0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
2: ಇಂದ್ರಂ ಮಿತ್ರಂ ವರುಣಮಗ್ನಿವಾಫುರ್ ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
0: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
2: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
0: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಸಂಜೆ 4:30 ಹಾಗೂ 15 ಶುಕ್ರವಾರ ರಾತ್ರಿ 8:00 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
3: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಈಗ ಕೇಳೋಣ ರೈತರಿಗೆ ಸಲಹೆಗಳು.
4: ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಸಾಮಾನ್ಯವಾಗಿ ಜಾನುವಾರುಗಳಿಗೆ ಮೇವನ್ನ ಒದಗಿಸುವಂತಹ ಮರಗಳನ್ನು ಪಟ್ಟಿ ಮಾಡಿ ಅಂದರೆ ಒಂದು 8-10 ಮರಗಳನ್ನು ರೈತರು ಪಟ್ಟಿ ಮಾಡ್ತಾರೆ. ಆದರೆ ಕೃಷಿಕರೊಬ್ಬರು ಬಹಳಷ್ಟು ಮರಗಳನ್ನು ಪಟ್ಟಿ ಮಾಡಿದ್ರು. ಅದರಲ್ಲಿ ನೋಡಿ, ಸುಬಾಬುಲ್, ನುಗ್ಗೆ ಮರ, ಮತ್ತು ಶೇವರಿ ಅಥವಾ ಜಯಂತಿ ಮರ ಅಂತಲೂ ಕೂಡ ಕರೀತಾರೆ. ಗೊಬ್ಬರದ ಗಿಡ ಅಂದರೆ ಗ್ಲಿರಿಸಿಡಿಯಾ ಅಂತ ಕರೀತಿರಲ್ಲ ಅದು, ಹಾಲುವಾಣ, ಎರಿಥ್ರಿನ ಇಂಡಿಕ ಅನ್ನುವಂತಹ ವೈಜ್ಞಾನಿಕ ಹೆಸರಿದೆ. ಜಯಂತಿ ಮರ ಅಂದರೆ ಸೆಸ್ಬೇನಿಯಾ ಜಾತಿಗೆ ಸೇರಿದಂತಹ ಮರ ಅದು, ಅಂದರೆ ಅಗಸೆ ಜಾತಿಗೆ ಸೇರಿದಂಥದ್ದು. ಇನ್ನು ಅಗಸೆನೂ ಕೂಡ ಇದೆ, ಇದು ಸೆಸ್ಪೇನಿಯಾ ಗ್ರ್ಯಾಂಡಿ ಫ್ಲೋರಾ. ಬಾಗೆ ಮರ ಇದೆ, ಮತ್ತು ಶಿರೀಷ ಮರ, ಹಾಗೆ ಬೆಟ್ಟದ ಬಾಗೆ ಮರ, ಮಳೆ ಮರ ಅಂದರೆ ರೈನ್ ಟ್ರೀ, ಕರಿಜಾಲಿ, ಕಗ್ಲಿ ಮರ, ಬನ್ನಿ ಮರ, ಇದರ ಎಲೆನೂ ಕೂಡ ಜಾನುವಾರುಗಳಿಗೆ ಮೇವಾಗುತ್ತೆ, ಅರಿಶಿಣ ತೇಗ, ದೊಡ್ಡ ಮರ, ಹಲಸು, ಶಿವನೆ, ಸುಜ್ಜಾಲಿ, ಬಿದಿರು, ಬಸವನಪಾದ, ಕಂಚುವಾಳ, ಬೇವು, ಹೆಬ್ಬೇವು, ಮೀಲಿಯಾ ಡುಬಿಯಾ ಅಂತಾರಲ್ಲ ಅದು, ಬೂರುಗ, ಮುಳ್ಳು ಹೊನ್ನೆ, ನುರ್ಕುಲು ಮರ, ಮುತ್ತುಗ, ಸಾಗಣೆ ಮರ, ಬೀಟೆ, ಸೀಸಂ, ಆಲದ ಮರ, ಅತ್ತಿ ಮರ, ಅಶ್ವತ್ಥ, ಅಂಜನ್ ಅಂದರೆ ಕಮ್ಮರ, ಬುಗುರಿ ಮರ, ಉಡಿ ಮರ ಅಂದರೆ ಗೊದ್ದು ಮರ ಅಂತ ಹಳ್ಳಿ ಕಡೆ ಕರೀತಾರೆ, ಕುಂಕುಮದ ಮರ, ರಂಜಲು ಅಂದರೆ ಬಕುಳ ವೃಕ್ಷ, ಇದು ಹೂವನ್ನು ಕೂಡ ಬಿಡುತ್ತೆ, ಇನ್ನು ಕದಂಬ ಅಂದರೆ ಕೊಂಗು ಮರ, ಬಳ್ಳಾರಿ ಜಾಲಿ, ಹೊನ್ನೆ ಮರ, ನೇರಳೆ ಮರ, ಹುಣಸೆ ಮರ, ಹೂವರಸಿ ಪೂವರಸಿ ಅಂತಲೂ ಕೂಡ ಹಳ್ಳಿ ಕಡೆ ಕರೀತಾರೆ, ಅಥವಾ ಬುಗುರಿ ಮರ, ಮತ್ತಿ ಮರ, ಮುಳ್ಳೆ ಹಣ್ಣು, ಹಿಪ್ಪನೇರಳೆ, ಸಳ್ಳೆ, ಅಂಜೂರ, ದಡಸ್ಲು ಮರ, ಕಣಗಲು ಮರ, ಕವರಿ, ಬಣಗಿ ಅಥವಾ ಬರಣಿಗೆ, ಆಸಂಗಿ, ಮತ್ತು ಕ್ಯಾಲಿಯಾಂಡ್ರ. ಇಷ್ಟು ಜಾತಿಯ ಮರಗಳ ಸೊಪ್ಪನ್ನು ಜಾನುವಾರುಗಳಿಗೆ ತಿನ್ನಿಸ್ಬೋದಂತೆ. ಇಷ್ಟೆಲ್ಲ ಮರಗಳನ್ನು ನಿಮ್ಮ ಜಮೀನಿನಲ್ಲಿ ಬೆಳೆಯೋದು ಕಷ್ಟ ಇರಬಹುದು, ಆದರೆ ಸಾಧ್ಯ ಇಲ್ಲ ಅಂತಲ್ಲ. ಜಮೀನು ಎಷ್ಟೇ ಇರಲಿ, ನಿಮ್ಮ ಜಮೀನಿನಲ್ಲಿ ಯಾವ ಮರಗಳನ್ನು ಬೆಳೆದ್ಕೋಬೇಕು ಅನ್ನೋದನ್ನು ನೀವು ತೀರ್ಮಾನ.

0: ಜಪನ ಮಾಡಬೇಕು. ಆ ಮರ ಎಲ್ಲಿ ಸಿಗುತ್ತೆ ಅದನ್ನು ಆಲೋಚನೆ ಮಾಡಬೇಕು. ಆ ಸಸಿಗಳನ್ನು ತಂದು ನಾಟಿ ಮಾಡ್ಕೋಬೇಕು. ಉದ್ದೇಶ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಾವು ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹೊಂಗೆ ಮರ ನೀವೆಲ್ಲ ನೋಡಿರ್ತೀರಿ, ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ವಿಪರೀತವಾಗಿ ಬೆಳೆಯುತ್ತೆ. ಆದರೆ ನಿಮ್ಮ ಉದ್ದೇಶ ಆ ಹೊಂಗೆ ಮರದಿಂದ ಸೊಪ್ಪನ್ನು ಪಡೆದುಕೋಬೇಕು ಅನ್ನೋದೇ ಆಗಿದ್ದರೆ ಹಿಪ್ಪನೇರಳೆಯನ್ನು ಕತ್ತರಿಸ್ಬಿಟ್ಟು ಮರ ಮಾಡ್ತಿರಲ್ಲ, ಆ ತರಹ ಹೊಂಗೆಯನ್ನೂ ಕೂಡ ಕತ್ತರಿಸಿ ನಿಮಗೆ ಬೇಕಾದ ಗಾತ್ರಕ್ಕೆ ಇಟ್ಕೋಬೋದು. ಇನ್ನು ಹೊಂಗೆಯನ್ನು ಈ ರೀತಿ ಬೆಳೆಸುವಾಗ ಅದರಿಂದ ಬರುವಂತಹ ಹೂವು ಬೀಜಕ್ಕೆ ಏನು ಮಾಡಬೇಕು ಅಂದರೆ ಅದಕ್ಕೂ ಪರಿಹಾರ ಇದೆ. ಈಗ ಏನು ಅದು ಹೂವನ್ನು ಬಿಡುತ್ತೆ ಬೀಜವನ್ನು ಬಿಡುತ್ತೆ ಅದನ್ನು ಸಂಪೂರ್ಣವಾಗಿ ಮೊದಲ ವರ್ಷದಲ್ಲೇ ಕಿತ್ಕೋಬಾರದು. ಶೇಕಡ 25% ಭಾಗದ ಬೀಜವನ್ನಷ್ಟೇ ತಗೊಂಡು ಉಳಿದದ್ದನ್ನು ಗಿಡಕ್ಕೆ ಬಿಟ್ಟುಬಿಟ್ರೆ ಅದು ಬಲ್ತ್ ಮೇಲೆ ಅದನ್ನು ತೆಗೆದು ನೀವು ಕಟಾವು ಮಾಡಿಕೊಂಡು ಎಣ್ಣೆ ಮಾಡ್ಕೋಬೋದು. ಗಿಡವನ್ನು ಟೇಬಲ್ ಟಾಪ್ ಥರ ಇಟ್ಕೋಬೋದು. ಹೀಗಾಗಿ ಮೇವಿಗಾಗಿ ಬೆಳೆಸುವಂತಹ ಮರಗಳ ವೈವಿಧ್ಯತೆಯನ್ನು ಜಮೀನಿನಲ್ಲಿ ಕಾಪಾಡಿ ಬೇಸಿಗೆಯಲ್ಲಿ ಜಾನುವಾರಿಗೆ ಹಸಿರು ಮೇವಿನ ತೊಂದರೆ ಆಗದಂತೆ ನೋಡಿಕೊಳ್ಳಿ.
1: ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಎಂ ಶಾಂತಾ ಅವರು ಹಾಗೂ ಕೆಎಸ್ ಮಹದೇವಸ್ವಾಮಿಯವರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
2: ಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಆರ್ಥಿಕ ವಿಷಯಕೆಯ ಮಂತ್ರಿ ಪರಿಷದ ಸಮಿತಿಯ ಅಸ್ಮೈ ವಿಪಣನ ಸತ್ರಾಯ ಚತುರ್ದಶ ಗ್ರೈಷ್ಮಿಕ ಸಸ್ಯಾನಾಂ MSP ನ್ಯೂನತಮ ಸಮರ್ಥನ ಮೂಲ್ಯಾನಿ ವರ್ಧಯಿತುಂ ಅನುಮೋದಿತಂ. ನವದೆಹಲ್ಯಾಂ ಕೇಂದ್ರೀಯ ಮಂತ್ರಿಸಭಾಸಭಾಯಾಃ ಅನಂತರಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಅನೇನ ನಿರ್ಣಯೇನ ಉತ್ಪಾದಕೇಭ್ಯಃ ತೇಷಾಂ ಉತ್ಪಾದನಾಂ ಕೃತೆ लाभप्रदम मूल्यम सुनिश्चितम भविष्यति इति.
3: खरीफ के लिए जो फैसला लिया गया उसमें जितने भी खरीफ के क्रॉप्स हैं उन सब में कॉस्ट प्लस 50% या 50 से अधिक टोटल 2,60,000 करोड़ रुपए किसानों को पे आउट जाएगा इस पूरे फैसले से. और इस साल का एनुअल खरीफ प्रोक्योरमेंट होगा 824 लाख मेट्रिक टन LMT.
2: अस्य सत्रस्य विपणन कालाय ग्रैष्मिक सस्यानां न्यूनतम समर्थन मूल्यानां वृद्धिं स्वीकृत्य नवदेहल्यां केंद्रीय मंत्रिसभायाः निर्णयः देशे कोटिशः खाद्यप्रदायकेभ्यः स्वोत्पादानां उचितं लाभप्रदं च मूल्यं प्राप्नुयात् इति सुनिश्चितं करिष्यति इति प्रधानमन्त्रिणा नरेन्द्र मोदिना उक्तम्. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಸ್ತನಾದಾರಭ್ಯ ಅಸ್ಯ ಮಾಸಸ್ಯ 20 ದಿನಾಂಕಪರ್ಯಂತಂ UAE, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟ್ಲಿ ಇತ್ಯೇತೇಷಾಂ ದೇಶಾನಾಂ ಯಾತ್ರಾಯಾಂ ಭವಿಷ್ಯತಿ. ವಿದೇಶ ಮಂತ್ರಾಲಯಸ್ಯ ಸಚಿವಃ CB ಜಾರ್ಜಃ ಸೂಚಿತವಾನ್ ಯತ್ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ಪ್ರಥಮಪಾದೆ ಶ್ರೀಮೋದಿ UAE ಅಧ್ಯಕ್ಷಂ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ಸಹ ಅವದತ್ ಯತ್ ಉಭಾವಪಿ ನೇತಾರೌ ದ್ವಿಪಾಕ್ಷಿಕ ವಿಷಯಸು ವಿಶೇಷತಃ ಊರ್ಜಾ ಸಹಕಾರೆ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯಷು ಚ ವಿಚಾರ ವಿನಿಮಯಂ ಕರಿಷ್ಯತಃ. ಅದ್ಯ ನವದೆಹಲ್ಯಾಂ ಬ್ರಿಕ್ಸ್ ವಿದೇಶ ಮಂತ್ರಿಮಂಡಲಸ್ಯ ದ್ವಿವಾರ್ಷಿಕಂ ಸಮ್ಮೇಳನಂ ಆರಭ್ಯತೆ. ಸಮ್ಮೇಳನಸ್ಯ ಅಧ್ಯಕ್ಷಃ ವಿದೇಶಮಂತ್ರಿ SJ ಭವಿಷ್ಯತಿ. ಬ್ರಿಕ್ಸ್ ದೇಶಾನಾಂ ವಿದೇಶಮಂತ್ರಿಣಃ ಸದಸ್ಯ ರಾಷ್ಟ್ರಾಣಾಂ ಪ್ರತಿನಿಧಿದಳ ಪ್ರಮುಖಾಶ್ಚ ಅಸ್ಯಾಂ ಸಭಾಯಾಂ ಭಾಗಂ ಗ್ರಹಿಷ್ಯಂತಿ. ಕೇಂದ್ರೀಯ ಅನ್ವೇಷಣ ವಿಭಾಗಃ NEET UG 2026 इति परीक्षायाः विषये अभिकथित अनियमिततायाः प्रश्नपत्रस्य अनियमिततया प्रकाशनेति विषये च 5 अभियुक्तान् गृहीतवान्. प्रकरणस्य 5 अभियुक्ताः जयपुरतः 3, एकैकौ गुरुग्रामनाशिकतः, अन्ये अनेके च सङ्कितः सम्प्रति परीक्षमाणाः सन्ति. ಅಸಮ ಸರ್ವಕಾರ ಅಸ್ಯ ಮಾಸಸ್ಯ 26 ದಿನಾಂಕೆ ರಾಜ್ಯ ವಿಧಾನಸಭಾಯಾಂ ಯೂನಿಫಾರ್ಮ್ ಸಿವಿಲ್ ಕೋಡ್ UGCC ಇತಿ ಸಮಾನ ನಾಗರಿಕ

0: संहिता विधेयकं प्रवर्तयिष्यति। मुख्यमंत्री हिमंत बिश्व शर्मा इत्येषः मुख्यमंत्रीरूपेण द्वितीय कार्यकालस्य प्रथममंत्रिसभायाः अध्यक्षतां कृत्वा प्रसारमाध्यमान् सम्बोधयन् घोषणै सह अकरोत्। सर्वकारेण केन्द्रीय अन्वेषण विभागस्य सीबीआई इत्यस्य निर्देशकाय प्रवीण सूद इत्यस्मै एकवर्षस्य विस्तारः दत्तः। उत्तरप्रदेशे धूलि प्रभञ्जनेन सह विद्युत प्रभञ्जनेन वृष्ट्या च गत चतुर्विंशतिहोरासु त्रिचत्वारिंशत् जनाः मृताः। भदोही मण्डले सर्वाधिकाः 15 जनाः मृताः इति सूचना अस्ति। पश्चिमबङ्गसर्वकारेण आलुकं पलाण्डुः फल शाकानि तैलबीजादिभिः सह अन्यधान्यानि आवश्यकोत्पादेभ्यश्च अन्ताराज्यस्तरेषु आवागमनाय सर्वे प्रतिबन्धाः उपाहरिताः। अन्ते प्रियाः श्रोतारः, क्रीडावार्तायाम् IPL इति क्रिकेट् क्रीडायां गतरात्रौ रायपुरे रॉयल चैलेंजर्स बेंगलुरुदलेन कोलकाता नाइट राइडर्स इति दलं 6 स्तोभैः पराजितम्। अद्य सायं सार्धसप्तवादने धर्मशालायां पंजाब किंग्स मुंबई इंडियंस इत्येते दले पुनः क्रीडिष्यतः इति वार्ताः।
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6.
2: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನಲ್ಲಿರುವ ಕೋರ್ಸ್ಗಳನ್ನು ಕುರಿತು ಮಾತನಾಡುವವರು ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಮೈಸೂರು. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಎಸ್. ಇಂದು ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಇದರ ಮೊದಲ ಭಾಗ ಕೇಳುವಿರಿ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜ ರಾವ್. ಕಾರ್ಯಕ್ರಮದ ಪ್ರಸ್ತುತಿ ಸುರಭಿ ತಾತಾಚಾರ್. ಇಂದು ರಾತ್ರಿ 8 ಗಂಟೆಗೆ ಹಲೋ ಯುವವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ ನಿವೇದಿತಾ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚನಾ ಆರ್ಯ ಹಾಗೂ ಚಂದನಾ ಸಿ. ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕ

0: ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ದಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ CBSE 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ HK ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ GK ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ.

0: ಹೇಳಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು, ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡೆನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:15:40. ಭಾವಗೀತೆಗಳು, ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ 2 ರಚನೆಗಳು. ಮೊದಲಿಗೆ ನನ್ನ ಮುದ್ದು ಚಿಲಿಪಿಲಿ ಗಿಣಿಯೇ ಎಂಬ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೂ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
3: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
4: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
2: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ವೇಳೆ ಸರಿಯಾಗಿ 7:30. ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
1: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
0: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡೆ ಅನ್ವೇಷಿಸಿ. ನಿಮ್ಮ ಸ್ಟಾಲ್ಗಳನ್ನು ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9444-81-9696.
2: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
0: ಈಗ ಸೇವಾ ವಾಹಿನಿ. ಸಿಬ್ಬಂದಿ ನೇಮಕಾತಿ ಆಯೋಗವು ವಿವಿಧ ಕೇಂದ್ರ ಸರ್ಕಾರಿ ಇಲಾಖೆಗಳಲ್ಲಿನ ಜೂನಿಯರ್ ಹಿಂದಿ ಅನುವಾದಕ ಮತ್ತು ಸೀನಿಯರ್ ಹಿಂದಿ ಅನುವಾದಕ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅಂದಾಜು ಸುಮಾರು 84 ಹುದ್ದೆಗಳು. ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನ. ಗಮನಿಸಿ, ಇಂದು ರಾತ್ರಿ 11 ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯ ತಿದ್ದುಪಡಿ ಅವಧಿ ಇದೇ ತಿಂಗಳ 19-20 ಪರೀಕ್ಷೆಯು ಆಗಸ್ಟ್ ಹಾಗೂ ಸೆಪ್ಟೆಂಬರ್ 2026 ಅವಧಿಯಲ್ಲಿ ನಡೆಯುವ ಸಾಧ್ಯತೆ ಇದೆ. ಪರೀಕ್ಷಾ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಸಾಮಾನ್ಯ ಹಿಂದಿ ಮತ್ತು ಸಾಮಾನ್ಯ ಇಂಗ್ಲಿಷ್ ಹಾಗೂ ವಿವರಣಾತ್ಮಕ ಪರೀಕ್ಷೆ, ಭಾಷಾಂತರ ಮತ್ತು ಪ್ರಬಂಧ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ರೂಪಾಯಿಗಳು, ಮಹಿಳಾ ಅಭ್ಯರ್ಥಿಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನರು ಮತ್ತು ಮಾಜಿ ಸೈನಿಕರಿಗೆ ಶುಲ್ಕದಿಂದ ವಿನಾಯಿತಿ ಇದೆ. ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. https://ssc.gov.in. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ದೂರವಾಣಿ ಸಂಖ್ಯೆ 0802550250. ಇದೇ ತಿಂಗಳ 25 ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ಒಳಗಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ನಡೆಸಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-249-8455. ಇದುವರೆಗೂ ಸೇವಾ ವಾಹಿನಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು. ಸಮಯ 7:34 ಇನ್ನು ಮುಂದೆ ಪ್ರಕಟಣೆ. ಆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ.

0: ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು, ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳೂ ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್
2: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ

0: ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಆರಂಭಕ್ಕೆ ಕಾವೇರಿ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ವಿಜಯನಾರಸಿಂಹ ಅವರದು, ಎಂ ರಂಗರಾವ್ ಸಂಗೀತ ನಿರ್ದೇಶಕರು.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ.

ಜ್ವಾಲಾಮುಖಿ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆಯನ್ನು ಕೇಳುತ್ತಿರುವಿರಿ. ಸಾಹಿತ್ಯ ಚಿಹೋದಯ ಶಂಕರ್ ಅವರದು, ಎಂ ರಂಗರಾವ್ ಅವರಿಂದ ಸಂಗೀತ ನಿರ್ದೇಶನ.

ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಕಲ್ಲು ವೀಣೆ ನುಡಿಯಿತು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ವಿಜಯ ನಾರಸಿಂಹ, ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಸಂಗಡಿಗರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಸೊಟ್ಟ ಮುಖ ಮಾಡಿಕೊಂಡು ಅಂತ ಅಳ್ತಾ ಮೂಗಲ್ಲಿ ಅಂತ ಸೋರಿಸ್ಕೊಂಡು ಹಾಗೆ ನೀರ್ಬೇಕಾಗಿಲ್ಲ ತಾನೆ? ಹೇಗಿರ್ಬೇಕು ಮತ್ತೆ?
3: ನಗ್ತಾ ಇರ್ಬೇಕು.
2: ನಗು ನೋಡೋಣ.

0: ಮಕ್ಕಳೇ, ಹಾಡು ಕೇಳ್ತಾ ಇದ್ರಿ ಅಲ್ವಾ? ಹತ್ತು ಹತ್ತು ನೀವೆಲ್ಲ ಕಾಡಿನ ಗುಮ್ಮ ಆಗ್ತಿರೋ, ಇಲ್ಲ ನಗ್ತಾ ನಗ್ತಾ ಸುಂದರ ಕಾಮಣ್ಣ ಆಗ್ತಿರೋ? ಚಾಯ್ಸ್ ನಿಮ್ದೇ. ಈ ಪದ್ಯನ ಬರೆದಿರೋರು ದಿನಕರ ದೇಸಾಯಿ.
1: ಕೇಳುವರೆ, ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಈ ಮಾಲಿಕೆಯಲ್ಲಿ 30 ಮಕ್ಕಳ ಪದ್ಯಗಳನ್ನು ಕೇಳಿದಿರಿ.
2: ಒಂದು ತಿಂಗಳ ಕಾಲ ಪ್ರಸಾರವಾದಂಥ ಶಿಶುಗೀತೆಗಳು ನಿಮಗೆ ಮಜಾ ಕೊಟ್ಟಿರಬೇಕಲ್ಲ. ಈ ಗೀತೆಗಳು ಏನನ್ನಿಸ್ತು, ಹೇಗನ್ನಿಸ್ತು ಅಂತ ನಮಗೆ ಪತ್ರದ ಮೂಲಕ ತಿಳಿಸ್ತೀರಲ್ಲ.
1: ಈ ಮಾಲಿಕೆಯಲ್ಲಿ ಜಿಪಿ ರಾಜರತ್ನಂ, ದಿನಕರ ದೇಸಾಯಿ, ಎನ್ ಶ್ರೀನಿವಾಸ ಉಡುಪ, ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ, ಡಾಕ್ಟರ್ ಸುಮತೀಂದ್ರ ನಾಡಿಗ್, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ತಮ್ಮಣ್ಣ ಬೀಗಾರ್, ರಾಧೇಶ್ ತೋಳ್ಪಾಡಿ ಎಸ್, ಕೆ ವಿ ತಿರುಮಲೇಶ್, ಚಿಂತಾಮಣಿ ಕೋಡ್ಲಿಕೆರೆ ಇವರ ಪದ್ಯಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು. ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್. ವಾದ್ಯ ಸಹಕಾರ ಕೀಬೋರ್ಡ್ ಡಿ ಎಸ್ ಜಯಸಿಂಹ, ತಬಲಾ ಎಚ್ ಕೆ ಮಂಜುನಾಥ್, ರಿದಮ್ ಪ್ಯಾಡ್ ಗುರುರಾಜ್ ಎನ್. ಹಾಡುಗಳನ್ನು ಹಾಡಿದ ಮಕ್ಕಳು ಸಂಜನಾ ಎಚ್ ಕೆ, ಎನ್ ಅನನ್ಯ, ಅಂಕಿತಾ ಟಿ, ರೋಜಾ ಮಲಿಕ್ ಎಸ್ ಪಿ, ನಿಖಿಲ್ ಗೌಡ ಎಚ್ ವಿ, ಆಕಾಶ್ ಡಿ ರಾವ್, ವಂದನಾ ಎಚ್ ಎಸ್, ಚಂದನಾ ಎನ್ ಪಿ, ಕೃತಾರ್ಥ ನಾಗೇಶ್, ಭೂಮಿಕಾ ಆರ್, ವೈಷ್ಣವಿ ಶ್ರೀಹರ್ಷನ್, ಸಮನ್ವಿತ, ನಿಶಾ ವಿ, ಪ್ರಜ್ವಲ್ ಜೆ ವಿ, ಧನ್ಯಶ್ರೀ ಕೆ ಎಸ್, ಎಚ್ ಕೆ ವೀಣಾ ಹಾಗೂ ಪಿ ಎ ಸಂಧ್ಯಾಲಕ್ಷ್ಮಿ.

ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ.

0: ಪಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 5:30. ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 8:34:10.
2: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ PUCಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ KCET, NEET ಅಂಡ್ JEE ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. PCMB, PCMCಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ PU ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
3: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ, ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರಿನಡಿ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844-27-7284 ಮತ್ತೊಂದು 9448-06-19969.
1: ಈಗ ಚಿತ್ರಕಥೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಂಸಾರದ ಗುಡ್ಡ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯ, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ RN ಜಯಗೋಪಾಲ್ ಅವರದು, ಸತ್ಯಂ ಸಂಗೀತ ನಿರ್ದೇಶಕರು.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಸಂಜೆ 4:30ಕ್ಕೆ ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು. ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
3: ಇಂದ್ರಂ ಮಿತ್ರಂ ವರುಣಮಗ್ನಿಮಾಪುರ್ ಅಥೋ ದಿವ್ಯ ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
2: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
3: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
2: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಸಂಜೆ 4:30ಕ್ಕೆ ಹಾಗೂ 15ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
4: ಇನ್ನು ಹೆಣ್ಣು ಸಂಸಾರದ ಕಣ್ಣು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಜೆ ಉದಯಶಂಕರ್ ಅವರ ಗೀತೆ. ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್.

0: ಶ್ರೀ ವಿವೇಕಾನಂದ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
3: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದವು ರೈತರ ಒಕ್ಕಲು.
1: ಪ್ರತಿ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
2: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmairmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಹೆಣ್ಣಿನ ಸೇಡು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನ ಇದೀಗ ನೀವು ಕೇಳಿದಿರಿ. ಸಾಹಿತ್ಯ ದೊಡ್ಡರಂಗೇಗೌಡ ಅವರದು, ರಮೇಶ್ ನಾಯ್ಡು ಅವರಿಂದ ಸಂಗೀತ ನಿರ್ದೇಶನ. ಇನ್ನು ಮುಂದೆ ಕಿರಾತಕ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ, ರಚನೆ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವ್ರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಶ್ಯಾಮಸುಂದರ ಕುಲಕರ್ಣಿ ಅವರು ಬರೆದಿರುವ ಜನನಾಯಕ ಚಿತ್ರದ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು.

0: ಕಾಮನೆ ಬಿಲ್ಲು. ಪರಿಚಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು,
2: ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು. ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಇಂದು ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ಪಿಯು ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ ಫೌಂಡರ್ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಮೈಸೂರು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುಣಿಗಲ್ ನಾಗಭೂಷಣ್ ಅವರು ಬರೆದಿರುವ ಕಿತ್ತೂರಿನ ಹುಲಿ ಚಿತ್ರದ್ದು. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್. ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್.

ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೀವೀಗ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ವೇಳೆ ಸರಿಯಾಗಿ 9:12. ಇಲ್ಲೊಂದು ಪ್ರಕಟಣೆ ಇದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮೈಸೂರು ಇವರ ವತಿಯಿಂದ 2026-27 ಸಾಲಿಗೆ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಜೈನ್, ಬೌದ್ಧ, ಸಿಖ್ ಹಾಗೂ ಪಾರ್ಸಿ ಜನಾಂಗದವರಿಗೆ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಡಿ ನಿಗಮದಿಂದ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ ಅಥವಾ ನೀಟ್ ಮುಖಾಂತರ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್, ಬಿಆರ್ಕ್, ಬಿಇ ಹಾಗೂ ಬಿಟೆಕ್ ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುವುದು. ಸಿಇಟ್ ಅಥವಾ ನೀಟ್ ಮುಖೇನ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗಮದ ವೆಬ್ಸೈಟ್ kmdc.karnataka.gov.in. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಕೂಡಲೇ ಅರ್ಜಿಯನ್ನು ಪ್ರಿಂಟ್ಔಟ್ ಪಡೆದು ಕ್ಯೂಆರ್ ಕೋಡ್ ಹೊಂದಿದ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಪಿಯುಸಿ ಅಂಕಪಟ್ಟಿ, ಆಧಾರ್ ಕಾರ್ಡ್, 5 ಫೋಟೋಗಳು, ಸಿಇಟಿ ಹಾಲ್ ಟಿಕೆಟ್ ಪ್ರತಿಗಳು ಮತ್ತು ನೋಟರಿ ಮಾಡಿಸಿದ ಇಂಡೆಮ್ನಿಟಿ ಬಾಂಡ್, ಈ ಎಲ್ಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ವಿಳಾಸ: ಜಿಲ್ಲಾ ವ್ಯವಸ್ಥಾಪಕರು, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, 1ನೇ ಮಹಡಿ, ಮೌಲಾನಾ ಆಜಾದ್ ಭವನ, ಶೋಭಾ ಗಾರ್ಡನ್ ಪಕ್ಕ, ಭರತ್ನಗರ, ಬೆಂಗಳೂರು ಮೈಸೂರು ರಸ್ತೆ, ಮೈಸೂರು ಜಿಲ್ಲೆ. ಈ ಕಚೇರಿಗೆ ಸಲ್ಲಿಸಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0821-24-30-08. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಡ ಹುಟ್ಟಿದವಳು ಚಿತ್ರಕ್ಕಾಗಿ ಮನು ಹಾಗೂ ಸಂಗಡಿಗರು ಹಾಡಿರುವ ಗೀತೆ ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಆರ್ ಪಿ ಪಟ್ನಾಯಕ್ ಅವರಿಂದ ಸಂಗೀತ ನಿರ್ದೇಶನ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇಂದಿನ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ ಪ್ರಸಾರವಾಗುತ್ತಿದೆ. ಭಾಗವಹಿಸುತ್ತಾರೆ ಟಿನರ್ಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಹಾಗೂ ಟಿನರ್ಸೀಪುರ ತಾಲೂಕು ಸೋಸಳೆ ಹೋಬಳಿ ಕಳ್ಳೀಪುರ ಗ್ರಾಮದ ಕೆಎಸ್ ಮಹದೇವಸ್ವಾಮಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎನ್ ಕೆ ಶಿವಮೂರ್ತಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಲವಿನ ಆಸರೆ ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ಅವರು ಬರೆದಿರುವ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

0: ಹಾಯ್ ಪುಟಾಣಿಗಳೇ, ಮಕ್ಕಳ ಮಂಟಪದಲ್ಲಿ ಇದೇ ಶನಿವಾರ ಮಧ್ಯಾಹ್ನ 3:30 ಹಕ್ಕಿಗೂಡು ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
1: ಶಾಲೆ ಎಲ್ಲಿ ಅಂತ ನೋಡ್ತಾಳೆ, ಶಾಲೆ ಇಲ್ಲವೇ ಇಲ್ಲ ಅವಳದು. ಆಮೇಲೆ ಅಳಕ್ ಶುರು ಮಾಡ್ತಾಳೆ, ನಂಗೆ ಶಾಲೆ ಎಲ್ಲಿ, ನನ್ನ ಶಾಲೆ ಎಲ್ಲಿ ಅಂತ. ಆವಾಗ ಅವರಮ್ಮ, ನಿನ್ನ ಶಾಲೆ ಯಾರೋ ಮಗು ಬೇಕು ಅಂತೂ ಮಾರ್ಬಿಟ್ಟೆ ಅಂತ ಹೇಳ್ತಾಳೆ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ.
2: ಇಲ್ಲಿ ಮತ್ತೊಂದು ಪ್ರಕಟಣೆ ಇದೆ. ಇದೇ ತಿಂಗಳ 25 ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಶಿಪ್ ತರಬೇತಿಗೆ 18-25 ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಪ್ರೆಂಟಿಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟರ್, ಟರ್ನರ್, ವೆಲ್ಡರ್, ಮೆಷಿನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ ವೆಹಿಕಲ್, ಎಲೆಕ್ಟ್ರೀಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026 ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಉಪ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9945711787, ತರಬೇತಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9945616088. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಫ್ರೆಂಡ್ಸ್ ಚಿತ್ರಕ್ಕಾಗಿ ಅಶೋಕ್ ಶರ್ಮಾ ಹಾಗೂ ಸಂಗಡಿಗರು ಹಾಡಿರುವ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಜಿ ಕೃಷ್ಣ ಸಂಗೀತ ನಿರ್ದೇಶಕರು.

ಇಂದು ರಾತ್ರಿ 8 ಗಂಟೆಗೆ ಹಲೋ ಯುವವಾಣಿ ನೇರ ಫೋನಿನ ಕಾರ್ಯಕ್ರಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಒಂದೇ ರಕ್ತ ಚಿತ್ರಕ್ಕಾಗಿ ಜಿ ಉದಯ ಶಂಕರ್ ಅವರು ಬರೆದಿರುವ ಗೀತೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸಂಜೀವ್ ಬೇಟ್ಸ್ ಗೀತಾ ಚಿತ್ರಕ್ಕಾಗಿ ಕವಿರಾಜ್ ಅವರು ಬರೆದಿರುವ ಗೀತೆ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ನೀವೀಗ ಕೇಳಿದ ಗೀತೆ ಏಳು ಸುತ್ತಿನ ಕೋಟೆ ಚಿತ್ರದ್ದು. ಹಾಡಿದ್ದವರು ವಾಣಿ ಜಯರಾಮ್ ಹಾಗೂ ಸಂಗಡಿಗರು. ಸಾಹಿತ್ಯ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದು. ಎಲ್ ವೈದ್ಯನಾಥನ್ ಅವರಿಂದ ಸಂಗೀತ ನಿರ್ದೇಶನ.
1: Choose excellence and explore diverse courses.
2: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
0: ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಯನ್ನು ಹಾಡಿದ್ದಾರೆ. ಚಿತ್ರ ಕಳ್ಳಕುಳ್ಳ.

ನೀವೀಗ ಕೇಳಿದ ಗೀತೆ ಲಾರಿ ಡ್ರೈವರ್ ಚಿತ್ರದ್ದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು. ಚಕ್ರವರ್ತಿ ಅವರಿಂದ ಸಂಗೀತ ನಿರ್ದೇಶನ. ಮುಂದಿನ ಹಾಡನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ನವಿಲೂರ ನೈದೆಲೆ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ 10:30 ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವ್ರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
0: ಇಂದು ಸಂಜೆ 5 ನಮ್ಮ ಕೇಂದ್ರದಿಂದ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು, ಈ ಬಗ್ಗೆ ಮಾತನಾಡುವವರು ಫೌಂಡರ್ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತ್ತಿನ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಮೈಸೂರು.

ವೇಳೆ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ. ಇವರೊಂದಿಗೆ ವಯಲಿನ್ ನುಡಿಸಿದ್ದಾರೆ ಪೆರಿ ಶ್ರೀರಾಮಮೂರ್ತಿ.

ಮೃದಂಗ ಟೀಕೆ ಮೂರ್ತಿ ಘಟ ಎಸ್ ಕಾರ್ತಿಕ್ ಅವರದು. ಆರಂಭಕ್ಕೆ ಮುತ್ತಯ್ಯ ಭಾಗವತರ್ ಅವರ ಒಂದು ರಚನೆ ಜಾಲಂಧರ ಸುಪೀಠಸ್ಥೆ, ರಾಗ ವಲಚಿ, ರೂಪಕತಾಳ.

ಹೈದರಾಬಾದ್ ಸಹೋದರರ ಹಾಡುಗಾರಿಕೆಯಲ್ಲಿ ಇನ್ನು ಮುಂದೆ ತ್ಯಾಗರಾಜರ ಒಂದು ಕೃತಿಯನ್ನು ಕೇಳಿ. ನಿರವಧಿ ಸುಖವ ನಿರ್ಮಲ ರೂಪ, ರಾಗ ರವಿಚಂದ್ರಿಕ, ಆದಿತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ ಕೇಳುತ್ತಿದ್ದರೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದ್ದವರು ಪೆರಿ ಶ್ರೀರಾಮಮೂರ್ತಿ, ಮೃದಂಗ ಟಿ ಕೆ ಮೂರ್ತಿ, ಘಟ ಎಸ್ ಕಾರ್ತಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆತ್ಮೀಯ ಕೇಳುಗರೆ, ಸುತ್ತಮುತ್ತ
2: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಸಾಹಿತ್ಯಕ, ಸಾಂಸ್ಕೃತಿಕ, ಕೃಷಿ, ಅಭಿವೃದ್ಧಿ ಮುಂತಾದ ಜನಸ್ನೇಹಿ ಕಾರ್ಯಕ್ರಮಗಳ ಪರಿಚಯ ವೇದಿಕೆ.
3: ಮೈಸೂರ ಸುತ್ತಲೂ ಕೋಟೆಯ ಸುತ್ತಲೂ ನೋಡಲು ಒಂದು ರೈತರ ಒಕ್ಕಲು.
1: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ
2: ಸುತ್ತಮುತ್ತ

0: ನೀವು ಕೂಡ ಇಂತಹ ಮಾಹಿತಿಗಳನ್ನು ನಮಗೆ ತಲುಪಿಸಬಹುದು.
1: ನಮ್ಮ ಇಮೇಲ್ ವಿಳಾಸ fmaarmysore@gmail.com ಅಥವಾ ಪತ್ರ ಬರೆಯಿರಿ.
0: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ ಆಕಾಶವಾಣಿ ಯಾದವಗಿರಿ ಮೈಸೂರು 5700020.

0: ತಪ್ಪದೇ ಆಲಿಸಿ ಸುತ್ತಮುತ್ತ ಪ್ರತಿ ಗುರುವಾರ ಬೆಳಗ್ಗೆ 11 ರಿಂದ 12 ಗಂಟೆಯವರೆಗೆ
1: ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
3: ಇಂದ್ರಂ ಮಿತ್ರಂ ವರುಣಮಗ್ನಿವಾಫುರ್ ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
2: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜ ರಾವ್.
4: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
2: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ 4:30 ಹಾಗೂ 15 ಶುಕ್ರವಾರ ರಾತ್ರಿ 8 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
5: ವೇಳೆ ಸರಿಯಾಗಿ 10:30:50 ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಆಜ್ ಕಾ ಅರ್ಜುನ್ ಚಿತ್ರದ ಈ ಹಾಡು.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಇದೀಗ ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಹಾಡು ಆವೋ ಪ್ಯಾರ್ ಕರೆ ಚಿತ್ರದಿಂದ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ನಡೆಯುವಂತಹ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ

0: ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನಾ,
1: ನಾನು ಅರ್ಚನಾ,
0: ನಮ್ಮ ಕೇಳುಗರೆಲ್ಲ ಕ್ಷೇಮ ಅಂತ ಭಾವಿಸ್ತಾ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅರ್ಚನಾ,
1: ಖಂಡಿತ ಶುರು ಮಾಡೋಣ.
0: ಹಾಗಾದರೆ ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಕೇಳುಗರು ತಮ್ಮ ಸುತ್ತಮುತ್ತ ನಡೆಯುವಂತಹ ಯಾವುದೇ ರೀತಿಯ ಸಾಂಸ್ಕೃತಿಕ, ಸಾಹಿತ್ಯಿಕ, ರೈತಪರ, ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ತರಬೇತಿ ಕಾರ್ಯಕ್ರಮಗಳಿರಬಹುದು, ಇಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಅವರಿಗೆ ಇದ್ದಲ್ಲಿ ಅದನ್ನು ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಹೇಗೆ ತಲುಪಿಸಬಹುದು ಅನ್ನೋದನ್ನು ನೀವು ಒಮ್ಮೆ ಹೇಳಿಬಿಡ್ತೀರಾ ಅರ್ಚನಾ?
1: ಖಂಡಿತ, ಅವರು ನಮಗೆ ಪತ್ರ ಬರೆದು ತಿಳಿಸಬಹುದು, ಆಮಂತ್ರಣ ಪತ್ರಿಕೆಯನ್ನು ನಮ್ಮ ನಿಲಯಕ್ಕೆ ಕಳಿಸೋದ್ರ ಮುಖಾಂತರ ತಿಳಿಸ್ಬೋದು, ಅಥವಾ ಇಮೇಲ್ ಮಾಡಿ ತಿಳಿಸ್ಬೋದು, ಅಥವಾ ವಾಟ್ಸ್ಆ್ಯಪ್ ಸಂದೇಶ ಕೂಡ ಕಳಿಸ್ಬೋದು. 9480885853 ಈ ಸಂಖ್ಯೆಗೆ ಆಮಂತ್ರಣ ಪತ್ರಿಕೆಯ ಸಂದೇಶವನ್ನು ಕಳಿಸಿದ್ರೆ ನಾವು ಆ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ, ಯಾರ್ಯಾರು ಭಾಗವಹಿಸ್ಬೋದು, ಆ ಕಾರ್ಯಕ್ರಮದ ವೈಶಿಷ್ಟ್ಯ ಏನು ಅನ್ನೋವಂಥದ್ದನ್ನು ಎಲ್ರಿಗೂ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅವರು ಈಗ 11 ಗಂಟೆಯಿಂದ 12 ಗಂಟೆ ಸಮಯ ಏನಿದೆ, 11:55, ಇದರ ನಡುವೆ ಯಾವುದಾದ್ರು ಆಮಂತ್ರಣ ಪತ್ರಿಕೆ ಸಿಕ್ಕಿದೆ, ಈ ಕಾರ್ಯಕ್ರಮ ಕೇಳುಗರಿಗೆ ಅಥವಾ ಬೇರೆಯವರಿಗೆ ಉಪಯೋಗ ಆಗಬಹುದು ಅನಿಸಿದ್ರೆ ಈಗಲೂ ಕೂಡ ಅವರ ಸಂದೇಶವನ್ನು ಖಂಡಿತವಾಗಿ ಕಳಿಸ್ಕೊಡ್ಬೋದು.
0: ಪತ್ರ ವಿಳಾಸನ ಒಮ್ಮೆ ಹೇಳ್ತೀರಾ?
1: ಮೈಸೂರು ಆಕಾಶವಾಣಿ ನಿಲಯ ನಿರ್ದೇಶಕರು ಯಾದವಗಿರಿ, ಮೈಸೂರು, 570020.
0: ಇಮೇಲ್ ವಿಳಾಸ, ನಮ್ಮ ಇಮೇಲ್ ವಿಳಾಸ replyair@mysuru.gmail.com, ಇದಕ್ಕೆ ಕೂಡ ಮಿಂಚಂಚೆಯನ್ನು ತಾವು ಕಳಿಸಬಹುದು. ಹಾಗಾದರೆ
1: ಈಗಾಗಲೇ ಒಂದಷ್ಟು ಮಿಂಚಂಚೆ ಕೂಡ ಬಂದಿವೆ, ಆಮಂತ್ರಣ ಪತ್ರಿಕೆಗಳು ಕೂಡ ಬಂದಿವೆ, ಆದರೆ ಅದನ್ನೆಲ್ಲ ನೋಡೋಕ್ಕಿಂತ ಮುಂಚೆ
0: ನಮ್ಮ ಕೈ ಸೇರಿರುವಂತಹ ಮಾಹಿತಿಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಹಾಗೂ ನಮಗೆ ಮಾಹಿತಿ ಬಂದಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಕೂಡ ನಿಮ್ಮೊಂದಿಗೆ ನಾವು ಅದನ್ನು ಮಾತನಾಡ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತನಾಡಿಸ್ತೇವೆ. ಕಾರ್ಯಕ್ರಮ ಶುರುವಿನಲ್ಲಿ ಒಂದು ಚಿತ್ರಗೀತೆಯನ್ನು ಆಲಿಸೋಣ.

ನಾವು ಆರಂಭದಲ್ಲೇ ಹೇಳಿದ್ವಿ, ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಾವು ನಿಮ್ಮ ಜೊತೆ ಹಂಚಿಕೊಳ್ತೀವಿ ಅಂತ. ಚಂದನಾ, ಈಗ ಒಂದು ಏಕವ್ಯಕ್ತಿ ನಾಟಕ ಪ್ರದರ್ಶನ ನಡೀತಾ ಇದೆ ಮೈಸೂರಲ್ಲಿ.

0: ಅದರ ವಿಶೇಷ ಏನು ಅನ್ನೋವಂಥದ್ದು ನನಗೂ ಕೂಡ ಕುತೂಹಲ ಇದೆ, ಬಹುಶಃ ಕೇಳುಗರಿಗೂ ಕೂಡ ಕುತೂಹಲ ಇರಬಹುದು ಅಂತ ಹೇಳಿ ಅನ್ಸುತ್ತೆ. ಅದ್ರ ಬಗ್ಗೆ ವಿಶಿಷ್ಟವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಅಂತ ಹೇಳಿ ಗಣೇಶ್ ಅಮೀನ್ಗಡ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮಸ್ತೆ ಹೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಧುರ ಚೆನ್ನ ಅನುಭಾವಿಯೊಂದಿಗೆ ಅನುಸಂಧಾನ ಏಕವ್ಯಕ್ತಿ ನಾಟಕ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಒಂದೆರಡು ನಿಮಿಷ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ.
1: ಖಂಡಿತ. ಮಧುರ ಚೆನ್ನ ಅಂದ್ರೆ ಕಳೆದ ಶತಮಾನದ ಬಹಳ ದೊಡ್ಡ ಅನುಭಾವಿ ಕವಿ, ಬೇಂದ್ರೆಯವರ ಒಡನಾಟದಲ್ಲಿ ಇದ್ದವರು. ಬಹಳ ಮುಖ್ಯವಾಗಿ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಗ್ಲಿಲ್ಲ. ಕೇವಲ 50 ವರ್ಷ ಮಾತ್ರ ಇದ್ರು. ಅವರ ಕವಿ ಕಾವ್ಯ ಪರಿಚಯಿಸುವಂತಹ ಈ ನಾಟಕ 1 ತಾಸು ಅಂದ್ರೆ 1 ಗಂಟೆಯ ನಾಟಕ ನಾಡಿದ್ದು ಶನಿವಾರ May 16 6:30 ಮೈಸೂರಿನ ಕಿರುರಂಗ ಮಂದಿರದಲ್ಲಿ, ಅಂದ್ರೆ ಕಲಾಮಂದಿರ ಆವರಣದ ಕಿರುರಂಗ ಮಂದಿರದಲ್ಲಿ ಇದೆ. ಇದು ಏಕವ್ಯಕ್ತಿ ನಾಟಕ. ಜಗದೇವ್ ಗಲಗಲಿ ಅಂತ ಅವರು ವಿಜಾಪುರದವರು, ಅವರು ಈ ನಾಟಕವನ್ನು ಪ್ರಸ್ತುತಪಡಿಸ್ತಾರೆ. ಮಧುರ ಚೆನ್ನರ ಕವನಗಳನ್ನ ಹಾಡುವವರು BR ಬನಸೋಡೆ ಅಂತ ಹೇಳಿ, ಅವ್ರಿಗೆ 78 ವಯಸ್ಸು, ಇವರಿಗೆ ಜಗದೇವ್ ಗಲಗಲಿಗವರಿಗೆ 68 ವಯಸ್ಸು. ಇದನ್ನ ಯಾಕೆ ಈ ನಾಟಕ ನಾನು ಕಳೆದ ಡಿಸೆಂಬರ್ದಿಂದ ಶುರು ಮಾಡಿದ್ದು, ಸ್ಕ್ರಿಪ್ಟ್ ವರ್ಕ್ ಎಲ್ಲ, ಯಾಕೆ ಈ ನಾಟಕ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಂದ್ರೆ, ಒಂದು ಹಿರಿಯರಿಗೆ ಮಧುರ ಚಂದ್ರ ನೆನಪಿಸುವಂತದ್ದು, ಹೊಸ ತಲೆಮಾರಿಗೆ ಮಧುರ ಚಂದ್ರರು ಪರಿಚಯಿಸುವಂತಹ ನಾಟಕ ಇದು. ಕೇವಲ ಉಪನ್ಯಾಸ ಅಂದ ತಕ್ಷಣ 10 ನಿಮಿಷ ಕೇಳ್ಬಹುದು, ಆದ್ರೆ ನಾಟಕವನ್ನು ಕುತೂಹಲಕಾರಿಯಾಗಿ ಸಂಗೀತ ಗಾಯನ ಮತ್ತು ಅಭಿನಯದ ಮೂಲಕ ಈ ನಾಟಕವನ್ನು ಹಿಡಿದಿಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಸ್ತುತಪಡಿಸ್ತಿದ್ದೆ. ಈಗಾಗಲೇ ಬಾಗಲಕೋಟೆ, ವಿಜಾಪುರದಲ್ಲಿ ಮತ್ತು ನಿನ್ನೆವರೆಗೂ 1 ವಾರ ನಾವು ತುಮಕೂರು ಜಿಲ್ಲೆಯಲ್ಲಿ ಮಾಡಿದ್ವಿ. ಕುಣಿಗಲ್ಲು, ಹೆಬ್ಬೂರು ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ಕ್ಯಾಂಪ್ ಅಲ್ಲಿ ಕೂಡ ಈ ನಾಟಕವನ್ನು ಮಾಡಿದ್ವಿ. ಅಲ್ಲಿ BA BCOM ಓದುವ ವಿದ್ಯಾರ್ಥಿಗಳಿದ್ರು. ಜೊತೆಗೆ ತುಮಕೂರಿನ ಸಿದ್ಧಗಂಗಾ BED ಕಾಲೇಜಲ್ಲಿ, ಶ್ರೀಕೃಷ್ಣ BED ಕಾಲೇಜಲ್ಲಿ, SBS BED ಕಾಲೇಜಲ್ಲಿ ಕೂಡ ಮಾಡಿದ್ವಿ. ನಿನ್ನೆ ಮಧುಗಿರಿನಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ಮಾಡಿದ್ವಿ. ಯಾಕೆ ಈ ಬೇರೆ ಬೇರೆ ಕಡೆ ಅಂದ್ರೆ, ಇವತ್ತು ಮಧುರ ಚಂದ್ರನ ಕೇಳದೆ ಇರುವಂತ ತಲೆಮಾರಿನವರು ಇದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಪಾಠ ಮೇಷ್ಟ್ರುಗಳು ಪಾಠ ಮಾಡೋದೆ ಕಷ್ಟ, ಸವಾಲನ್ನು ಸ್ಥಿತಿ ಇದೆ. ನಮ್ಮ 1 ಗಂಟೆ ನಾಟಕವನ್ನ ಎಷ್ಟು 10 ನಿಮಿಷ 15 ನಿಮಿಷ ನೋಡಿದ ತಕ್ಷಣ ತಲೆ ತಗ್ಗಿಸಿ ಅವರು ಮೊಬೈಲ್ ನೋಡ್ತಾರಂತ ಗೊತ್ತಾಗುತ್ತೆ ನನಗೆ. ನಾವು ಅವ್ರನ್ನ ಎಚ್ಚರಿಸ್ತೀವಿ. ಬಹಳ ಮುಖ್ಯವಾಗಿ ಮಧುರ ಚಂದ್ರ ಕೇಳದೇ ಇರುವ ಈ ತಲೆಮಾರಿಗೆ ತಲುಪಿಸುವ ಕಾರ್ಯಕ್ರಮದ ನಾಟಕ ಮಾಡ್ತೀವಿ. ನಾಡಿದ್ದು ಕೂಡ ನಾವು ಇವತ್ತು ಅಂದ್ರೆ ಈ ಗುರುವಾರ 2 ಗಂಟೆಗೆ ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಪದವಿ ಕಾಲೇಜಿನಲ್ಲಿ ಕೂಡ ಇದೆ ಇದೇ ನಾಟಕ. ನಾಳೆ BGS BED ಕಾಲೇಜಲ್ಲಿ ಇದೆ. ಹಾಗಾಗಿ BED ಕಾಲೇಜಿಗೆ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಅವರು ನಾಳೆ ಶಿಕ್ಷಕರಾಗೋರು, ಅವರಿಗೆ ಮಧುರ ಚಂದ್ರ ಬಗ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕಾಗಿ. ಮತ್ತೆ ಕೇಳಿ ಏನಾರಿದ್ರೆ.
0: ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಯಾರು ಬೇಕಾದ್ರೂ ಭಾಗವಹಿಸಬಹುದಲ್ವಾ ಸರ್, ಬರೀ ಶಿಕ್ಷಕ ವೃತ್ತಿಯಲ್ಲಿರೋರು ಅಥವಾ ಎಲ್ಲರೂ ಭಾಗವಹಿಸಬಹುದು ಒಟ್ಟಿನಲ್ಲಿ?
1: ಹೌದು, ನಾಡಿದ್ದು ನಾವು ಕಿರುರಂಗ ಮಂದಿರದಲ್ಲಿ ಉಚಿತ ಪ್ರದರ್ಶನ ಏರ್ಪಡಿಸಿದೀವಿ. ಯಾಕೆ ಉಚಿತ ಪ್ರದರ್ಶನ ಅಂದ್ರೆ, ಟಿಕೆಟ್ ಇಟ್ಟ ತಕ್ಷಣನೇ ಆಯ್ಕೆ ಮಾಡ್ಕೊಳಕ್ಬಹುದು, ಹೋಗ್ಬೇಕಂತ. ಆದ್ರೆ ಇದನ್ನ ಉಚಿತ ಪ್ರದರ್ಶನ ಇರಿಸುವ ಉದ್ದೇಶನೇ ಎಲ್ರಿಗೂ ತಲುಪಲಿ ಅನ್ನೋ ಕಾರಣಕ್ಕಾಗಿ.
0: ಖಂಡಿತ ಸರ್.
1: ಮತ್ತು ಕಾಲೇಜುಗಳಿಗೆ ಮಾಡ್ತಾ ಇರೋದೇನಂದ್ರೆ, ಅವ್ರು ಸಂಜೆಗೆ ಬೇರೆ ಬೇರೆ ಊರುಗಳಿಂದ ಮೈಸೂರಿಗೆ ಬಂದು ಹೋಗ್ತಾರಲ್ಲ, ಅವ್ರಿಗೆ ನೋಡ್ಲಿಕ್ಕೆ ಆಗದೆ ಇರೋದ ಕಾರಣಕ್ಕಾಗಿ ನಾವು ಕಾಲೇಜುಗಳಿಗೆ ಹೋಗಿ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೀವಿ.
0: ತುಂಬಾ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡಿದ್ದೀರಾ. ಬಹುಶಃ ಆಪ್ಷನಲ್ ಕನ್ನಡ ತಗೊಂಡಿರುವಂತವ್ರಿಗೂ ಕೂಡ ಮಧುರ ಚೆನ್ನರು ಅಷ್ಟು ಪರಿಚಿತರಲ್ಲ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ನೀವು ಅವರನ್ನ ಎಲ್ಲರಿಗೂ ವಿಶೇಷವಾಗಿ ಕನ್ನಡಿಗರಿಗೆ ಪರಿಚಯ ಮಾಡಿಸುವಂತಹ ದೊಡ್ಡ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಸರ್. ಈ ಏಕವ್ಯಕ್ತಿ ನಾಟಕ ಪ್ರದರ್ಶನ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾವು ಕೂಡ ಮೈಸೂರು ಆಕಾಶವಾಣಿಯ ಪರವಾಗಿ ಹಾರೈಸ್ತೀವಿ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ನಿಮ್ಗೆ
1: ನಿಮಗೆ ಅವಕಾಶ ಇದ್ರೆ, ನನಗೆ BA ಓದುವಾಗ ಅವರು ನನ್ನನ್ನಲ್ಲ ಅಂತ ಒಂದು ಕವನ ಸಂಕಲನ ಮಧುರ ಚಂದ್ರದ, ಅದರಲ್ಲಿ ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇಚು ಕಣ್ಣ ಬಣ್ಣಗಳೇಚು ಎಲ್ಲ ಮಾಡಿ ಏನು ತಾನೆಲ್ಲಿ ಅಡಗೆ ಏನು ಹೇಳಬಾರೆ ಅಂತ ಕೇಳ್ತಾರೆ. ಅಂದ್ರೆ ಅಧ್ಯಾತ್ಮದಲ್ಲಿ ತನ್ನ ಗಂಡ ತನ್ನ ನಲ್ಲ, ನಲ್ಲ ಅಂದ್ರೆ ದೇವರು, ಎಲ್ಲಿದ್ದಾನೆ, ನನಗೆ ಇರೋದು ಎರಡೇ ಕಣ್ಣು, ನವಿಲಿನ ಗರಿಗಳಿಗೆಲ್ಲ ಕಣ್ಣಿರ್ತ ನೋಡಿ, ನವಿಲಿನ ಕೇಳ್ತಾರೆ ಅವರು. ಒಂದು ಕಾಲದಲ್ಲಿ, ಈಗ ಚಡಚನ್ ತಾಲೂಕಾಗಿದೆ, ಹಿಂದೆ ಹಿಂದಿ ತಾಲೂಕಾಗಿತ್ತು, ಹಲಸಂಗಿ ಅಂತ ಊರು, ಅದು ಮರದೂರು ಚೆನ್ನರ ಊರು. ಅಲ್ಲಿ ಸಿಂಪಿ ಲಿಂಗನ ಇದ್ರು, ಗರ್ತಿ ಹಾಡು.

0: ಅಂತ ತಂದಿರೋರೇ ಇವರೆಲ್ಲರೂ
1: ಇವತ್ತಿಗೂ.
0: ಹಾಗಾಗಿ ಅವರನ್ನ ಈ ಕಾವ್ಯದ ಮಹತ್ವವನ್ನ ಮನಗಾಣಿಸುವಂತ ಕೆಲಸ ಅಂದ್ರೆ ನಾಟಕ
1: ಮಾಡ್ತಾರೆ.
0: ಇನ್ನೊಂದು, ನೀವು ಮಿಂಚು ಹುಳ ಮಿನುಕು ಹುಳ ಅಂತಾರೆ.
1: ಹಾ ಸರ್, ಅದೇ ಈ ನಾಟಕ ಪ್ರದರ್ಶನದಲ್ಲಿ ಇವೆಲ್ಲನೂ ನೀವು ಜನರಿಗೆ ಪರಿಚಯಿಸ್ತೀರಾ ಅಂತ ಹೇಳಿ ಗೊತ್ತಾಯ್ತು.
0: ಅವರ ಕವನವನ್ನ ಹಾಡ್ತಾರೆ ಬಿ ಆರ್ ಬನಸೋಡೆ ಅಂತ.
1: ಹಾ ಹಾ, ಖಂಡಿತ ಸರ್, ಖಂಡಿತ.
0: ಈ ಕಡೆ ಎಲ್ಲ ಮಿಂಚು ಹುಳ ಅಂತಾರೆ, ಮಿನುಕು ಹುಳ ಅಂತಾರೆ. ನಾವು ಹೊಸ ತಲೆಮಾರಿನವರು ಲೈಟ್ ಹುಳ ಅಂತಾರೆ. ಈ ಹೊಸದಾಗಿ ಹೊಸ ತಲೆಮಾರಿನ ಡಿಗ್ರಿ ಕಾಲೇಜಿನ ಹುಡುಗರು ಮೊನ್ನೆ ಕೇಳಿದಾಗ ಲೈಟ್ ಹುಳ ಅಂತಾರೆ. ಅವರು ಈ ವಿಜಾಪುರ ಕಡೆ ಹೊನ್ನಿ ಹುಳ ಅಂತಾರೆ. ಎಲ್ಲಿ ವಿಜಾಪುರ ಕಡೆ ಅವರು ಹೇಳ್ತಾರೆ, ಆರದಾರತಿ ಹಿಡಿದು ಎಲ್ಲಿ ಹೊರಟಿರುವೆ, ಆರದಾರತಿ ಹಿಡಿದು ಎಲ್ಲಿ ಹಾರುತ್ತಿರುವೆ, ಹೊನ್ನಿಯೇ ಹೊನ್ನಿ.
1: ಸರ್, ನೀವು ಇದನ್ನೆಲ್ಲ ಇಲ್ಲೇ ಹೇಳ್ಬಿಟ್ರೆ ಜನ ಬಹುಶಃ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಅಲ್ಲಿ ಬರುವಂತಹ ಉತ್ಸಾಹವನ್ನ ಹೇಳೋಣ ಅಂತ ಸರ್.
0: ಇದು ರುಚಿ ಹತ್ಸಲಿಕ್ಕೆ ರೀ ಅಷ್ಟೇ ಹೇಳಿದ್ದು ಕೇಳ್ತಿದ್ದು ಅಂದ್ರೆ, ಇದರೊಳಗಡೆ ನನಗೆ ಮಧುರು ಚನ್ನರ ಕಾವ್ಯದ ಮಹತ್ವ ಹೇಳಬೇಕಾಗಿತ್ತು. ಇದು ಒಂದು ಗಂಟೆವರೆಗೂ ನಡೆಯೋದ್ರಿಂದ ಅವ್ರಿಗೆ ಬೇರೆ ಬೇರೆ ಹಾಡುಗಳಿದ್ದಾವು. ಅಂದ್ರೆ ಇವೆರಡು ತುಣುಕುಗಳನ್ನು ಹೇಳಿದೆ ನಾನು, ಪೂರ್ತಿ ಸಮಗ್ರ ನಾಟಕದ ಬಗ್ಗೆ ಹೇಳಲಿಲ್ಲ. ಬರೋರಿಗೆ ಸಹೃದಯರು, ಶ್ರೋತೃಗಳು, ಮೈಸೂರು ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ಈ ಮಧುರು ಚಂದ್ರ ನಾಟಕಕ್ಕೆ ನಾಡಿದ್ದು ಶನಿವಾರ ಕಿರುರಂಗ ಮಂದಿರ ಸಂಜೆ 6:30 ಹೊತ್ತಿಗೆ ದಯವಿಟ್ಟು ಬನ್ನಿ. ಉಚಿತ ಪ್ರವೇಶ ಇರ್ತದೆ, ನಾನು ಇರ್ತೀನಿ. ಇದು ನಂದೇ ರಚನೆ ಮತ್ತು ನಿರ್ದೇಶನ, ಹಾಗಾಗಿ ಬನ್ನಿ ಅಂತ ಕೋರ್ತೀನಿ ನಿಮ್ಮ ಆಕಾಶವಾಣಿ ಮೂಲಕ.
1: ಖಂಡಿತ ಸರ್, ಖಂಡಿತ. ಇಲ್ಲಿವರೆಗೂ ಸವಿವರವಾಗಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಶುಭ ದಿನ ನಿಮ್ಮದಾಗ್ಲಿ ಸರ್. ನಮಸ್ತೆ.
0: ನಮಸ್ತೆ. ನಿಮಗೂ ಧನ್ಯವಾದ ಕೇಳಿಸಿದ್ದಕ್ಕೆ, ನಾನು ಮಾತಾಡಿಸಿದ್ದಕ್ಕೆ
1: ಧನ್ಯವಾದಗಳು ಸರ್.

ಕೇಳುಗರೆ, ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಸುಮಲತಾ ಡಿ, ಜಂಟಿ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರು, ಕರ್ನಾಟಕ ಕೈಮಗ್ಗ ಹಾಗೂ ತಂತ್ರಜ್ಞಾನ ಸಂಸ್ಥೆ ಬೆಟಗೇರಿ ಗದಗ್ ಅವರು ಸಂಪರ್ಕದಲ್ಲಿ ಇದ್ದಾರೆ. ಇವರೊಂದಿಗೆ ನಾವು ಡಿಪ್ಲೊಮೋ, ಕೈಮಗ್ಗ ಜವಳಿ ತಂತ್ರಜ್ಞಾನದ ಡಿಪ್ಲೊಮೋ ಕುರಿತು ಒಂದಷ್ಟು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇವೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಕೆಲವರೇ ಈಗ ನಮ್ಮೊಂದಿಗೆ ಸುಮಲತಾ ಮೇಡಮ್ ಅವರು ಸಂಪರ್ಕದಲ್ಲಿ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಮೇಡಮ್, ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಮೇಡಮ್.
0: ಮೇಡಮ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೈಮಗ್ಗ ಹಾಗೂ ಜವಳಿ ತಂತ್ರಜ್ಞಾನದ ಡಿಪ್ಲೊಮೋ ಕೋರ್ಸ್ಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದೀರಿ. ಇದರ ಬಗ್ಗೆ ಮತ್ತಷ್ಟು ಬೆಳಕನ್ನು ತಮ್ಮ ಮಾತುಗಳ ಮೂಲಕನೇ ಚೆಲ್ಲಬೇಕಾಗಿ ವಿನಂತಿ.
1: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ನರಸಾಪುರ ಬೆಟ್ಕೇರಿ ಗದಗ್. ಈ ಸಂಸ್ಥೆ 1994 ಪ್ರಾರಂಭ ಆಗಿದೆ. ಇದು ಜವಳಿ ಅಭಿವೃದ್ಧಿ ಆಯುಕ್ತರು, ಜವಳಿ ಮಂತ್ರಾಲಯ, ನವದೆಹಲಿ ಇವರಿಂದ ಒಂದು ಅನುಮೋದನೆ ಆದಂತ ಒಂದು ಸಂಸ್ಥೆ ಆಗಿರುತ್ತೆ. ಭಾರತ ದೇಶಾದ್ಯಂತ ಒಟ್ಟು 11 ಸಂಸ್ಥೆಗಳಿವೆ, ಅದರಲ್ಲಿ ಕರ್ನಾಟಕದ ರಾಜ್ಯದ ಏಕೈಕ ಸಂಸ್ಥೆ ಆಗಿರುತ್ತೆ. ಸೊ ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ಏನಿದೆ, ಇದು ಒಟ್ಟು 8 ವಿಶಾಲವಾದ ವಿಸ್ತೀರ್ಣದಲ್ಲಿ ಒಂದು ಸ್ವಂತ ಕಟ್ಟಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಸುಸಜ್ಜಿತವಾದ ಡೈಯಿಂಗ್, ಪ್ರಿಂಟಿಂಗ್, ಹ್ಯಾಂಡ್ಲೂಮ್, ಪವರ್ ಲೂಮ್, ಎಲೆಕ್ಟ್ರಾನಿಕ್ ಜಕಾರ್ಡ್, ಕಂಪ್ಯೂಟರ್ ಟೆಕ್ಸ್ಟೈಲ್ ಡಿಸೈನ್, ಈ ತರ ಲ್ಯಾಬೊರೇಟರಿಗಳಿವೆ. ನಮ್ಮಲ್ಲಿ ಎಲ್ಲಾ ಕ್ಲಾಸ್ ರೂಮ್ಗಳಲ್ಲೂ ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆಗಳಿವೆ. ಇದ್ರ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ತರಗತಿಗಳನ್ನ ನಡೆಸ್ತೀವಿ. ನಮ್ಮಲ್ಲಿ ಸುಸಜ್ಜಿತವಾದಂತಹ ಲೈಬ್ರರಿಗಳಿದೆ, ಗ್ರಂಥಾಲಯಗಳಿದೆ, ಮತ್ತೆ ಬಾಲಕರಿಗೆ ವಿಶೇಷ ಹಾಸ್ಟೆಲ್ ವ್ಯವಸ್ಥೆ ಇದೆ. ಸೊ ಎಲ್ಲ ಮೂಲಭೂತ ಸೌಕರ್ಯ ಇರುವಂತಹ ಹಾಸ್ಟೆಲ್ ಇದೆ.
0: ಮೇಡಮ್, ಯಾವ ಡಿಪ್ಲೊಮೋಗೆ ಡಿಪ್ಲೊಮೋ ಅವಧಿ ಏನು ಅಂತ ಹೇಳ್ತೀರಾ?
1: ಈಗಾಗಲೇ ನಾವು 26-27 ಸಾಲಿಗೆ ನಾವು ಡಿಪ್ಲೊಮೋ ಇನ್ ಹ್ಯಾಂಡ್ಲೂಮ್ ಟೆಕ್ಸ್ಟೈಲ್ ಟೆಕ್ನಾಲಜಿ ಅನ್ನೋ 3 ಡಿಪ್ಲೊಮೋ ಕೋರ್ಸ್ಗೆ ಅರ್ಜಿ ಆಹ್ವಾನಿಸಿದೀವಿ. ಇದಕ್ಕೆ ಮುಖ್ಯವಾಗಿ SLC ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ಅವರಿಗೆ 15-23 ವಯೋಮಾನ ಆಗಿರ್ಬೇಕು. ಇನ್ ಕೇಸ್ ಆಫ್ SC ST ಆಗಿದ್ದ 25 ಏಜ್ ಲಿಮಿಟ್ ಇರುತ್ತೆ. ಸೊ ದ್ವಿತೀಯ ವರ್ಷಕ್ಕೆ ನಾವು ಲ್ಯಾಟ್ರಲ್ ಎಂಟ್ರಿ ಮಾಡ್ಕೊಂತೀವಿ, ಅಂದ್ರೆ 3 ಸೆಮಿಸ್ಟರ್ಗೆ ನೇರವಾಗಿ ಎಂಟ್ರಿ ಇರುತ್ತೆ. ಸೊ ಅದಕ್ಕೆ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು 2 ನೇರವಾಗಿ ಅಡ್ಮಿಷನ್ ಮಾಡಿಸಬಹುದು. ಅವರಿಗೆ ಏಜ್ ಲಿಮಿಟ್ 25 ಆಗಿರುತ್ತೆ. ಇನ್ ಕೇಸ್ ಆಫ್ SC ST 27 ತನಕ ಏಜ್ ಲಿಮಿಟ್ ಇರುತ್ತೆ. ಸೊ ಮುಖ್ಯವಾಗಿ ಮೇಡಮ್, ನಮ್ಮ ಕೋರ್ಸ್ ಏನಿದೆ, ಇದು ನಾವು ಪ್ರತಿ ತಿಂಗಳು 2,500 ಶಿಷ್ಯವೇತನವನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ.
0: ಸರಿ,
1: ಇದು ಮುಖ್ಯವಾದ್ದು. ಜೊತೆಗೆ ಇದು ನಮ್ದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ 100% ಪ್ಲೇಸ್ಮೆಂಟ್ ನ ನಾವು ಮಾಡಿಸ್ತೀವಿ. ಸೊ ಈಗಾಗಲೇ ನಾವು ಈ ವರ್ಷ ಏನ್ ಪಾಸ್ ಔಟ್ ಆಗಿದ್ದಾರೆ ವಿದ್ಯಾರ್ಥಿಗಳು, ಅಷ್ಟು ವಿದ್ಯಾರ್ಥಿಗಳು 100% ಪ್ಲೇಸ್ಮೆಂಟ್ ಆಗಿದ್ದಾರೆ. ಸೊ ತಮ್ಮ ಮೈಸೂರಲ್ಲೇ ಇರುವಂತಹ ಶಾಹಿ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು, ನಿಮ್ಮಲ್ಲಿ ಏನಿದೆ ಅದೇ ಒಂದು ಇಂಡಸ್ಟ್ರಿಗೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ರೆಕ್ರೂಟ್ ಆಗಿದ್ದಾರೆ. ಜೊತೆಗೆ ಕಲರ್ ಟೋನ್ ಚಾಮರಾಜನಗರಕ್ಕೆ ವಿದ್ಯಾರ್ಥಿಗಳು ರೆಕ್ರೂಟ್ ಆಗಿದ್ದಾರೆ. ಸೊ ನಮ್ಮ ಕೋರ್ಸ್ ನಂತರ ಜವಳಿ ಆಧಾರಿತ ಕೈಗಾರಿಕೆಗಳಲ್ಲಿ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗಾವಕಾಶ ಇದೆ. ಇಷ್ಟು ಹೇಳಿಕೆ ಬಯಸ್ತೀನಿ.
0: ಸ್ವಉದ್ಯೋಗ ಕೂಡ ಮಾಡಬಹುದು,
1: ಮಾಡ್ಕೊಳ್ಬಹುದು. ಇಂಡಸ್ಟ್ರಿಯಲಿಸ್ಟ್ ಗಳು, ಎಂಟರ್ಪ್ರಿನರ್ಸ್ ಗಳು ಬೇಕಾದ್ರೆ ಆಗ್ಬಹುದು. ನಮ್ಮ ಒಂದು ಡಿಪ್ಲೊಮಾ ಕೋರ್ಸ್ ನಂತರ ಅವರು
0: ಒಂದಷ್ಟು ಕೌಶಲ್ಯಗಳನ್ನ, ಅನುಭವವನ್ನ ಹೊಂದಿ ನಂತರ ಅವರು ಸ್ವಂತ ಉದ್ಯಮಕ್ಕೂ ಕೂಡ ಕಾಲಿಡಬಹುದು ಅಂತ ಕಾಣುತ್ತೆ ಕೋರ್ಸ್ನ ನಂತರ. ಮೇಡಮ್, ಈ ಸಲದ ಡಿಪ್ಲೊಮೋ ಕೋರ್ಸ್ಗೆ ಕಡೆಯ ದಿನಾಂಕ ನಿಗದಿ ಮಾಡಲಾಗಿದೆಯಾ? ಹೇಗೆ?
1: 30/5/2026 ಅರ್ಜಿ ಹಾಕ್ಲಿಕ್ಕೆ ಕೊನೆ ದಿನಾಂಕ.
0: ಅರ್ಜಿಯನ್ನ ಹೇಗೆ ತಗೋಬಹುದು ಮೇಡಮ್?
1: ಆನ್ಲೈನ್ ಏನಿಲ್ಲ ಮೇಡಮ್, ನಮ್ಮ ವೆಬ್ಸೈಟ್ ಇದೆ, KHTA.gov.in ಅಂತ. ನೀವು ಅಲ್ಲಿ ವೆಬ್ಸೈಟ್ ಗೆ ಹೋದ್ರೆ ಅರ್ಜಿ ಸಿಗುತ್ತೆ. ಆ ಅರ್ಜಿನ ನೀವು ಡೌನ್ಲೋಡ್ ಮಾಡ್ಕೊಂಡು ಅರ್ಜಿನ ತುಂಬಿ ನಮ್ಮ ಕಾಲೇಜಿಗೆ ನೇರವಾಗಿ ಕಳಿಸ್ಕೊಡ್ಬಹುದು. ಅಥವಾ ತಮ್ಮ ಹತ್ತಿರವಾದ ಉಪನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಹೋಗಿ ಅಲ್ಲಿ ಅರ್ಜಿನೂ ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡು ಆ ನಂತರ ನಮ್ಗೆ ಅರ್ಜಿ ಭರ್ತಿ ಮಾಡಿ ನಮ್ಮ ಕಾಲೇಜಿಗೆ ಕಳಿಸ್ಬೋದು.
0: ಇಲ್ಲಿ ಮೈಸೂರಲ್ಲೂ ಇಲ್ಲಿ ಕಟ್ಟಡ ಇದೆ ಅಂದ್ರೆ ಕೈಮಗ್ಗ ಜವಳಿ ತಂತ್ರಜ್ಞಾನ ಇಲಾಖೆನೆ ಇದೆ, ಅಲ್ಲಿ ಕೂಡ ಹೋಗಿ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಿದ್ದೀರಿ?
1: ಹೌದು, ಜಿಲ್ಲೆಯ ಎಲ್ಲಾ ಕೈಮಗ್ಗ ಮತ್ತು ಜವಳಿ ಇಲಾಖೆ ಉಪನಿರ್ದೇಶಕರ ಕಚೇರಿಗಳಿರುತ್ತೆ, ಅಲ್ಲಿ ಹೋಗಿ ಅರ್ಜಿನ ತಗೊಂಡು ಅಥವಾ ಹೆಚ್ಚಿನ ಮಾಹಿತಿ ಅಲ್ಲೂ ತಗೊಂಡು ಅವರು ಅರ್ಜಿನ ಹಾಕಬಹುದು.
0: ಹಾಗಾದ್ರೆ ನಾನೊಮ್ಮೆ ನಿಮ್ಮ ವೆಬ್ಸೈಟ್ ವಿಳಾಸ ಹೇಳ್ತೇನೆ, ಸರಿ ಇದೆಯಾ ಅಂತ ಗಮನಿಸಿ ಮೇಡಮ್. KHTIGADAG.AC.IN ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು ಆನ್ಲೈನ್ ಮೂಲಕ ಲಿಂಕ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಇದೇ ತಿಂಗಳ ಮೂವತ್ತನೇ ತಾರೀಕಿನೊಳಗಾಗಿ ತಮಗೆ ತಲುಪುವಂತೆ ಮಾಡಬೇಕು.
1: ಪ್ರಾಂಶುಪಾಲರ ಕಚೇರಿ, ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ, ನರಸಾಪುರ, ಗದಗ್, ಬೆಟಗೇರಿ 582-2102 ಇಲ್ಲಿಗೆ ಅವರು ಕಳಿಸ್ಕೊಡ್ಬೋದು.
0: ಅಥವಾ ನಮ್ಮ ಮೈಸೂರಿನಲ್ಲಿರುವ ಕಚೇರಿ ಮುಖಾಂತರ ಕೂಡ ಸಂಪರ್ಕ ಮಾಡಿ ಮಾಹಿತಿಯನ್ನ ಕೊಟ್ಟು ತಗೊಂಡು ಮತ್ತೆ ಕಳಿಸ್ಕೋಬಹುದು ಅಂತ ಎರಡು ಆಯ್ಕೆಗಳಿದೆ ಅವ್ರ ಹತ್ರ.
1: ಹೌದು
0: ಮೇಡಮ್, ಎಷ್ಟು ಜನಕ್ಕೆ ಅವಕಾಶ ಇದೆ ಈ ವರ್ಷ ಡಿಪ್ಲೊಮಾ ಬರಕ್ಕೆ?
1: 39 ಸೀಟ್ ಇದೆ ಮೇಡಮ್.
0: 39
1: ಸೀಟ್ SSLC ನಂತರದಕ್ಕೆ, PUC ಮೇಲೆ ಬಂದ್ರೆ 26 ಸೀಟ್ಗಳು ಅವೈಲೇಬಲ್. 26 ಸೀಟ್ ಫಾರ್ ದಿಸ್.
0: ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಸಮಾನವಾಗಿ ಇದೆಯಾ?
1: ಸಮಾನವಾಗಿದೆ.
0: ಓಕೆ, ಸರಿ ಸರಿ, ಆಯಿತು ಮೇಡಮ್. ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಡಿಪ್ಲೊಮಾ ಕೋರ್ಸ್ನ ಕುರಿತು ಮಾಹಿತಿಯನ್ನು ಬಹಳ ಅಚ್ಚುಕಟ್ಟಾಗಿ ನೀಡಿದಿರ. ಅದಕ್ಕಾಗಿ ಆಕಾಶವಾಣಿ ಹಾಗೂ ಅದರ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು.
0: ನಮಸ್ಕಾರ ಮೇಡಮ್. ನಮಸ್ತೆ.

0: ಇಲ್ಲಿಯವರೆಗೆ ಕೈಮಗ್ಗದ ಡಿಪ್ಲೊಮಾ ಬಗ್ಗೆ ನಾವು ಮಾತಾಡಿದ್ವಿ ಚಂದನ. ಈಗ ಅಂಥದ್ದೇ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ ಗೊತ್ತಾ?
1: ಯಾವ್ದ್ರ ಬಗ್ಗೆ, ಎಲ್ಲಿ ನಡೀತಾ ಇದೆ ಅರ್ಚನಾ?
0: ಕೌಶಲ್ಯ ತರಬೇತಿಗಳ ಕಾರ್ಯಕ್ರಮವನ್ನ ಯಾವಾಗ್ಲೂ ಹಮ್ಮಿಕೊಳ್ಳುವಂತಹ ರೂಟ್ಸೆಟ್ ಸಂಸ್ಥೆಯಿಂದ ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆ ಪೌಲ್ಟ್ರಿ ತರಬೇತಿ ನಡೀತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಜ್ಞರಿಂದಲೇ ಪಡ್ಕೊಂಡ್ರೆ ಹೇಗೆ ಅಂತ ಹೇಳಿ ಸರಿತಾ ಮೇಡಮ್ಗೆ ಕರೆ ಮಾಡಿದ್ವಿ. ಸರಿತಾ ಮೇಡಮ್ ಅವರು ಇವಾಗ ಲೈನಲ್ಲಿ ಇದ್ದಾರೆ, ಅವರನ್ನ ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್.
0: ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆ ಪೌಲ್ಟ್ರಿ ತರಬೇತಿಯನ್ನ ರುಟ್ಸೆಟ್ ಸಂಸ್ಥೆಯಿಂದ ಕೊಡ್ತಾ ಇದ್ದೀರಿ. ಎಷ್ಟು ದಿನಗಳ ತರಬೇತಿ, ಯಾರೆಲ್ಲ ಅದಕ್ಕೆ ಅರ್ಹರು ಅನ್ನುವಂಥದ್ದನ್ನ ಹೇಳಿ.
2: ತಮ್ಗೆಲ್ಲರಿಗೂ ತಿಳಿದಿರುವಂತೆ ರುಟ್ಸೆಟ್ ಸಂಸ್ಥೆ ಮೈಸೂರಿನಲ್ಲಿ ಸುಮಾರು 1992 ನಡೀತಾ ಬಂದಿದೆ. ಸೊ ಇದು NRLM ಯೋಜನೆ ಅಡಿಯಲ್ಲಿ ನಾವು ಸಾಕಷ್ಟು ತರಬೇತಿಗಳನ್ನ ನಾವು ನೀಡ್ತಾ ಬಂದಿದೀವಿ. ಸೊ ಈ ತಿಂಗಳಲ್ಲಿ ನಾವು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯನ್ನ ದಿನಾಂಕ 20 May ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಇದು 31 ದಿನಗಳ ಕಾರ್ಯಕ್ರಮವಾಗಿರುತ್ತದೆ. ಇದು ಮುಗಿಯೋದು ಬಂದು 19/6/2026 ಇರುತ್ತೆ. ಹಾಗೇನೆ ಕೋಳಿ ಸಾಕಾಣಿಕೆ 15

0: ನಾಳೆಯಿಂದ ಅದು ಪ್ರಾರಂಭ ಆಗ್ತಾ ಇದೆ. ಇದು 12 ದಿನಗಳ ತರಬೇತಿ ಕಾರ್ಯಕ್ರಮ ಆಗಿರುತ್ತೆ. ಸೊ ಈ ಎರಡು ಕಾರ್ಯಕ್ರಮಕ್ಕೆ ಯಾರೆಲ್ಲ ಅರ್ಹತೆಗಳು ಅಂತ ಹೇಳೋದಾದ್ರೆ, ಎಲ್ಲರ ಈ ತರಬೇತಿಯನ್ನ ಪಡ್ಕೊಳ್ಬೇಕಂತಂದ್ರೆ ಅವರ ವಯಸ್ಸು 18 ವಯಸ್ಸು ಮೀರಿರ್ಬೇಕು, ಹಾಗೂ 50 ವರ್ಷಗಳ ಒಳಗಿರ್ಬೇಕು. ಅವರ ಯಾವ್ಯಾವ ಆದ್ರೂ ಈ ಒಂದು ತರಬೇತಿಯನ್ನ ಪಡ್ಕೊಳ್ಬಹುದು. ಕನ್ನಡ ಓದು ಬರೆಯಲು ಗೊತ್ತಿರಬೇಕು ಅಷ್ಟೇ ನಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬಂದ್ರೆ, ಹಾಗೆ ಅವರಿಗೆ ಸ್ವ ಉದ್ಯೋಗವನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನ ಹೊಂದಿರುವಂತ ಯಾರೇ ಒಬ್ಬ ಪ್ರತಿಯೊಬ್ಬ ಯುವಕ ಯುವತಿಯರು ಈ ಒಂದು ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡ್ಕೊಳ್ಬಹುದು ಮೇಡಮ್. ಸೊ ಸಂಸ್ಥೆಯಲ್ಲಿ ಬರಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ನ ತರಬೇಕಾಗುತ್ತೆ ಅನ್ನೋ ಅಂತ ಹೇಳೋದಾದ್ರೆ, ಆಧಾರ್ ಕಾರ್ಡ್, BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಆಗಿರ್ಬೋದು, ಅದ್ರ ಜೊತೆಗೆ ಎರಡರಿಂದ ಮೂರು ಪಾಸ್ಪೋರ್ಟ್ ಸೈಜ್ ಫೋಟೋಸ್ನ ತಗೊಂಡು ಅವರು ಬಂದು ಈ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡ್ಕೊಳ್ಬಹುದು. ಸಂಸ್ಥೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಮ್ಯಾಮ್, ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ. ಹಾಗೇನೆ ಯಾರಿಗೆ ಡೈಲಿ ಅಪ್ ಡೌನ್ ಮಾಡಕ್ ಆಗೋದಿಲ್ಲ ಅವರು ಇಲ್ಲೇನೆ ಉಳಿದು ಕೂಡ ಕಲಿಬಹುದು. ಊಟ ತಿಂಡಿ ವಸತಿ ಎಲ್ಲವೂ ಅವರಿಗೆ ಉಚಿತವಾಗಿರುತ್ತೆ.
1: ಇದಕ್ಕಿಂತ ಇನ್ನೇನ್ ಕಡಿಮೆ ಇದೆ ಮ್ಯಾಮ್? ತರಬೇತಿಯನ್ನ ಕೊಟ್ಟು ನೀವು ಊಟ ಕೊಟ್ಟು ಎಲ್ಲಾ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರ ಭವಿಷ್ಯ ಉಜ್ವಲವಾಗ್ಲಿ ಅಂತ ಹೇಳಿ ಸರ್ಕಾರ ಕೂಡ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೆ, ನೀವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಿ. ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿರುವಂತಹ ಯುವಕ ಯುವತಿಯರು ಅಥವಾ ಮಧ್ಯವಯಸ್ಕರು ಏನಿದ್ದಾರೆ ಅವರೆಲ್ಲರೂ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಮ್ಯಾಮ್, ಯಾವ್ದಾದ್ರು ಫೋನ್ ನಂಬರ್ ಇದೆಯಾ ಹೆಚ್ಚಿನ ಮಾಹಿತಿಗೆ?
0: ಖಂಡಿತ ಮ್ಯಾಮ್, ಕೇಳ್ತೀನಿ. ಲ್ಯಾಂಡ್ಲೈನ್ ಆಗೋದಾದ್ರೆ 0821 251 9663. ಮತ್ತೊಮ್ಮೆ 0821 251 9663. ಹಾಗೆ ಅಫಿಷಿಯಲ್ ನಂಬರ್ 9449860466. ಮತ್ತೊಮ್ಮೆ 9449860466.
1: ಖಂಡಿತ ಮ್ಯಾಮ್, ಖಂಡಿತ ಈ ಕಾರ್ಯಕ್ರಮ
0: ಕಾಂಟ್ಯಾಕ್ಟ್ ಮಾಡ್ಬೋದು.
1: ಎರಡು ಸಂಪರ್ಕ ಸಂಖ್ಯೆಯನ್ನ ಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ. ಇದುವರೆಗೆ ತರಬೇತಿಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಶುಭ ದಿನ ನಿಮ್ಮದಾಗ್ಲಿ ಮೇಡಮ್. ನಮಸ್ತೆ.
0: ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ.
1: ಥ್ಯಾಂಕ್ ಯು ಮ್ಯಾಮ್, ನಮಸ್ತೆ.

0: ಕೇಳುಗರೆ, ನಮ್ಮೊಂದಿಗೆ ಈಗ ಮೈಸೂರು ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿ ಶರತ್ ಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಯಾತಕ್ಕಾಗಿ ಇವರನ್ನ ಕಾರ್ಯಕ್ರಮಕ್ಕೆ ನಾವು ಸಂಪರ್ಕಿಸಿದ್ವಿ ಅಂತಂದರೆ, ಸರ್ಕಾರಿ ನೌಕರರು ಖಾದಿ ಬಟ್ಟೆಯನ್ನು ಖರೀದಿಸುವ ಸಲುವಾಗಿ ಸರ್ಕಾರ ಒಂದು ಯೋಜನೆಯನ್ನು ಮಾಡಿದೆ, ಅದಕ್ಕಾಗಿ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬನ್ನಿ, ಅವರನ್ನ ಮಾತನಾಡಿಸೋಣ. ಸರ್, ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್. ಸರ್ ಹೇಳಿ ಸರ್, ಇದು ಬಟ್ಟೆ ಖಾದಿ ಬಟ್ಟೆ ಖರೀದಿಗೆ ಮಳಿಗೆ ತೆರೆಯಲಾಗಿದೆ ಅಂತ ಮಾಹಿತಿ ಇದೆ, ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಬಹುದಾ?
1: ಖಂಡಿತ ಮೇಡಮ್.

0: ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮನ ಕೇಳ್ತಿರ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತೇನೆ. ಈಗ ನಮ್ಮ ಇವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತ ಶಾಲಿನಿ ಮೇಡಮ್ ಅವರು ಜನವರಿ ತಿಂಗಳಲ್ಲಿ ನಮ್ಮ ಸರ್ಕಾರಿ ನೌಕರರು ಎಲ್ಲರನ್ನು ಪ್ರತಿ ತಿಂಗಳ ಮೊದಲನೇ ಶನಿವಾರ ಖಾದಿ ಬಟ್ಟೆನ ಧರಿಸ್ಬೇಕು ಅಂತೇಳಿ ಒಂದು ಆದೇಶ ಹೊರಡಿಸಿದ್ರು. ಅದರ ಪ್ರಕಾರ ನಾವು ಫೆಬ್ರವರಿ 7ನೇ ತಾರೀಕು ಇಲ್ಲಿ ನಮ್ಮ ಮೈಸೂರು ಜಿಲ್ಲಾ ಕಚೇರಿ ಪ್ಯಾಸೇಜ್ ಅಲ್ಲಿ ಅಂದ್ರೆ ಆವರಣದಲ್ಲಿ ನಾವು ಖಾದಿ ಮಳಿಗೆನ ಆಲ್ರೆಡಿ ಒಂದ್ಸಲ ತೆರೆದಿದ್ವಿ. ಈಗ ಮತ್ತೆ ಅವರು ಡಿಸಿ ಆಫೀಸಿಂದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇನ್ನೊಂದು ರೌಂಡ್ ಮಳಿಗೆ ತಾತ್ಕಾಲಿಕ ಮಳಿಗೆನ ಸ್ಥಾಪನೆ ಮಾಡಿ ಅಂತ ಹೇಳಿದ್ದಕ್ಕೆ ಇವತ್ತು ಮತ್ತೆ ನಾಳೆ ನಮ್ಮ ಬನ್ನೂರು ರಸ್ತೆಯಲ್ಲಿ ಅಂದ್ರೆ ಸಿದ್ಧಾರ್ಥ ನಗರದಲ್ಲಿರುವಂತಹ ಹೊಸ ಜಿಲ್ಲಾಧಿಕಾರಿಗಳ ಕಟ್ಟಡದಲ್ಲಿ 2 ದಿನ ಇವತ್ತು ಬುಧವಾರ ಮತ್ತೆ ಸಾರಿ ಗುರುವಾರ ಮತ್ತೆ ಶುಕ್ರವಾರ ಗುರುವಾರ ಮತ್ತೆ ಶುಕ್ರವಾರ 14, 15 ತಾರೀಕು 2 ದಿನ ನಾವು ಇಲ್ಲಿ ತಾತ್ಕಾಲಿಕ ಮಳಿಗೆನ ತೆರೆದಿದ್ದೀವಿ. ಎಲ್ಲಾ ಸರ್ಕಾರಿ ನೌಕರರು ಜೊತೆಗೆ ಸಾರ್ವಜನಿಕರು ಕೂಡ ಬಂದು ಇಲ್ಲಿ ಖಾದಿ ಬಟ್ಟೆಗಳನ್ನ ಖರೀದಿ ಮಾಡಬಹುದು. ಖಾದಿ ಬಟ್ಟೆಗಳು ಅಂದ್ರೆ ಲೇಡೀಸ್ ಮತ್ತೆ ಜೆಂಟ್ಸ್ ಇಬ್ಬರಿಗೂ ಸಿಗ್ತವೆ. ಜೊತೆಗೆ ಇನ್ನೊಂದ್ ಏನಂತಂದ್ರೆ ರೆಡಿ ಬಟ್ಟೆಗಳು ಸಿಗುತ್ತೆ, ಅಂದ್ರೆ ರೆಡಿಮೇಡ್ ಬಟ್ಟೆಗಳು ಸಿಗುತ್ತೆ, ಮತ್ತೆ ಮೆಟೀರಿಯಲ್ ಸಿಗುತ್ತೆ. ಮೆಟೀರಿಯಲ್ ಎಲ್ಲ ತಗೊಂಡು ಅದನ್ನ ಸ್ಟಿಚ್ ಮಾಡ್ಕೋಬಹುದು
1: ಸೂಕ್ತವಾಗಿ ಅವರಿಗೆ ಹೊಂದುವಂತೆ
0: ಹೌದು ಹೌದು ಮೇಡಮ್ ಹೌದು ಹೌದು
1: ಅವರು ಹೊಲಿಸ್ಕೊಂಡು ಹಾಕಬಹುದು ಅಂತ ಹೇಳ್ತಿದ್ದೀರಿ.
0: ಮೇಡಮ್
1: ಹಾಂ
0: ಹೌದು
1: ಹಾಂ ಹಾಂ ಆಗಲಿ ಸರ್. ಸರ್, ಸಾರ್ವಜನಿಕರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಒಳ್ಳೆಯ ವಿಚಾರನೇ.
0: ಖಂಡಿತ ಮೇಡಮ್
1: ಹಾಂ ಹಾಂ
0: ಹೌದು.
1: ಹಾಂ
0: ಈಗ
1: ಹಾಂ
0: ಆಲ್ರೆಡಿ
1: ಹ್ಞೂ
0: ನಾವು 3 ದಿನದಿಂದ ಪೇಪರ್ ನಲ್ಲಿ ಜಾಹೀರಾತನ್ನು ಕೂಡ ಕೊಟ್ಟಿದ್ದೀವಿ ಅಂತ ನಮ್ಮ ಜಿಲ್ಲಾಧಿಕಾರಿ ಕಟ್ಟಡದಲ್ಲಿ ತೆರಿತಾ ಇದ್ದೀವಿ ಅಂತ ಹೇಳಿ.
1: ಓಕೆ, ಈಗ ಹಾಗಾದರೆ ನಮ್ಮ ಮೈಸೂರು ಆಕಾಶವಾಣಿ ಕಡೆಯಿಂದ ಕೂಡ ನಾವು ಕೂಡ ಕೇಳುಗರಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೇವೆ. ಸಂಬಂಧಪಟ್ಟ ಸರ್ಕಾರಿ ನೌಕರರು ಇರ್ಬೋದು ಅಥವಾ ಸಾರ್ವಜನಿಕರು ಇರಬಹುದು, ಎಲ್ಲರೂ ಬಂದು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡ ಆವರಣದಲ್ಲಿ 2 ದಿನಗಳ ಮಟ್ಟಿಗೆ ಅಂದರೆ ಇಂದು ಮತ್ತು ನಾಳೆ ಒಂದು ಮಳಿಗೆಯನ್ನು ಶುರು ಮಾಡಿದ್ದೀರಿ, ಅಲ್ಲಿ ಬಂದು ಖಾದಿ ಬಟ್ಟೆಗಳನ್ನು ಖರೀದಿಸಬಹುದು. ಪುರುಷ ಮತ್ತು ಮಹಿಳೆಯರಿಗಾಗಿ ಬಟ್ಟೆಗಳನ್ನು ಖರೀದಿ ಮಾಡಿಕೊಂಡು ಹೋಗಬಹುದು, ಮತ್ತು ಈ ಬೇಸಿಗೆಗೆ ಸೂಕ್ತ ಆಗುವಂಥದ್ದು ಖಾದಿ ಬಟ್ಟೆ ಕೂಡ. ಹಾಗಾಗಿ ಅದನ್ನು ಹಾಕ್ಕೊಂಡು ಬೇಸಿಗೆಯಲ್ಲಿ ಸ್ವಲ್ಪ ತಂಪನ್ನು ಪಡ್ಕೋಬಹುದು ಅನ್ನೋದು ಒಂದು ನಮ್ಮ ವಿಚಾರ ಕೂಡ. ಹಾಗಾಗಿ ಸರ್, ಬರ್ತಾ ಇದ್ದಾರ ಜನ?
0: ಬರ್ತಾ ಇದಾರೆ ಮೇಡಮ್. ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ನಮ್ಮ ಖಾದಿ ಭಂಡಾರಗಳು ಮೈಸೂರಲ್ಲೂ ಕೂಡ ಇದೆ. ನಮ್ಮ ಸರ್ಕಾರದಿಂದ ಅಧಿಕೃತ ಭಂಡಾರ ಅಂತಂದ್ರೆ ನಮ್ಮ ಸರ್ಕಾರದಿಂದ ಅಂಗೀಕೃತ ಆದಂತ ಮಳಿಗೆಗಳು ಅಂತಂದ್ರೆ ನಮ್ಮ ಧನ್ವಂತರಿ ರಸ್ತೆಯಲ್ಲಿ ಇದೆ ಒಂದು
1: ಹೌದು ಹೌದು
0: ಒಂದು ಮತ್ತೆ ಈ ನಮ್ಮ ಬಳ್ಳಾರಿ ಸರ್ಕಲ್ಲು ನಮ್ಮ ಮಹೇಶ್ ಪ್ರಸಾದ್ ಹೋಟ್ಲ್ ಇದೆಯಲ್ಲ ಅದೇ ಲೈನ್ ಅಲ್ಲಿ ಇದೆ. ಸ್ವಲ್ಪ ನಾವು ಬಳ್ಳಾರಿ ಸರ್ಕಲ್ ಇಂದ ಮಹೇಶ್ ಪ್ರಸಾದ್ ಹೋಟ್ಲು ಸಿಗುತ್ತೆ, ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಮೇಲ್ಗಡೆ ಖಾದಿ ಭಂಡಾರ ಇದೆ ರೈಟ್ ಸೈಡ್ ಅಲ್ಲಿ. ಎರಡು ನಮ್ಮ ಮಳಿಗೆಗಳು ಮೇಡಮ್.
1: ಆ ಎರಡು ಮಳಿಗೆಗಳಲ್ಲೂ ಕೂಡ ಹೋಗಿ
0: ಹೌದೌದು ಅಕಸ್ಮಾತ್ ಇವತ್ತು ಮತ್ತೆ ನಾಳೆ ಇವತ್ತು ಮತ್ತೆ ನಾಳೆ ಆಗ್ಲಿಲ್ಲ ಅಂದ್ರೆ ಅಲ್ಲೂ ಹೋಗಿ ಖರೀದಿ ಮಾಡಬಹುದು.
1: ಅಲ್ಲಿ ನಿರಂತರ ಮಳಿಗೆ ಓಪನ್ ಇರುತ್ತೆ.
0: ಹೌದು ಮೇಡಮ್, ಅದು ಕಂಟಿನ್ಯೂಸ್ ಅವ್ರದ್ದು ನಮ್ಮ ಅವರ ಉತ್ಪಾದನಾ ಕೇಂದ್ರಗಳಿದಲ್ಲ ಅವ್ರದ್ದು ಪ್ರೊಡಕ್ಷನ್ ಸೆಂಟರ್ ಅದೇ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಳಿಗೆಗಳನ್ನ ಮಾಡಿದ್ದಾರೆ ಅವರು.
1: ಆಗ್ಲಿ ಸರ್, ಇದುವರೆಗೆ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಇಂದು ಮತ್ತು ನಾಳೆ ಹೊಸ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇರುವಂತಹ ತಾತ್ಕಾಲಿಕ ಮಳಿಗೆಯಲ್ಲಿ ಸಿಗುವಂಥ ಖಾದಿ ಬಟ್ಟೆಗಳ ಖರೀದಿಗೆ ತಾವು ಕರೆ ಕೊಟ್ಟಿದ್ದೀರಿ, ಸಾರ್ವಜನಿಕರಿಗೆ ಕೂಡ ಆಹ್ವಾನಿಸಿದ್ದೀರಿ. ಬಹಳಷ್ಟು ಜನ ಬರಲಿ, ಖಾದಿ ಬಟ್ಟೆಗಳನ್ನು ಕೊಂಡ್ಕೊಳ್ಳಿ ಅನ್ನೋ ಆಶಯ ಕೂಡ ನಮ್ಮದು. ಇದುವರೆಗೆ ಮಾತನಾಡಿದ್ದಕ್ಕಾಗಿ ತಮಗೆ ಆಕಾಶವಾಣಿ ಹಾಗೂ ಕೇಳುಗರ ಪರವಾಗಿ ವಂದನೆಗಳು ಸರ್.
0: ಓಕೆ ಮೇಡಮ್, ನನ್ನ ಕಡೆಯಿಂದನೂ ಎಲ್ಲ ಕೇಳುಗರಿಗೆ ವಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಮೇಡಮ್.
1: ಓಕೆ ಸರ್, ನಮಸ್ತೆ.
0: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ.

0: ಏನ್ ಚಂದನ, ಏನ್ ಉಡುಗೆ ಏನ್ ಉಡುಗೆ ಅನ್ನುವಂತಹ ಹಾಡನ್ನ ಹಾಕ್ಬಿಟ್ಟಿದ್ದೀರಾ. ಅದರ ಗುಂಗಿನಲ್ಲಿ ನಾನು ಮುಂದೆ ತಜ್ಞರೊಬ್ಬರನ್ನ ಕರೆ ಮಾಡೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೆ, ಈಗ ನೆನಪಾಯ್ತು. ಕರೆ ಮಾಡಿದ್ದೀನಿ ಯಾರಿಗೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದಂತಹ ಶಿಲ್ಪಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ
1: ಹೇಳಿ.
0: ಬಹುಶಃ ಅವರು ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ತುಂಬಾ ಒತ್ತಡದ ಸಮಯ ನಿರ್ವಹಣೆ ಮಾಡಬೇಕಾಗಿರುವಂತಹ ಸಂದರ್ಭ ಬಂದಿದೆ. ಹಾಗಾಗಿ ಈಗೊಂದು ಹಾಡನ್ನ ಕೇಳಿಸುವಂತಹದ್ರ ಮುಖಾಂತರ ನಾವು ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಲ್ವಾ?
2: ಖಂಡಿತ ಅರ್ಚನಾ, ಮೊದಲು ಒಂದು ಗೀತೆಯನ್ನ ಕೇಳಿಸೋಣ, ನಂತರ ಮೇಡಮ್ ಅವ್ರಿಗೆ ಮತ್ತೊಂದ್ಸಲ ಕರೆಯನ್ನ ಮಾಡೋಣ.

0: ಕೇಳುಗ್ರೆ, ಶಿಲ್ಪಾ ಮೇಡಮ್ ಅವರನ್ನ ಮಾತಾಡಿಸ್ತೀನಿ ಅಂತ ಹೇಳಿದ್ದೆ. ಈಗ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
0: ಶಾಲಾ ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಅಂತ ಹೇಳಿ ನಮ್ಮ ಆಕಾಶವಾಣಿಗೆ ಮಾಹಿತಿ ಬಂದಿರೋದ್ರ ಪ್ರಕಾರ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಳ್ತೀರಾ?
1: ಓಕೆ, ಎಲ್ರಿಗೂ ನಮಸ್ಕಾರ. ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿ ಒಟ್ಟು ನಮ್ಮಲ್ಲಿ ಎಂಟು, ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಎಂಟು ಮೌಲಾನ ಆಜಾದ್ ಮಾದರಿ ಶಾಲೆಗಳಿದೆ. ಎರಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇದೆ, ಎರಡು ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜ್ ಇದೆ, ಮತ್ತೆ ಒಂದು APJ ಅಬ್ದುಲ್ ಕಲಾಂ ಶಾಲೆ ಇದೆ. ಸೊ ನಮ್ಮಲ್ಲಿ ಇಷ್ಟು ಶಾಲೆಗಳು ಅಲ್ಪಸಂಖ್ಯಾತರ ಇಲಾಖೆಯಡಿ ಕರ್ತವ್ಯ ನಿರ್ವಹಿಸ್ತಿದೆ. ಮತ್ತೆ ನಮ್ಮಲ್ಲಿ ವಸತಿ ಶಾಲೆ ಇರ್ಬೋದು ಅಥವಾ ಡೇ ಸ್ಕೂಲ್, ಎಲ್ಲ ಸರಿ ಒಟ್ಟು 1826 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮೇಡಮ್. ಸೊ ಹಾಗಾಗಿ ಇಲ್ಲಿ ನಮ್ಗೆ ಹೇಗೆ ಈ ಪ್ರತಿಯೊಂದನ್ನು ಸಹ ನಾವು ಈಗ ಸರ್ಕಾರದಿಂದ ಎಲ್ಲ ಮಕ್ಕಳಿಗೆ ಏನು ಒಂದು ಫೆಸಿಲಿಟೀಸ್ ಕೊಡ್ಬೇಕು, ಉಚಿತವಾದ ಶಿಕ್ಷಣವನ್ನ ಕೊಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ, ಇಲಾಖೆಯ ಉದ್ದೇಶ. ಏಕೆಂದ್ರೆ ಅಲ್ಪಸಂಖ್ಯಾತರು ಬಹಳ ಹಿಂದುಳಿದಿದ್ದಾರೆ, ಅವ್ರನ್ನ ಒಂದು ಶಿಕ್ಷಣವನ್ನ ಕೊಡೋದ್ರ ಮುಖಾಂತರ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಲಾಖೆ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೆ. ಸೊ ಆದ ಕಾರಣ ನಾವು ಈಗ ಏನು ನಮ್ಮ ಡೇ ಸ್ಕೂಲ್ ಅಲ್ಲಿ ಓದ್ತಾರೆ ಆ ಮಕ್ಕಳಿಗೆ ನಾವು ಉಚಿತವಾಗಿ ಶಿಕ್ಷಣವನ್ನ ಕೊಡ್ತೀವಿ. ಮತ್ತೆ ಅವ್ರ ಕಮ್ಯುನಿಕೇಶನ್ ಇಂಪ್ರೂವ್ ಆಗ್ಬೇಕು ಅಂತ ಅವ್ರಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ, ಅವ್ರಿಗೆ ಪ್ರತಿಯೊಂದು ಉಚಿತವಾಗಿ ನೀಡ್ತಾ ಇದ್ವಿ. ಯೂನಿಫಾರ್ಮ್ ಇರ್ಬೋದು, ಶೂ, ಸಾಕ್ಸ್, ಮತ್ತೆ ಬ್ಯಾಗ್ಗಳು, ಬುಕ್ಸ್, ಪ್ರತಿಯೊಂದು ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಜೊತೆಗೆ ನಾವು ಅಲ್ಪಸಂಖ್ಯಾತರು ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ 6 ಸಮುದಾಯಗಳು ಬರುತ್ತೆ ಇದ್ರಲ್ಲಿ. ಅಂದ್ರೆ ನಮ್ಮಲ್ಲಿ ಮುಸ್ಲಿಂ ಬರ್ತಾರೆ, ಕ್ರೈಸ್ತರು ಬರ್ತಾರೆ, ಮತ್ತೆ ಬುದ್ಧಿಸ್ಟ್, ಮತ್ತೆ ಜೈನರು ಬರ್ತಾರೆ, ಸಿಖ್ ಬರ್ತಾರೆ, ಪಾರ್ಸಿ ಬರ್ತಾರೆ. ಸೊ ಈ ಮಕ್ಕಳಿಗೆ ಅಂತ ನಾವು 75% ರಿಸರ್ವೇಶನ್ ನ ಅವ್ರಿಗೆ ಕೊಡ್ತೀವಿ ಸೀಟ್ಗಳನ್ನ ಹಂಚಿಕೆ ಮಾಡುವಾಗ. ಇನ್ನು 25% ಸೀಟ್ಗಳನ್ನ ಅದರ್ಸ್ ಕಮ್ಯುನಿಟಿ ಏನ್ ಬರ್ತಾರೆ ಅವರಿಗೆ ಅಂತ ಮೀಸಲಾಗಿರುತ್ತೆ. ಸೊ ಇಷ್ಟೆಲ್ಲ ನಾವು ಫೆಸಿಲಿಟೀಸ್ ನ ಸೌಲಭ್ಯಗಳನ್ನ ಕೊಡ್ತಿರುವಾಗ ಶಿಕ್ಷಣ ಅನ್ನೋದು ಬಹಳ ಮೂಲಭೂತ ಹಕ್ಕು. ಸೊ ಹಾಗಾಗಿ ಸರ್ಕಾರ ಸಹ ನಾವು ಇಷ್ಟೆಲ್ಲ ಫೆಸಿಲಿಟಿ ಸೌಲಭ್ಯಗಳನ್ನ ಕೊಡ್ತಾ ಇದೀವಿ. ಹಾಗಾಗಿ ಅವರಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಏನು ಸರ್ಕಾರದಿಂದ ಒಟ್ಟು ಮಂಜೂರಾಗಿರೋ ಹುದ್ದೆಗಳಲ್ಲಿ ಕೆಲವು ಹುದ್ದೆಗಳು ಭರ್ತಿಯಾಗಿದೆ. ಇನ್ನು ಕೆಲವು ಹುದ್ದೆಗಳನ್ನ ನಾವು ಅತಿಥಿ ಶಿಕ್ಷಕರು ಇದು ನಮ್ಮ ಇದು
0: ಶಿಕ್ಷಕರು ಮತ್ತೆ ಉಪನ್ಯಾಸಕರ
1: ಗೆಸ್ಟ್ ಲೆಕ್ಚರರ್ಸ್ ಏನು
0: ಉಪನ್ಯಾಸಕರ ಹುದ್ದೆಗಳಿಗೆ
1: ಹೌದು ಉಪನ್ಯಾಸಕರ ಹುದ್ದೆಗಳು ಯಾವ್ದು ಖಾಲಿ ಇದೆ ಅದನ್ನ ನಾವು ಈಗ ನೇರ ಸಂದರ್ಶನದ ಮುಖಾಂತರ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸುತ್ತೋಲೆ ಇದೆ. ಸೊ ಆ ಪ್ರಕಾರ ನಾವು ಈ ವರ್ಷಕ್ಕೆ ನಾವು 54 ಗೆಸ್ಟ್ ಟೀಚರ್ಸ್ ಅಂದ್ರೆ ಶಿಕ್ಷಕರು, ಅತಿಥಿ ಶಿಕ್ಷಕರು, ಮತ್ತೆ ಅತಿಥಿ ಉಪನ್ಯಾಸಕರು 31, ಟೋಟಲ್ 85 ಹುದ್ದೆಗಳಿಗೆ ನಾವು ಇದು ಅರ್ಜಿಯನ್ನ ಆಹ್ವಾನ ಮಾಡಿದೀವಿ. ಮತ್ತೆ ಈ ಮಾಯೆಯ 19 ಲಾಸ್ಟ್ ಡೇಟ್ ಕೊಟ್ಟಿದೀವಿ ನಾವು, ಅದಕ್ಕೆ ಅವ್ರ ಅರ್ಜಿ ಹಾಕೋದಕ್ಕೆ ಕೊನೆ ದಿನಾಂಕ ಈ ತಿಂಗಳ 19 ಆಗಿರುತ್ತೆ.
0: ಅರ್ಜಿಯನ್ನ ಸಲ್ಲಿಸೋದು ಮೇಡಮ್, ಅದಕ್ಕೆ
1: ಅವರು ಏನ್ ಹೇಳಿ
0: ಹೇಗೆ ಅರ್ಜಿಯನ್ನ ಸಲ್ಲಿಸೋದು, ಯಾವ್ದಾದ್ರು ವೆಬ್ಸೈಟ್ ವಿಳಾಸ ಇದೆಯಾ?
1: ಹೌದು, ನಮ್ದು ಡಿಪಾರ್ಟ್ಮೆಂಟ್ ಅದ್ರದ್ದು ನಮಗೀಗ ಪೇಪರ್ ಪ್ರಕಟಣೆಯನ್ನ ಕೊಟ್ಟಿದ್ದೇವೆ. ಪೇಪರ್ ಅಲ್ಲಿ ನಾವು ಅದು ಅರ್ಜಿಯನ್ನ ಹಾಕೋದಕ್ಕೆ ಅದು ವೆಬ್ಸೈಟ್ ಡೀಟೇಲ್ಸ್ ಅನ್ನು ನಾವು ಕೊಟ್ಟಿದೀವಿ ಪೇಪರ್ ಅಲ್ಲಿ, ಅನೌನ್ಸ್ಮೆಂಟ್ ಆಗಿದೆ. ಸೊ ನಾವು ಈ ತರ ಇವ್ರನ್ನ ನಾವು ನೇರ ನೇಮಕಾತಿ ಮುಖಾಂತರ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಅವರಿಗೆ ಇಷ್ಟು ಏನು ನಮ್ಮ ರೆಸಿಡೆನ್ಶಿಯಲ್ ಸ್ಕೂಲ್ಗಳಿದೆ ಅಲ್ಲಿ ಬರುವಂತಹ ಅತಿಥಿ ಶಿಕ್ಷಕರಿಗೆ 16,650 ಅಂತ ವಸತಿ ಇದು ಅವರಿಗೆ ನಾವು ವೇತನವನ್ನ ಕೊಡ್ತೇವೆ. ಹಾಗೆ ಅತಿಥಿ ಉಪನ್ಯಾಸಕರಿಗೆ 18,150 ರೂಪಾಯಿ ವೇತನ ತಿಂಗಳಿಗೆ. ಹಾಗೆ ನಮ್ಮ ಡೇ ಸ್ಕೂಲ್ಗಳಲ್ಲಿ ಏನು ಬಂದು ಅವರು ಸೆಲೆಕ್ಟ್ ಆಗಿ ಇಲ್ಲಿ ಬಂದು ಬೋಧನೆ ಮಾಡ್ತಾರೆ ಅಂತ ಶಿಕ್ಷಕರಿಗೆ 12,500, ಮತ್ತೆ ನಮ್ಮ ಕಾಲೇಜ್ಗಳಲ್ಲಿ ಬೋಧನೆ ಮಾಡುವಂತ ಉಪನ್ಯಾಸಕರಿಗೆ 14,000 ಅಂತ ಸರ್ಕಾರದಿಂದನೇ ಫಿಕ್ಸ್ ಆಗಿದೆ. ಸೊ ಆ ಪ್ರಕಾರ ನಾವು ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಗಳಿಗೆ ವೇತನವನ್ನ ನೀಡ್ತೇವೆ. ಸೊ ನಮ್ಮ ಉದ್ದೇಶ ಇಷ್ಟೇ, ನಾವೀಗ ನೇರ ಸಂದರ್ಶನ ಮಾಡ್ತಿರೋ ಉದ್ದೇಶ ಅವರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಎಷ್ಟು ಒಂದು ತಿಳುವಳಿಕೆ ಇದೆ, ಅವರ ಜ್ಞಾನವನ್ನ ಪರೀಕ್ಷೆ ಮಾಡೋಣ ಅಂತ ನಾವು ಒಂದು ನಮಗೆ ಜಿಲ್ಲಾ ವತಿಯಿಂದ ನಮಗೊಂದು ಸಮಿತಿ ಇದೆ, ಆ ಸಮಿತಿ ಮುಖಾಂತರ ನಾವು ಅವ್ರನ್ನ ನೇರ ಸಂದರ್ಶನದಲ್ಲಿ ನಾವು ಆಯ್ಕೆ ಮಾಡ್ತೀವಿ.
0: ಓಕೆ ಓಕೆ ಮೇಡಮ್. ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿದ್ರೆ ದೂರವಾಣಿ ಸಂಪರ್ಕ ಸಂಖ್ಯೆ ಏನಾದ್ರು ಇದೆಯಾ ಮ್ಯಾಮ್?
1: ಹಾ ಖಂಡಿತ ಇದೆ.
0: ಹಾ ಯಾವ ಸಂಖ್ಯೆ ಹೇಳ್ಬಹುದು?
1: ಒಂದು ನಿಮಿಷ ಹೇಳ್ತೀನಿ ಜೊತೆಗೆ ಮೇಡಮ್, ಅದು ಹೇಳ್ತೀನಿ ನಂಬರ್ ಹೇಳ್ತೀನಿ. ಮತ್ತೆ ನಮ್ಗೆ ಈ ವರ್ಷದಿಂದ 24-25 ಮಹಿಳಾ ಪದವಿ ಪೂರ್ವ ಕಾಲೇಜು ಅಂತ ಓಪನ್ ಮಾಡ್ತಾ ಇದೀವಿ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಪ್ರಾಮುಖ್ಯತೆ.

0: ಅದು ಈ ಯಾವುದು ಬೇರೆ ಯಾವ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾ ಇಲ್ಲ.
1: ಓ, ವಿಶೇಷವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಮ್ಯಾಮ್, ಇಲ್ಲಿ ಇದರಲ್ಲಿ ಪ್ರಕಟಣೆಯಲ್ಲಿ
0: ಹೌದು
1: ಕೊಟ್ಟಿರುವಂತಹ
0: ಹೌದು, ವಿಶೇಷ
1: ದೂರವಾಣಿ ಸಂಖ್ಯೆ ಇದೆ
0: ವಿಶೇಷವಾಗಿ
1: ಅಲ್ಲ,
0: ಹಾಂ
1: ಅದೇ ಅಲ್ವಾ?
0: ಅದನ್ನು
1: 08
0: ಹಾಕ್ಸಿದೀವಲ್ಲ
1: ದೂರವಾಣಿ.
0: 02
1: ಹೌದು 222208 ಮೊಬೈಲ್
0: ಹೌದು
1: ಸಂಖ್ಯೆ 8951087707.
0: ಖಂಡಿತ ಖಂಡಿತ,
1: ಹಾಂ
0: ಅದೇ ದೂರವಾಣಿ ಸಂಖ್ಯೆ ಆಗಿರುತ್ತೆ.
1: ಹಾಂ
0: ಸೊ ಮೇಡಮ್, ಇನ್ನೊಂದು ನಾನು ವಿಶೇಷವಾಗಿ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ತಾವು ಹೇಳಿದಾಗೆ ಮಹಿಳಾ ಪದವಿ ಪೂರ್ವ ಕಾಲೇಜು ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಇದರಲ್ಲಿ ನಾವು ಒಂದು ವಿಭಾಗಕ್ಕೆ 60 ಮಕ್ಕಳಂತೆ ತಗೋತಾ ಇದ್ದೀವಿ. ಸೈನ್ಸ್, ಕಾಮರ್ಸ್ ಮತ್ತೆ ಆರ್ಟ್ಸ್ ಸ್ಟ್ರೀಮ್ ಇರುತ್ತೆ ಇಲ್ಲಿ. ಸೊ ಸೈನ್ಸ್ ಅಲ್ಲಿ ನಾವು PCMB ಮತ್ತೆ
1: ಬಹುಶಃ ತಾಂತ್ರಿಕ ವ್ಯತ್ಯಯದಿಂದಾಗಿ ಮೇಡಮ್ ಮತ್ತೊಂದು ಮಾಹಿತಿಯನ್ನು ಕೊಡುವಂಥದ್ದು ಯಾಕೋ ಸ್ವಲ್ಪ ತಡ ಆಗ್ತಾ ಇದೆ. ಶಿಕ್ಷಕ ಉಪನ್ಯಾಸಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತಿ ನರಸೀಪುರ ಮಾಹಿತಿ ಕೇಂದ್ರದ ಮೊಬೈಲ್ ಸಂಖ್ಯೆ ಕೂಡ ಇದೆ, 8277775750. ಇಲ್ಲಿಗೂ ಕೂಡ ಸಂಪರ್ಕ ಮಾಡಬಹುದು ಅಂತ ನಾವು ಹೇಳಬಹುದು ಚಂದನ. ಒಟ್ಟಿನಲ್ಲಿ ಮಹಿಳೆಯರಿಗೋಸ್ಕರ, ಅತಿಥಿ ಶಿಕ್ಷಕರಿಗೋಸ್ಕರ, ಉಪನ್ಯಾಸಕರಿಗೋಸ್ಕರ ಸರ್ಕಾರ ಎಷ್ಟೊಂದೆಲ್ಲ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅನ್ನೋಂಥದ್ದೇ ಖುಷಿಯ ವಿಚಾರ. ಇದೆಲ್ಲದರ ಪ್ರಯೋಜನವನ್ನು ಓದಿರುವಂತಹ ಪದವೀಧರರು ಪಡ್ಕೊಳ್ಬೇಕು ಅನ್ನೋದು ಇದರ ಉದ್ದೇಶ ಅಲ್ವಾ?
2: ಹೌದು, ಖಂಡಿತ ಪಡ್ಕೊಳ್ಳಿ. ಎಲ್ಲರೂ ದಿನಾಂಕದ ಒಳಗಾಗಿ ಅರ್ಜಿಗಳನ್ನು
1: ಸಲ್ಲಿಸಲಿ
2: ಸಲ್ಲಿಸಲಿ ಅನ್ನೋ ಆಶಯ ಕೂಡ ನಮ್ಮದು. ಅರ್ಚನಾ, ಮುಂದಿನ ಗೀತೆಯತ್ತ ಹೋಗೋಣ.
1: ಖಂಡಿತ.

0: ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ನಮ್ಮೊಡನಿದ್ದಾರೆ. ಅವರಿಗೆ ನಮಸ್ತೆ ಹೇಳೋಣ. ನಿತಿನ್ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಸ್ವಾಗತ. ನಮಸ್ತೆ, ಶುಭೋದಯ.
1: ಆಕಾಶವಾಣಿ ಎಲ್ಲ ಕೇಳುಗರಿಗೂ ನಮಸ್ಕಾರ, ಧನ್ಯವಾದಗಳು.
0: ನಿಮ್ಮ ಶಾಲೆಯ ವತಿಯಿಂದ 12ನೇ ವಾರ್ಷಿಕೋತ್ಸವ ಹಾಗೂ 7ನೇ ರಾಜು ಗಾನ ಲಹರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಅದರ ವಿವರಗಳನ್ನ ಒಂದು 2 ನಿಮಿಷದಲ್ಲಿ ಹಂಚ್ಕೊಳ್ಬಹುದಾ?
1: ಈ ಬರೋ ಶನಿವಾರ ಅಂತಂದ್ರೆ ಈ ತಿಂಗಳ 16ನೇ ತಾರೀಕು ಸಂಜೆ 5:30ಕ್ಕೆ ಮೈಸೂರಿನ ಗಾನಭಾರತಿ ವೇಣೇಶೇಷಣ ಭವನದಲ್ಲಿ ನಿತಿನ್ ಸ್ನಾದಾಮೃತದ 12ನೇ ವಾರ್ಷಿಕೋತ್ಸವ ಮತ್ತು 7ನೇ ರಾಜು ಗಾನಲಹರಿ. ಯಾಕೆ ಅಂತಂದ್ರೆ ನಾನು ಶ್ರೀ ರಾಜು ಅನಂತ ಸ್ವಾಮಿ ಸರ್ ಅವರ ಮಾನಸ ಶಿಷ್ಯಾಗಿದ್ದು ಅವರ ಟೀಚಿಂಗ್ ಸ್ಟೈಲ್ಸ್ ಮೇಲೆ ನಾನು ಈ ನಮ್ಮ ಕ್ಲಾಸ್ ಗಳನ್ನ ನಾನು ಮತ್ತೆ ನಮ್ಮ ಶ್ರೀಮತಿ ಅವರು ಸಂಗೀತ ಪಾಠಗಳನ್ನ ಮಾಡೋದ್ರಿಂದ ಅವರ ಒಂದು ಹುಟ್ಟಿದಬ್ಬದ ಒಂದು ನೆನಪಿನಲ್ಲಿ ಅಂತಂದ್ರೆ ಏಪ್ರಿಲ್ನಲ್ಲಿ ಆಗತ್ತೆ, ಮೇ ತಿಂಗಳಲ್ಲಿ ನಾವು ನಮ್ಮ ರಾಜು ಗಾನ ಲಹರಿ ಅಂತಂದ್ಬಿಟ್ಟು ನಾವು ಅವರ ಒಂದು ಹುಟ್ಟಿದಬ್ಬದ ಒಂದು ನೆನಪಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ಕಳೆದ 4 ವರ್ಷಗಳಿಂದ ನಾವು ಪ್ರಶಸ್ತಿಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ ಕೊಡಕ್ಕೆ ಯಂಗ್ ಸಿಂಗರ್ಸ್ಗೆ ಮತ್ತೆ ಯಂಗ್ ಇನ್ಸ್ಟ್ರೂಮೆಂಟಲಿಸ್ಟ್ಗೆ. ಅನಂತಸ್ವಾಮಿ ಗಾನರತ್ನ ಅನ್ನೋದು ಯುವ ಗಾಯಕರಿಗೆ, ರಾಜು ನಾದರತ್ನ ಅನ್ನೋದು ಯುವ ವಾದಕರಿಗೆ ನಾವು ಕೊಡ್ತಾ ಇದ್ದೇವೆ. ಅದಲ್ದೆ ವಿದ್ಯಾರ್ಥಿಗಳಿಂದ ಮತ್ತು ಅತಿಥಿ ಗಾಯಕರುಗಳಿಂದ ರಾಜು ಅನಂತ ಸ್ವಾಮಿ ಸರ್ ಮತ್ತೆ ಮೈಸೂರು ಅನಂತ ಸ್ವಾಮಿ ಸರ್ ಅವರ ಸಂಯೋಜನೆಗಳ ಗಾಯನ ಕೂಡ ಇರುತ್ತೆ, ಒಳ್ಳೊಳ್ಳೆ ವಾದ್ಯಗಾರರು ಕೂಡ ಇರ್ತಾರೆ. ಅಧ್ಯಕ್ಷತೆಯನ್ನ ಡಾಕ್ಟರ್ ನಾಗರಾಜ್ ವಿ ಬೈರಿ ಸರ್ ಅಧ್ಯಕ್ಷರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಮೈಸೂರು ಘಟಕ ಇವರು ವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇದರ ಉದ್ಘಾಟಕರು ಬಂದು ಧಾರವಾಡ ಘರಾನದ ಪ್ರಸಿದ್ಧ ಸಿತಾರ್ ವಾದಕರಾಗಿರ್ತಕ್ಕಂತಹ ಡಾಕ್ಟರ್ ಮೊಹ್ಸೀನ್ ಖಾನ್ ಅವರು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಕೃಷಿಕರು ಮತ್ತು ಕಲಾ ಪೋಷಕರು ಸಂಗೀತಾಸಕ್ತರು ಶ್ರೀ ಎ ಪಿ ಚಂದ್ರಶೇಖರ್ ಅವರು ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ. ಈ ಸರಿ ಯುವ ಗಾಯಕಿ ರಶ್ಮಿ ಚಿಕ್ಕಮಗಳೂರು ಅವರಿಗೆ ಅನಂತಸ್ವಾಮಿ ಗಾನರತ್ನ ಪ್ರಶಸ್ತಿಯನ್ನ ಹಾಗೂ ಗಾಯಕರು ಮತ್ತು ಕೀಬೋರ್ಡ್ ವಾದಕರಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮ ಕಿರುಗುಸೂರ್ ಅವರಿಗೆ ನಾವು ಅನಂತಸ್ವಾಮಿ ಗಾನರತ್ನ ಮತ್ತು ರಾಜನಾದರತ್ನ ರೆಸ್ಪೆಕ್ಟಿವ್ಲಿ ಈ ಪ್ರಶಸ್ತಿಗಳನ್ನ ನಾವು ಕೊಡಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಖ್ಯಾತ ಸುಗಮ ಸಂಗೀತ ಗಾಯಕರು ಶಿವಮೊಗ್ಗದವರಾಗಿರುವಂತಹ ಶ್ರೀಮತಿ ಸುರೇಖಾ ಗೋಪಾಲ್ ಹೆಗಡೆ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸಂಜೆ 5:30ಕ್ಕೆ ಮೈಸೂರಿನ ವೀಣೇಶೇಷಣ ಭವನ ಗಾನ ಭಾರತಿಯಲ್ಲಿ ನಿತಿನ್ ಸ್ನಾದಾಮೃತದ 12ನೇ ವಾರ್ಷಿಕೋತ್ಸವ ಮತ್ತು 7ನೆಯ ರಾಜು ಗಾನ ಲಹರಿ ಕಾರ್ಯಕ್ರಮ ಏರ್ಪಾಡಾಗ್ತಿದೆ. ಸುಗಮ ಸಂಗೀತ ಇತ್ತೀಚೆಗೆ ಈಗ ಮರೆ ಆಗ್ತಿರೋ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಟೆಕ್ನಾಲಜಿಗಳು ಡೆವಲಪ್ ಆಗ್ತಿರೋಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸುಗಮ ಸಂಗೀತ ಮರ್ತಂತಿದೆ. ಆ ಸುಗಮ ಸಂಗೀತದ ಪರಂಪರೆಯನ್ನ ಮತ್ತೆ ರೀಇನ್ವೈವ್ ಮಾಡಿಸ್ಬೇಕು, ಎಲ್ಲರೂ ಕೂಡ ಮತ್ತೆ ಆ ಸುಗಮ ಸಂಗೀತದ ಒಂದು ಕೇಳ್ಮೆಗೆ ವಾಪಸ್ ಬರಬೇಕು ಅನ್ನೋ ಒಂದೇ ದೃಷ್ಟಿಕೋನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಮತ್ತೆ ಸಂಜೆ 5:30ಕ್ಕೆ ಭೇಟಿಯಾಗೋಣ ಮೈಸೂರಿನ ಗಾನಭಾರತಿ ವೀಣೇಶೇಷಣ ಭವನದಲ್ಲಿ.
0: ಧನ್ಯವಾದಗಳು ನಿತಿನ್. ನಿಜವಾಗ್ಲೂ ಈ ತರದೊಂದು ಕಾರ್ಯಕ್ರಮ ಬೇಕು, ಅಬ್ಬರದ ಸಂಗೀತ ನಡುವೆ ಸುಗಮ ಸಂಗೀತ ಕೂಡ ಬೇಕು ಅನ್ನುವಂತಹ ಉದ್ದೇಶದಿಂದ ಹಮ್ಮಿಕೊಂಡಿರೋ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.
1: ನಮಸ್ಕಾರ.

0: ಕೆಲವರೇ, ಈಗ ನಮ್ಮೊಂದಿಗೆ ಬಿ ಮಂಜುನಾಥ್, ಉಪನಿರ್ದೇಶಕರು, ಗ್ರಂಥಾಲಯ ಇಲಾಖೆ, ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇವರು ಒಂದು ವಿಶಿಷ್ಟ ಹಾಗೂ ವಿಭಿನ್ನವಾದ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡ್ತಾರೆ. ಸರ್, ತಮಗೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.

0: ಸರ್ ಹೇಳಿ ಸರ್, ನೋಟ್ಬುಕ್ ಮರುಬಳಕೆ ಅಭಿಯಾನ ಅಂತ ಹಮ್ಮಿಕೊಂಡಿದ್ದೀರಾ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೇಳುಗರಿಗಾಗಿ ನೀಡಬೇಕು.
1: ಅವಶ್ಯವಾಗಿ. ಈಗ ನಮ್ಮ ಮೈಸೂರು ನಗರ ಕೇಂದ್ರ ಗ್ರಂಥಾಲಯದ ವತಿಯಿಂದ ಸಾರ್ವಜನಿಕ ಸ್ನೇಹಿ ಅನೇಕ ಕಾರ್ಯಕ್ರಮಗಳನ್ನ ಆಗಾಗ್ಗೆ ಹಮ್ಮಿಕೊಳ್ತಾ ಇರ್ತೀವಿ. ಕಳೆದ ಏಪ್ರಿಲ್ನಲ್ಲಿ 23ನೇ ತಾರೀಕು ವಿಶ್ವ ಪುಸ್ತಕ ದಿನಾಚರಣೆ ದಿನದಂದು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಮೈಸೂರು ನಗರ ಗ್ರಂಥಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಾದೇಶಿಕ ಆಯುಕ್ತರು ಇದಕ್ಕೆ ಚಾಲನೆಯನ್ನು ಸಹ ನೀಡಿರ್ತಾರೆ. ಇದರ ಉದ್ದೇಶ ಶಾಲಾ ಮಕ್ಕಳು ನೋಟ್ ಪುಸ್ತಕಗಳನ್ನ ಬಳಸ್ತಾರೆ, ನಮಗೆಲ್ಲ ಗೊತ್ತಿರೋ ವಿಚಾರ. ನೋಟ್ ಪುಸ್ತಕಗಳಲ್ಲಿ ವರ್ಷದ ಕೊನೆಯಲ್ಲಿ ಸುಮಾರು ಪೇಜಸ್ಗಳು ವೇಸ್ಟ್ ಆಗ್ತಾ ಇರುತ್ತೆ ನಾರ್ಮಲಿ, ಅದನ್ನ ಅವರು ಮರುಬಳಕೆ ಮಾಡೋದಿಲ್ಲ. ಸೊ ಈ ರೀತಿ ನೋಟ್ ಪುಸ್ತಕಗಳಲ್ಲಿ ಬಳಕೆ ಆಗದ ಹಾಳೆಗಳನ್ನೆಲ್ಲ ಸಂಗ್ರಹಣೆ ಮಾಡಿಕೊಂಡು ಅದಕ್ಕೊಂದು ಹೊಸದ ಒಂದು ನೋಟ್ ಪುಸ್ತಕದ ಒಂದು ರೂಪವನ್ನು ಕೊಟ್ಟು ಇದನ್ನ ಬಡ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೀಡುವಂತಹ ಒಂದು ಕೆಲಸವನ್ನ ಹಲವಾರು ಎನ್ಜಿಒಗಳು ಅಲ್ಲೆಲ್ಲ ಮಾಡ್ಕೊಂಡ್ಬಂದಿರುತ್ತೆ. ಅದೇ ರೀತಿ ನಮ್ಮ ಮೈಸೂರಿನಲ್ಲೂ ಸಹ ಮಾಡ್ಲಿಕ್ಕೆ ನಾವು ಒಂದು ಚಾಲನೆ ಕೊಟ್ಟಿದೀವಿ. ಅದಕ್ಕೆ ಬಾಲ್ಯ ಫೌಂಡೇಶನ್ ಅವರು ಮತ್ತು ಮೈಸೂರು ಅಥ್ಲೀಟ್ಸ್ ಕ್ಲಬ್ ಈ ಎರಡೂ ಸಂಸ್ಥೆಗಳು ಸಹ ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ಈಗ ಆಲ್ರೆಡಿ ಇದಕ್ಕೆ ಚಾಲನೆ ಸಿಕ್ಕಿದೆ. ಈಗ ಸುಮಾರು ಕಲೆಕ್ಷನ್ ಆಗ್ತಾ ಇದೆ. ಜೂನ್ ಒಳಗಡೆ
0: ಕೇಳುಗರು ಕೂಡ ಇದರಲ್ಲಿ ಆಸಕ್ತಿ ಹೊಂದಿದ್ದು, ನಾವು ಕೂಡ ನೋಟ್ಬುಕ್ ನೀಡ್ತೀವಪ್ಪ ಮರು ಹಾಳೆಗಳನ್ನ ಅಂದ್ರೆ ಹೇಗೆ ತಲುಪಿಸಬಹುದು?
1: ಇದನ್ನ ನಮ್ಮ ಮೈಸೂರು ನಗರಾದ್ಯಂತ ಇರತಕ್ಕಂತಹ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಎಲ್ಲಿ ಬೇಕಾದರೂ ಇದನ್ನ ಕೊಡಬಹುದು. ಹಾಳೆಗಳನ್ನ ಬೇರ್ಪಡಿಸಿ ಕೊಟ್ಟರು ಒಳ್ಳೇದು, ಅಥವಾ ನೋಟ್ ಪುಸ್ತಕಗಳನ್ನು ಸಹ
0: ಕೊಟ್ಟರು
1: ಹಾಳೆಗಳಿರ್ತಕ್ಕಂತಹ ನೋಟ್ ಪುಸ್ತಕಗಳನ್ನ ಕೊಡಬೇಕಾಗತ್ತೆ. ಇದನ್ನ ನಮ್ಮ ಬಾಲ್ಯ ಫೌಂಡೇಶನ್ ಪ್ರತಿನಿಧಿಗಳು ನಮ್ಮ ಗ್ರಂಥಾಲಯಗಳಿಗೆ ಬಂದು ಇದನ್ನ ಕಲೆಕ್ಟ್ ಮಾಡಿಕೊಂಡು ಇದನ್ನ ಅದಕ್ಕೆ ಹೊಸ ರೂಪ ಕೊಡ್ತಾರೆ. ನಂತರ ಅದನ್ನ ಶಾಲೆಗಳಿಗೆ ಮತ್ತೆ ನಾವು ಕೊಡ್ತೀವಿ.
0: ತಕ್ಕ ಮಟ್ಟಿಗೆ ಬಡ ಮಕ್ಕಳ ಆರ್ಥಿಕ ಹೊರೆಯನ್ನು ಕೂಡ ತಗ್ಗಿಸಬಹುದು ಇದರಿಂದ. ಇದೊಂದು ಬಹಳ ವಿಶಿಷ್ಟವಾದ ವಿಭಿನ್ನವಾದ ಅಭಿಯಾನ ಆಗಿದೆ ಸರ್. ಇಂತಹ ಅಭಿಯಾನಗಳು ಮತ್ತಷ್ಟು ನಡೆಯಲಿ ಅನ್ನೋದು ಕೂಡ ನಮ್ಮ ಆಶಯ. ಅದರಿಂದ ಸಂಬಂಧಪಟ್ಟಿವರಿಗೆ ಉಪಯೋಗ ಆಗಲಿ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾತನಾಡಿದ್ರಿ, ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅಂತ ಮೈಸೂರು ನಗರದ ಜನತೆಗೆ ನಾನು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.
0: ನಮಸ್ತೆ ಸರ್. ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ನಡೆಯುವಂತಹ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮತ್ತೆ ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಚಂದನಾ ಹಾಗೂ ಅರ್ಚನಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6-8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50%

0: ಸಾಕಷ್ಟು ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ ಯುಐಡಿಎಐ ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಅದಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾವ್ರೆ, ಅದು ಅಲ್ಲದೆ ಇನ್ನೊಬ್ರು ಎಎಸ್ಕೆ ಮ್ಯಾನೇಜರ್ ಇರ್ತಾರೆ. ಅವ್ರ ಆದ್ರೆ ನಮ್ಮ ಎಂಪ್ಲಾಯಿ, ಯುಐಡಿಎ ಎಂಪ್ಲಾಯಿ, ಅವ್ರು ನಮ್ಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9 ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15 ಶುಕ್ರವಾರ ಸಂಜೆ 6:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲು ವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಖಾಲಿ ಖಾಲಿ ಸಣ್ಣ ಕಥೆ ಕೇಳಲಿದ್ದೀರಿ. ಬಳಿಕ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ ಮೂಡಿಬರಲಿದೆ. ಆರಂಭದಲ್ಲಿ ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ ಸಣ್ಣ ಕಥೆ ಖಾಲಿ ಖಾಲಿ.
2: ಕಾರಿನಿಂದ ಇಳಿದ ಡಾಕ್ಟರ್ ಆಶಿಫಾ ಲಘುಬಗೆಯಿಂದ ತನ್ನ ಕ್ಲಿನಿಕ್ಕಿಗೆ ಬಂದ್ಲು. ಆ ಊರಿನ ಹೆಸರಾಂತ ಡೆಂಟಲ್ ಕ್ಲಿನಿಕ್ ಅವಳದ್ದು. ದಂತೋಪಚಾರಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಅಣಿಗೊಳಿಸುವ ಕಾಯಕದಲ್ಲಿದ್ದಂತಹ ಅವಳ ಸಹಾಯಕ್ಕೆ ಶಾರದ ಆಶಿಫಳನ್ನ ನೋಡಿದೊಡನೆ, ಮೇಡಮ್ ನೋಡಿದ್ರಾ, ಇವತ್ತು ಕೂಡ ಆ ಮುದುಕಪ್ಪ ಬಂದು ಹೊರಗಿನ ಬೆಂಚಲ್ಲಿ ಕೂತಿದ್ದಾನೆ. ಇವತ್ತು ಮಾತ್ರ ನಾನು ಅವನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಲ್ಲಪ್ಪ. ಯಾಕೆ ಬರ್ತಾನೆ ಮೇಡಮ್ ಪ್ರತಿದಿನ ಎಂದಳು. ಅದೇ ನಂಗೂ ಗೊತ್ತಾಗ್ತಿಲ್ಲ. ಅವನ ಡೆಂಟಲ್ ಟ್ರೀಟ್ಮೆಂಟ್ ಅವತ್ತೇ ಆಗಿದೆ. ಅದಾದ್ಮೇಲೆ ದಿನಕ್ಕೊಂದು ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ತಾನೇ ಇದ್ದಾನೆ. ನೀವು ಇನ್ನು ಬರುವ ಅವಶ್ಯಕತೆ ಇಲ್ಲ ಎಂದು ನಾನು ಹೇಳಿದ ಮೇಲೂ ದಿನಾ ಬರ್ತಾನೆ ನೋಡು. ಮೋಡ ಮುಸುಕಿ ಸೂರ್ಯನ ದರ್ಶನವಾದರೂ ತಪ್ಪೀತು, ಇವನ ಮುಖದರ್ಶನ ಮಾತ್ರ ತಪ್ಪಲ್ಲ. ಬರಲಿ ಬಿಡು, ಕುಳಿತೂ ಕುಳಿತೂ ಬೇಸರವಾದಾಗ ಸುಸ್ತಾದಾಗ ಹೋಗುತ್ತಾನೆ ಬಿಡಿ ಶಾರದ. ನಮಗೇನು ತೊಂದರೆ ಕೊಡುತ್ತಿಲ್ಲ ತಾನೇ ಪಾಪ ಮುದುಕ. ಅಯ್ಯೋ ಮೇಡಮ್, ಹಾಗೆಲ್ಲ ಹಗುರ ತೀರ್ಮಾನಗಳಿಗೆ ಬರಬೇಡಿ ನೀವು. ಯಾವ ಹುತ್ತದಲ್ಲಿ ಯಾವ ಹಾವೋ. ನೀವು ಬರುವ ಮೊದಲೇ ಬಂದು ಕುಳಿತು ನೀವು ಹೋಗುವವರೆಗೂ ಇದ್ದು ನಿಮ್ಮನ್ನು ಗಮನಿಸ್ತಾನೆ ಅಂತ ಅಂದ್ರೆ ನನಗೇಕೋ ಈ ಮುದುಕನ ಮೇಲೆ ಒಂದು ಅನುಮಾನ. ಮುದುಕ ಆದರೇನಂತೆ, ಕೆಲ ಪುರುಷರ ಚಟ ಚಟ್ಟವೇರುವ ತನಕ ಹೋಗುವುದಿಲ್ಲವಂತೆ. ಏನು ಹೇಳಬೇಕು ಅಂತ ತೋಚದ ಆಶಿಫಾ, ಶಾರದ ಮೊದಲ ಪೇಷಂಟ್ನ ಕರೆಯಮ್ಮ ಅಂದ್ಲು. ಸುಮಾರು 70-75 ಆಸುಪಾಸಿನ ಆ ಮುದುಕ ಶುಕ್ರವಾರವೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಒಂದಲ್ಲ ಒಂದು ಹಲ್ಲಿನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಕ್ಲಿನಿಕ್ನ ಹೊರಗಡೆ ಇಟ್ಟಿದ್ದ ಬೆಂಚಲ್ಲಿ ಬಂದು ಕೂರ್ತಾ ಇದ್ದ. ಆ ಕ್ಲಿನಿಕ್ಕಿಗೆ ಬರುವ ಹಲವರು ಇದನ್ನು ಗಮನಿಸಿದ್ದರೂ ಕೂಡ ಆಶಿಫಾಳ ಚಲನವಲನಗಳನ್ನೆಲ್ಲ ಗಂಭೀರವಾಗಿ ಗಮನಿಸುತ್ತಿದ್ದ. ಆದರೆ ಎಂದೂ ಆಕೆಯ ಜೊತೆ ಮಾತಿಗಾಗಿ ಹಂಬಲಿಸಿದವನಲ್ಲ. ಬೆಂಚಿನಲ್ಲಿ ಕುಳಿತುಕೊಳ್ಳಲು ಸ್ಥಳಾವಕಾಶ ಸಿಗದಿದ್ದಾಗ ಸುಮ್ಮನೆ ಒಂದು ಮೂಲೆಯಲ್ಲಿ ಸ್ವಲ್ಪ ಹೊತ್ತು ನಿಂತಾದರೂ ಹೋಗುತ್ತಿದ್ದ. ಅವನ ಬರುವಿಕೆ ಹೋಗುವಿಕೆ ಡಾಕ್ಟರ್ ಆಶಿಫಾ ಹಾಗೂ ಅವಳ ಸಹಾಯಕ್ಕೆ ಶಾರದಾಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿತ್ತು. ಕೆಲವು ದಿನಗಳು ಕಳೆದವು. ಈಗ ಆ ಮುದುಕಪ್ಪ ಕಾಣಿಸುತ್ತಿಲ್ಲ. ಸುಸ್ತಾಗಿ ಮನೆಯಲ್ಲಿ ಕುಳಿತಿರಬೇಕು ಎಂದು ಇಬ್ಬರೂ ಮಾತನಾಡಿಕೊಂಡರಾದರೂ ಅವನನ್ನು ಮರೆತಿರಲಿಲ್ಲ. ಡಾಕ್ಟರ್ ಆಶಿಫಾ ಹಾಗೂ ಶಾರದ ಇವರ ಇಬ್ಬರ ಕಣ್ಣುಗಳು ಕೂಡ ಆತನನ್ನು ಹುಡುಕ್ತಾ ಇದ್ವು. ಅದೊಂದು ದಿನ ಆಶಿಫಾ ಕೆಲಸ ಮುಗಿಸಿಕೊಂಡು ತನ್ನ ಕ್ಲಿನಿಕ್ನಿಂದ ಮನೆಗೆ ಹೋದಾಗ ಅವಳ ತಾಯಿ ನಾದಿರ ಅಳ್ತಾ ಇದ್ಲು. ಹುಷಾರಿಲ್ಲವೇನಮ್ಮ ಕೇಳಿದಳು ಆಶಿಫಾ. ಸ್ವಲ್ಪ ತಲೆನೋವು ಅಷ್ಟೇ ಮಗಳೇ. ಅಮ್ಮ ನಾದಿರಾಳ ಉತ್ತರ ಆಶಿಫಾಗೆ ತೃಪ್ತಿ ನೀಡಲಿಲ್ಲ. ಒಂದೆರಡು ಬಾರಿ ಬೇರೆ ಬೇರೆ ರೀತಿಯಲ್ಲಿ ತಾಯಿಯ ಅಳುವಿನ ಕಾರಣ ತಿಳಿಯಲು ಯತ್ನಿಸಿದ್ಲು. ಆದರೆ ಪ್ರಯೋಜನ ಆಗಲಿಲ್ಲ. ಮರುದಿನ ಎಂದಿನಂತೆ ಆಕೆ ಕ್ಲಿನಿಕ್ಕಿಗೆ ಬಂದಾಗ ಅವಳ ಬರುವಿಕೆಗಾಗಿಯೇ ಕಾದಿದ್ದ ಶಾರದ, ಮೇಡಮ್ ಆ ಅಜ್ಜ ಮುದುಕಪ್ಪ ತೀರ್ಕೊಂಡಂತೆ. ನಿನ್ನೆ ಸಂಜೆ ತರಕಾರಿ ತಗೊಳ್ಳೋಣ ಅಂತ ನಿಮ್ಮ ಪೇಷಂಟ್ ಹನೀಫ್ನ ಅಂಗಡಿಗೆ ಹೋಗಿದ್ನಾ, ಅವ ಹೇಳ್ದ ಇನ್ನು ನಿಮ್ಮ ಕ್ಲಿನಿಕ್ನ ಬೆಂಚಿನ ಮೂಲೆ ಪರ್ಮನೆಂಟಾಗಿ ಖಾಲಿ ಇರುತ್ತೆ, ಆ ಮುದುಕಪ್ಪ ತೀರಿ ಹೋದ ಎಂದು. ಮೇಡಮ್ ಆ ಹನೀಫ ಇನ್ನೊಂದು ವಿಚಾರವನ್ನು ಹೇಳಿದ ಗೊತ್ತಾ, ಪಾಪ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎನ್ನುವಂತೆ ತನ್ನ ಮೊದಲ ಪತ್ನಿ ಮತ್ತು ಮುದ್ದಾದ ಮಗುವನ್ನು ಬಿಟ್ಟು ಇನ್ನೊಂದು ಮದುವೆ ಆಗಿ ಸಂಸಾರ ಮಾಡ್ತಾ ಇದ್ನಂತೆ ಆ ಮುದುಕ. ಪಾಪ ಆತನ ದೈಹಿಕ ಬಲ ಕುಗ್ಗಿದಾಗ ಇನ್ನೂ ಸಣ್ಣ ವಯಸ್ಸಿನ ಆ ಎರಡನೇ ಹೆಂಡತಿ ಇನ್ನಾರನ್ನೋ ವಿವಾಹವಾಗಿ ದುಬೈಗೆ ಹಾರಿದಳಂತೆ. ಅಂದಿನಿಂದ ಮುದುಕ ಒಬ್ಬನೇ ಬದುಕುತ್ತಿದ್ದಾನಂತೆ. ಅಂತೆಯೇ ಆ ಮುದುಕ ಒಮ್ಮೊಮ್ಮೆ ಬುದ್ಧಿಭ್ರಮಣೆ ಆದವರಂತೆ, ನನ್ನ ಮಗಳು ಡಾಕ್ಟರ್, ಗೊತ್ತುಂಟಾ, ನನ್ನ ಮಗಳು ಡಾಕ್ಟರ್ ಎಂದು ನನ್ನನ್ನೂ ಒಳಗೊಂಡಂತೆ ಹಲವರಲ್ಲಿ ಹೇಳುತ್ತಿದ್ದ ಎಂದು ಹನೀಫ್ ಹೇಳಿದ. ಪುಟ್ಟ ಕೂಸನ್ನು ಕಂಕುಳಲ್ಲಿ ಕಟ್ಟಿಕೊಂಡು ತನ್ನ ಅಮ್ಮ ಬದುಕು ಕಟ್ಟಿಕೊಳ್ಳಲು ಹೋರಾಡಿದ್ದು, ತನಗೆ ಬುದ್ಧಿ ತಿಳಿಯುವ ವೇಳೆಗೆ ಬೇಜವಾಬ್ದಾರಿಯ ತನ್ನ ತಂದೆಯನ್ನು ಹಳಿಯುತ್ತಿದ್ದ

0: ಮಾಡುತ್ತಿದ್ದು ಬಹುದೂರದ ಊರಿನಲ್ಲಿ ಯಾವ್ಯಾವುದೋ ಮನೆ ಕೆಲಸಗಳನ್ನು ಮಾಡಿ ತನ್ನನ್ನು ಬೆಳೆಸಿ ಓದಿಸಿದ್ದು. ವಿದ್ಯಾರ್ಥಿ ವೇತನ ಪಡೆಯುತ್ತಲೇ ಓದಿ ತಾನು ಡಾಕ್ಟರ್ ಆದಾಗ ಅವಮಾನ ಸಹಿಸಿದ ಊರಿನಲ್ಲಿಯೇ ಗೌರವದಿಂದ ಜೀವಿಸಬೇಕು, ದೇವರು ಅವಕಾಶ ನೀಡಿದ್ದಾನೆ ಬಾ ಮಗಳೇ ಎಂದು ಹೇಳುತ್ತಾ ತನ್ನೂರಿಗೆ ತನ್ನೊಂದಿಗೆ ಹಿಂದಿರುಗಿದ್ದು. ಎಲ್ಲ ನೆನಪುಗಳು ಆಶೀಫಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ತೇಲಿ ಬಂದವು. ತಾಯಿಯ ಕಣ್ಣೀರಿನ ಕಾರಣ ಆಕೆಗೆ ಈಗ ತಿಳಿದು ಹೋಯಿತು. ಕ್ಲಿನಿಕ್ನ ತನ್ನ ಕುರ್ಚಿಯಲ್ಲಿ ಕುಳಿತಿದ್ದ ಆಶೀಫಾ ಹಾಗೆ ಹೊರಗಿದ್ದ ಬೆಂಚಿನತ್ತ ದೃಷ್ಟಿಹರಿಸಿದ್ಲು. ಬೆಂಚಿನ ಮೂಲೆ ಖಾಲಿ ಖಾಲಿಯಾಗಿತ್ತು. ಹೃದಯದ ಹಂದರದಲ್ಲಿ ಮುದುಕಪ್ಪನ ಚಿತ್ರ ತುಂಬಿಕೊಂಡಿತ್ತು.
1: ಇದುವರೆಗೆ ಖಾಲಿ ಖಾಲಿ ಸಣ್ಣ ಕಥೆ ಕೇಳಿದಿರಿ, ಮಡಿಕೇರಿಯ ಕೆ ಜಯಲಕ್ಷ್ಮಿ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಮಡಿಕೇರಿಯ ಮೇಘಾ ಭಟ್ ಅವರಿಂದ ಸಂಗೀತ ವೈವಿಧ್ಯ.
2: ಭಕ್ತಿಗೀತೆ ಸದ್ಗುರು ಸಂತ ಕೇಶವದಾಸರ ರಚನೆ.

0: ಇದುವರೆಗೆ ಮಡಿಕೇರಿಯ ಮೇಘ ಭಟ್ ಅವರಿಂದ ಸಂಗೀತ ವೈವಿಧ್ಯ ಕೇಳಿದಿರಿ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:31.
1: ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಎಂಬಿಸಿಎಫ್ ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22-25. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು ಸಂಪೂರ್ಣ ಹವಾನಿಯಂತ್ರಿತ. ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆ ಇಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನು ಒಂದೇ ಸೂರಿನಡಿ

0: ದ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ 9844272784 ಮತ್ತೊಂದು 9448061969.
1: ಸಂಜೆ 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಾಹಿತ್ಯ ಸಂಚಿಕೆಯ ಮೊದಲ ಭಾಗ ಪ್ರಸಾರವಾಗಲಿದೆ.
2: ಇಂದ್ರಂ ಮಿತ್ರಂ ವರುಣಮಗ್ನಿವಾಫುರ್ ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು.
1: ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರಾವ್.
2: ಜನಗಳು ಒಂದೇ ಸತ್ಯವನ್ನ ನಾನಾ ರೀತಿಯಾಗಿ ಹೇಳ್ತಾರೆ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ರೂ ಕೂಡ ಅವನನ್ನ ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ.
1: ನೆನಪಿಡಿ, ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಸಂಜೆ 4:30 ಹಾಗೂ 15 ಶುಕ್ರವಾರ ರಾತ್ರಿ 8 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
3: ಕೇಳುಗರೆ, ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳೋಣ. 12:35 ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿರುವ ಭಕ್ತಿಗೀತೆಗಳು. 1 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಇದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಹೇಮಾ ಎನ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಈ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು. 4:30 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಂಚಿಕೆಯ ಮೊದಲ ಭಾಗ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜ ರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. 5:00 ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತೇನ್. ಪ್ರಾಯೋಜಕರು ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಪ್ರಸ್ತುತಿ ಚಿನ್ಮಯಿ ಕೆಎಸ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಹಣ್ಣು ಹೊನ್ನು. ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳಿಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನ ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳು. ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಕಾರ್ಯಕ್ರಮದ ಮೊದಲಿಗೆ ದೇವ ಬಂದ ನಮ್ಮ ಸ್ವಾಮಿ ಬಂದಾನು ಪುರಂದರದಾಸರ ಕೃತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಐರಾವತ ಚಿತ್ರದ ಗೀತೆ ಹಾಡಿದ್ದಾರೆ ಶಶಾಂಕ್ ಶೇಷಗಿರಿ ಹಾಗೂ ಎಸ್ ಸುನೀತಾ. ಎಪಿ ಅರ್ಜುನ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ವಿ ಹರಿಕೃಷ್ಣ ಅವರದು.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಅಮರ್ ಚಿತ್ರದ ಗೀತೆಗಾಗಿ ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯ ಘೋಷಾಲ್ ಹಾಗೂ ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ಅರ್ಜುನ್ ಜನ್ಯ ಅವರದು.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಂಗೀತ ಕಟ್ಟಿ ರಾಜು ಅನಂತಸ್ವಾಮಿ ಹಾಗೂ ಸಂಗಡಿಗರು ಹಾಡಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ, ಸಂಗೀತ ಮನೋಮೂರ್ತಿಯವರದು.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿಯನ್ನ ಆಲಿಸುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
2: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾ ಅವರು.
3: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದಿದ್ದರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನು, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನು ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ

0: ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆಯ ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014ರಿಂದ ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಆ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲಿವೆ. ಬ್ಯಾಂಕುಗಳ ರಾಷ್ಟ್ರೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನು ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನು ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18 ರಿಂದ 40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನು ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾವರು.
2: ಪ್ರಗತಿ ಪಥ ಪ್ರಸಾರವಾಯಿತು.

0: ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
2: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
1: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.
2: ಹೌದು, ಯಾರು ಕಲಿಸಿದ್ರು ನೆನಪಿಲ್ಲ, ಆದರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರ ದಯೆ, ನಮ್ಮ ಪೇರೆಂಟ್ಸ್ ನಮಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದು ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರಿಕೊಂಡೆ. ಇಲ್ಲಿ ಯಾರೂ ನನ್ನ ಜಡ್ಜ್ ಮಾಡಲ್ಲ, ನಾನು ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
2: ನಾನು ನೀವೆಲ್ಲ ಹೇಳಿದ ಕೇಳಿ ರಿಹ್ಯಾಬ್ ಸೇರ್ಕೋಬೇಕಿತ್ತು, ತಡ ಮಾಡಿಬಿಟ್ಟೆ. ಆದರೆ ನಾನು ಮತ್ತೆ ಮೊದಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯ ಕಣೋ, ಆದರೆ ಏನು ಮಾಡಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
3: ಆಕಾಶವಾಣಿ, ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ 2 ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಂ ಮಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಸನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ಧ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ, ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನ್ನೋವೇಟ್ಸ್ 2026 ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ ಎರಡು ಹಾಗೂ ಮೂರನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಈಗ ಹೇಮಾಯನ್ ಅವರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಪ್ರೊಫೆಸರ್ ಎಸ್ ಅನಂತನಾರಾಯಣ ಅವರ ರಚನೆ, ಹೇಮಂತದ ಸವಿಗನಸಿನ ಶ್ರೀಮಂತಿಕೆ ಚಿಗುರಿಸುತ್ತಲೀ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ನಮ್ಮ ವಾಟ್ಸಾಪ್ ಸಂಖ್ಯೆ 9480885523 ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೋರಿ ನೀವು ನಮಗೆ ಸಂದೇಶವನ್ನು ಕಳುಹಿಸಬಹುದು. ಗಮನಿಸಿ, 1:30 ಕಳೆದ ನಂತರ ಬರುವ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತೇವೆ. ಹಾಗಾಗಿ ಮುಂಚೆ ಬಂದ ಸಂದೇಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯ ಇರುವುದಿಲ್ಲ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಒಂದು ಗೀತೆಯೊಂದಿಗೆ. ಆ ದಿನಗಳು ಚಿತ್ರದ ಗೀತೆಯನ್ನು ಆಲಿಸೋಣ. ಹಾಡಿದ್ದಾರೆ ವಿಜಯ್ ಯೇಸುದಾಸ್ ಹಾಗೂ ನಂದಿತಾ ಅವರು. ಡಿ ಸುಮನಾ ಕಿತ್ತೂರ್ ಅವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ಇಳಯರಾಜಾ.

0: choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಮೈಸೂರು ಆಕಾಶವಾಣಿಯ ಕೇಳುಗರಾದ ವಸಂತ, ನಾಗೇಶ, ಆದಿತ್ಯ, ಅನನ್ಯ, ರಾಘು, ಸಿರಿ ಮತ್ತು ಆದ್ಯ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮೆಚ್ಚಿರುವ ಗೀತೆ ಬೆಳ್ಳಿ ಮೋಡಗಳು ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಮನು. ಕೆವಿ ರಾಜು ಅವರ ಸಾಹಿತ್ಯ, ಸಂಗೀತ ಉಪೇಂದ್ರ ಕುಮಾರ್ ಅವರದು.

ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ.

ಯಲಹಂಕದಿಂದ ಎನ್ ಶ್ರೀಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ, ಕವಿರತ್ನ ಕಾಳಿದಾಸ ಸಿನಿಮಾದಿಂದ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಶ್ರೀ ಉದಯ್ ಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಮೈಸೂರಿನ ವಿಷ್ಣು ಟೈಲರ್ನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾವ್ ಹಾಗೂ ರವಿಕುಮಾರ್ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಇವರೆಲ್ಲರ ಅಪೇಕ್ಷೆಯ ಮೇರೆಗೆ ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಸಾಹಿತ್ಯ ಜಿ ಉದಯಶಂಕರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

ಜೀವನದಿ ಚಿತ್ರದಿಂದ ಯಾವುದಾದರೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಗಣೇಶ್ ನಗರದಿಂದ ಭಾವಸಾರ್ ಚಂದ್ರಶೇಖರ್ ರಂಪೋರೆ, ಲೀಲಾವತಿ, ಶಿಲ್ಪಾ ಚಿರಂತ್ ಹಾಗೂ ಲಕ್ಷ್. ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಪೌಡ್ವಾಲ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆರ್ ಎನ್ ಜೈಗೋಪಾಲ್ ಅವರ ಗೀತೆ ಇದು. ಸಂಗೀತ ನೀಡಿದ್ದಾರೆ ಕೋಟಿ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಲವಾರು ಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ನೆಚ್ಚಿನ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಇಲ್ಲಿ ಕೆಲವರ ಹೆಸರನ್ನು ಮಾತ್ರ ಹೇಳಬಹುದು. ಎಲ್ಲರ ಅಪೇಕ್ಷೆಯ ಮೇರೆಗೆ ಅವರೆಲ್ಲರ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಸಂದೇಶಗಳನ್ನು ಕಳುಹಿಸಿರುವ ಕೇಳುಗರು ಕೆಆರ್ ನಗರದಿಂದ ನಟರಾಜು, ನೇತ್ರಾವತಿ ಕಿಶೋರ್, ರೇಣುಕಾ, ಶಿಕಾರಿಪುರದಿಂದ ಮಹೇಶ್ ಹೊಸೂರು, ಮೈಸೂರಿನ ಬೆಮ್ಮೆಲ್ ನಗರದಿಂದ ಕಲಾಪ್ರಸಾದ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್, ಶ್ರಾವಂತ್, ಸಿದ್ದರಾಮನಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ ನಾಗಾರ್ಜುನ್, ತಡಕನಹಳ್ಳಿಯಿಂದ ಅನಿಲ್ ಕುಮಾರ್, ಅಂಕುಶಾಪುರದಿಂದ ಪದ್ಮಾ ದೇವಲಿಂಗೇಗೌಡ, ಗೊಬ್ಬರಗಾಲದಿಂದ ಶ್ರೀನಿವಾಸ್ ಜಿಪಿ, ಕಾಮನಕೆರೆ ಹುಂಡಿಯಿಂದ ಟೇಲರ್ ಶಿವಣ್ಣ, ರೂಪಾ ಪ್ರಭುದೇವ್ ಪೂರ್ವಿಕ, ಹನುಮನಾಳು ಗ್ರಾಮದಿಂದ ಶಿಲ್ಪಿ ರಮೇಶ್ ಸರಸ್ವತಿ, ರಮ್ಯಶ್ರೀ, ಪೂಜಾ ಅಂಜುಶ್ರೀ, ಕೌಶಿಕ್ ರಾಜ್, ಗಗನ್ ಹಾಗೂ ಭುವನ್, ಅಶೋಕ್ಪುರಂನಿಂದ ನೀಲಮ್ಮ ಮೃತ್ಯುಂಜಯ, ಭುವನಶ್ರೀ ಪದ್ಮಾವತಿ, ಮಹೇಶ್, ನಿರ್ಮಲಾ ಭಾರತಿ ಹಾಗೂ ಮಾಲತಿ ಶಿವಸ್ವಾಮಿ, ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ಯೋಗಾನಂದರಾಮ್ ಪೋರೆ, ವಿಜಯ, ವಿನಯ್, ರಜತ್ ಹಾಗೂ ಯುಧಿಷ್ಠಿರ್, ನಜರ್ಬಾದ್ನಿಂದ ಮಂಡ್ಯದಿಂದ ಚಿಕ್ಕಣ್ಣ, ಲಕ್ಷ್ಮೀ, ಚೈತ್ರ, ಚರಿತ್, ಚೇತನ್ ಕುಮಾರ್, ಅಶ್ವಿನಿ, ಹೂಟ್ಗಳ್ಳಿಯಿಂದ ಪುಷ್ಪ, ಪವನ್, ಮೇಘನ, ಮೈಸೂರಿನ ದೇವರಾಜ್ ಮಾರುಕಟ್ಟೆಯಿಂದ ಸುಂದರರಾಜ್, ಕೃಷ್ಣಮೂರ್ತಿ, ವೇಣುಗೋಪಾಲ್, ಟಿಕೆ ಬಡಾವಣೆಯಿಂದ ಶಾಂತಮ್ಮ, ಕ್ಯಾತನಹಳ್ಳಿ ಸೋಮಶೇಖರ್, ಹೆಚ್ಎನ್ ವಿಶ್ವನಾಥ್, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಹೊಸಪುರ ಗ್ರಾಮದಿಂದ ಮರಿನಂಜಾ ನಂಜುಣಸ್ವಾಮಿ, ಚಂದನ್, ಎನ್ಆರ್ ಮೊಹಲ್ಲಾದಿಂದ ವಿಜಯ, ನಾಗೇಂದ್ರ, ತೇಜು, ಬಿಂದುಶ್ರೀ, ಪ್ರೇಮ, ಭಾಗ್ಯಮ್ಮ, ಶಾರದಮ್ಮ, ವೇಣು, ಶೋಭಾ ಹಾಗೂ ನಾಗರಾಜ್, ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ, ಮತ್ತು ಬೆಲವತ್ತ ಗ್ರಾಮದಿಂದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ ಮತ್ತು ಹರ್ಷಿತಾ ಆಚಾರ್, ಮೈಸೂರಿನ ರಾಜರಾಜೇಶ್ವರಿ ನಗರದಿಂದ ಟೆಂಪಲ್ ರೋಡ್ ಬಿಳಿಗಿಳಿ, ಮೈಸೂರಿನ ರಾಜರಾಜೇಶ್ವರಿ ನಗರದಿಂದ ಕೂಡ ಸಂದೇಶ ಬಂದಿದೆ. ಪಾಂಡವಪುರದ ಹರಳಹಳ್ಳಿಯಿಂದ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ್ ಹಾಗೂ ಯೋಗೇಶ್ ಗೌಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಸ್ಪಿಪಿ ನಗರದಿಂದ ಮೈಸೂರಿನಿಂದ ಸುಜಾತ ಆನಂದ್ ಅವರು ಕಳಿಸಿದ್ದಾರೆ. ಗುಂಡುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮ್ಷಾಂಬ, ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಂಆರ್ ಶ್ರೀಕಂಠನ್ ಮೈಸೂರು ಅಗ್ರಹಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ಆರ್

ಮೊಹಲ್ಲಾದಿಂದ ಶಶಿಕಲಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೀನಮ್ಮ ಗುಣಿತ್ ಗುಣಿಷ್ಕಾ ಬೆಳವಾಡಿ ಮೈಸೂರಿನಿಂದ ಸಂದೇಶ ಬಂದಿದೆ. ನಿರ್ಮಲಾ ಮಹದೇವ್, ಪವನ್, ಇಂದು, ವಿಸ್ಮಯ್ ದೇವ್ ಅವರಿಂದ ಅಮೃತ್, ಇವರಿಂದ ರಾಮಕೃಷ್ಣನಗರ ಮೈಸೂರು, ಇವರಿಂದ ಕೂಡ ಸಂದೇಶ ಬಂದಿದೆ. ಇನ್ನು ಹಲವಾರು ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳನ್ನು ಈ ಕಾರ್ಯಕ್ರಮಕ್ಕೆ ಕಳಿಸಿದ್ದೀರಾ. ಆದರೆ ಸಮಯದ ಅಭಾವದಿಂದ ಕೆಲವು ಸಂದೇಶಗಳನ್ನು ಮಾತ್ರ ತಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಸಂಜೆಯ ಸಂದೇಶ ಆಧಾರಿತ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ತೆಗೆದುಕೊಳ್ಳೋಣಂತೆ.

0: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು,
1: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
0: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
0: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000 ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: % ರೈತರು ಒಪ್ಪಿಗೆ ಪಡಿಬೇಕಲ್ಲ Section 2 ನಲ್ಲಿ PPP ಮಾಡಲಲ್ಲಿ ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡು 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCಗಳು 3 ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ, ಹಿಜಾಬ್, ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ಧತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
5: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2:40. ಈಗ ಚಿತ್ರಗೀತೆಗಳು. ಮೊದಲಿಗೆ ಜಿಗ್ರಿ ದೋಸ್ತ್ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಶ್ರೀಹರ್ಷ, ಚೇತನ್ ನಾಯಕ್ ಹಾಗೂ ಸ್ನೇಹ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ದಿನೇಶ್ ಕುಮಾರ್.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕ್ಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಟಿಪ್ಪು ಹಾಗೂ ಅನು ಆನಂದ್ ಅವರ ಯುಗಳ ಧ್ವನಿಗಳಲ್ಲಿ ಆಯನ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಕಿರಣ್ ಕಾವೇರಪ್ಪ ಅವರು ಬರೆದಿರುವ, ಶ್ರೀಯಾನ್ಸ್ ಶ್ರೀಮಾನ್ ಅವರು ಸಂಗೀತ ನೀಡಿರುವ ಗೀತೆ

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
1: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
0: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.

ಕಲಾವತಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಟಿಎ ಮೋತಿ. ಆರ್ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಹಾಗೂ ಲಕ್ಷ್ಮಣ್ ಬೆರ್ಲೇಕರ್.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16 ರಾತ್ರಿ 8 ಕೇಳಿ ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಕಾರ್ಯಕ್ರಮದ ಕಡೆಯ ಗೀತೆ ಕಾವ್ಯ ಚಿತ್ರದಿಂದ ಪ್ರಸಾರವಾಗ್ತಾ ಇದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸಾಧು ಕೋಕಿಲಾ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3 ಗಂಟೆ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಾಂಬೆ ಚಿತ್ರದ ಒಂದು ಗೀತೆ.

ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ

ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.

0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
1: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
0: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
1: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
0: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
2: ಕೆಳಗರೆ ನೀವಾಲಿಸ್ತಾ ಇದ್ದೀರಾ ಎಫ್ಎಂ 100.6 ಹಿಂದಿ ಚಿತ್ರಗೀತೆಗಳನ್ನು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಕ್ರಿಮಿನಲ್ ಚಿತ್ರದಿಂದ. ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು. ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಆಕಾಶವಾಣಿ ಮೈಸೂರು FM 100.6. ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4 ಗಂಟೆ. ಈಗ ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹದೇವ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು.

ಸ್ವಾಮಿ, ಹಕ್ಕಂಡರ ಸ್ವರೂಪನಾಗಿರ್ತಕ್ಕಂತ ಅಲ್ಲ ಮಹಾಪ್ರಭುಗಳು ದರೆಯನ್ನ ತಂದಂತ ದರೆಗೆ ದೊಡ್ಡವರು ಸ್ವಾಮಿ. ಕೆಂಪಚ್ಚಾರಿಯ ತಂದೆ ತಾಯಿಗಳ ಸತ್ಯ ದೃಢವನ್ನ ನೋಡಿದಂಗಾಯಿತು. ಅವರ ಹೊಟ್ಟೆ ಒಳಗೆ ಹುಟ್ಟವನೇ ಧೀರುಮರಿ ಕೆಂಪಚ್ಚಾರಿ. ಆ ಕೆಂಪಚ್ಚಾರಿಯ ಸತ್ಯ ದೃಢವನ್ನ ಪರಿಶೋಧನೆ ಮಾಡ್ಬೇಕು ಅಂತೇಳಿ ಸ್ವಾಮಿ ಬಾರಿ ಕಂಡಾಯ ಬಾರಿ ತಂಬೂರಿನ ಹೊತ್ಕೊಂಡು ಸ್ವಾಮಿ ಮುತ್ತಿನ ಜೋಳಿಗೆಯನ್ನ ತಕ್ಕೊಂಡು ಮುಂಗೈಗೆ ಆಧಾರವನ್ನು ಮಾಡಿಕೊಂಡು ಸ್ವಾಮಿ ಶಿವಕಂತೆ ಶಿವಜೋಳಿಗೆಯನ್ನ ಸ್ವಾಮಿ ತಕ್ಕೊಂಡು ಸ್ವಾಮಿ ಪರಂಜ್ಯೋತಿ ಮಂಟಿಲಿಂಗಯ್ಯ ಸ್ವಾಮಿ.

ಸ್ವಾಮಿ, ಯಾವಾಗ ಎಗ್ಗುಲ್ಮೆ ತಿಟ್ಟಿಗೆ ಸ್ವಾಮಿ ಕಂಡಾಯ ತಂಬೂರಿನ ಹೊತ್ತುಕೊಂಡು ಬಂದು ಕುಲುಮೆ ತಿಟ್ಟಿನ ಮುಂಭಾಗದಲ್ಲಿ ಸ್ವಾಮಿ ನಿಂತುಕೊಂಡು ಈ ಕಡೆ ಪರಂಜ್ಯೋತಿ ಮಟ್ಟೆ ಸ್ವಾಮಿಯವರು ಬಾರಿ ಕಂಡಾಯ ತಂಬೂರಿನ ಹೊತ್ತುಕೊಂಡು ಬರೋದನ್ನ ನೋಡ್ಬಿಟ್ಟು, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ಎಗ್ಗುಲುಮೆ ತಿಟ್ಟಿನಲ್ಲಿ 66 ಕುಲುಮೆ 77 ಜನ ಕೈಯಾಳುಗಳನ್ನ ಇಟ್ಟುಕೊಂಡು ಉದ್ಯೋಗ ಮಾಡಿಸ್ತಾ ಕೂರ್ತಿರುವಂತೆ. ಏಕೆ ನಾನು ಯಾವ ದೇವರಿಗೂ ಭಕ್ತನಾಗಬಾರದು, ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂತ ರಂಗನಾಥ ಸ್ವಾಮಿಗೆ ನಾನು ದಾಸಪ್ಪನಾಗಬೇಕು ಅಂತೇಳಿ ಕಂಚಿನಲ್ಲಿ ತೇರನ್ನ ಗೇಯಿಸಿ ಅದನ್ನ ತಕ್ಕೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ನಾವು ಮಾವಿನ ಸೊಪ್ಪನ್ನು ಕಟ್ಟಿ

0: ಮುಚ್ಚು ಮಾಡೋ ತನಕ ನಾನು ಇವ್ರನ್ನ ಯಾರನ್ನು ಬಿಡೋದಿಲ್ಲ ಅಂತೇಳಿ 77 ಜನ ಕೈಯಾಳಗಳನ್ನು ಇಟ್ಕೊಂಡು ಕೆಂಪಣ್ಣ ಹೆಗ್ಗುಲ ಮೇ ತಿಟ್ಟಿನಲ್ಲಿ ಚಿನ್ನದ ಕುರ್ಚಿ ಮೇಲೆ ಕೂತ್ಕೊಂಡು ಚಿನ್ನದ ಪಾಪಾಸನ ಕಾಲೊಳಗೆ ತುಳ್ಕೊಂಡು ಕೆಂಪಣ್ಣ 10 ಬೆಳ್ಳಿನ ಒಳಗೆ ಕೆತ್ತನುಂಗರವನ್ನ ಧರಿಸಿಕೊಂಡು ಚಿನ್ನದ ವಜ್ರದ ಕವಚವನ್ನ ತೊಟ್ಟುಕೊಂಡು ಈ ಕಡೆ ಮುತ್ತಿನ ತುರಾಯನ್ನ ಧರಿಸಿಕೊಂಡು ಕೆಂಪಚ್ಚಾರಿ ಯಾವಾಗ ಹೆಗ್ಗುಲಮೆ ತಿಟ್ಟಿನಲ್ಲಿ ಕೂತಿರ್ಬೇಕಾದ್ರೆ ದರಗ ದೊಡ್ಡವರು ಕಂಡಾಯ ತಂಬೂರಿ ಹೊತ್ಕೊಂಡು ಬತ್ತಿದ್ರಲ್ಲ ಸ್ವಾಮಿಯವರನ್ನ ನೋಡ್ಬಿಟ್ನಂತೆ. ಯಾರು? 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ. ಅಲ್ಲಿದ್ದಂತ ಆಳ್ಕಾರರುಗಳು ಉದ್ಯೋಗ ಮಾಡ್ತಾ ಕೂತಿದ್ರಲ್ಲ, ಆ ಆಳ್ಕಾರಗಳನ್ನ ಕೈ ಬೀಸಿ ಕರೆದ್ಬಿಟ್ಟು, ಏನ್ರಪ್ಪ ಆಳ್ಕಾರಗಳೇ
1: ಬನ್ನಿ
0: ಬನ್ನಿ ನಿಲ್ಸಿಬಿಡ್ರಿ ನಿಮ್ ಉದ್ಯೋಗವನ್ನು ಬನ್ನಿ ಅಂತ ಹೇಳಿ ಯಾವಾಗ ಆಳ್ಕಾರಗಳನ್ನ ಕೂಗ್ಬಿಟ್ನಂತೆ. ನೋಡ್ರಯ್ಯ, ಯಾವನೋ ಅರ್ಕು ಜೋಳಿಗೆ ಮುರುಕು ಬೆತ್ತವನ್ನ ಹೊತ್ಕೊಂಡು ಬತ್ತವನೆ, ಕಂತ ಮೊಂತವನ್ನ ಹೊತ್ಕೊಂಡು ಬತ್ತವನೆ, ಆ ಕಂತ ಮೊಂತವರನ್ನ ಕಂಡ್ರೆ ನನಗೆ ಬಹಳ ಕೋಪ ಕಂಡ್ರಯ್ಯ. ಅವನ ಏನಾದ್ರೂ ಬಂದು ಹೆಗ್ಗುಲಮೆ ತಿಟ್ಟಿನಲ್ಲಿ ಯಾರ ಜೊತೆ ಒಳಗಾದ್ರೂ ಮಾತಾಡಿದ್ರೆ ನೀವ್ ಯಾರು ಮಾತಾಡಬೇಡಿ ಕಂಡ್ರಯ್ಯ ಅಂತ ಹೇಳಿ ಆಳ್ಕಾರರಿಗೆಲ್ಲ ಕಟ್ ಮಾಡಿರಿಸ್ಕೊಡ್ರಂತೆ ಕೆಂಪಚ್ಚಾರಿ. ಯಾವಾಗ ದರಗ ದೊಡ್ಡವರು ಕೆಂಪಣ್ಣ ಆಡದ ಮಾತು ಸ್ವಾಮಿಯವರ ಕಿವಿಕರಣ ಕರವಾಗ್ಬಿಡ್ತು, ಕೆಂಪಣ್ಣ 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ನನ್ನ ಕಂತ ಮುಂತ ಕಂಡ್ರೆ ನಿನಗೆ ಬಹಳ ಕೋಪ ಅಂತ ಹೇಳ್ತೀಯಲ್ಲೋ ಕೆಂಪಚ್ಚಾರಿ, ನಾಳೆ ಕಲಿಯುಗದಲ್ಲಿ ಕೆಂಪಣ್ಣ ಕೆಂಪಣ್ಣ ನಾಳೆ ಕಲಿಯುಗದಲ್ಲಿ ನಾನು ಹೊರ್ತಿರ್ತಕ್ಕಂತ ಈ ಅರ್ಕುಜೋಳಿಗೆ ಮುರುಕು ಬೆತ್ತವನ್ನ ನಿನ್ನ ಕೈಲಿ ನಾನು ಹೊರಿಸ್ತೀನಿ ನೋಡು ಅಂತ ಹೇಳಿ ದರೆ ತಂದಂತ ದರಗ ದೊಡ್ಡವರು ಹೆಗ್ಗುಲಮೆ ತಿಟ್ಟಿನ ಮುಂಭಾಗದಲ್ಲಿ ನಿಂತ್ಕೊಂಡು ದಾನ ಧರ್ಮವನ್ನು ಸಾರಬೇಕು ಅಂತ ಹೇಳಿ ಬರ್ತಿರ್ಬೇಕಾದ್ರೆ ಈ ಕಡೆ ಕೆಂಪಚ್ಚಾರಿ ಮೂಡ್ಲಾಗಿದ್ದ ಮುಖವನ್ನ ಪಡುಗಲಾಗಿ ಹಾಕೊಂಡು ಕೂತ್ಕೊಂಡಂತೆ ದರಗ ದೊಡ್ಡವರು. ಯಾವಾಗ ಸ್ವಾಮಿ ಕಂಡಾಯ ತಂಬೂರಿನ ಹೊತ್ಕೊಂಡು ಬಂದು ಹೆಗ್ಗುಲಮೆ ತಿಟ್ಟಿನ ಮುಂಭಾಗದಲ್ಲಿ ದಾನ ಧರ್ಮವನ್ನು ಯಾವ ರೀತಿ ಸಾರ್ತವ್ರೆ ಅಂತ ಹೇಳಿದ್ರಿ?

0: ಸ್ವಾಮಿಯವರು ಯಾವಾಗ ದಾನ ಧರ್ಮವನ್ನ ಸಾರದಾಗ
1: ಹೌದು
0: ಕೆಂಪ ದಾನವಂದ್ರೆ ಜ್ಞಾನವಿಲ್ವಂತೆ, ಭಿಕ್ಷವಂದ್ರೆ ಲಕ್ಷಕ್ಕಿಡ್ನಿಲ್ವಂತೆ, ನೀಡದ ಕಾಲು ಎಳಿಲಿಲ್ಲ, ನಿಜ ದುಡುವನ್ನ ನೋಡದೆ ಹೋಗ್ಬಿಟ್ಟಂತೆ ಕೆಂಪಚ್ಚಾರಿ.
1: ಹೌದು,
0: ದರಗ ದೊಡ್ಡವರು ಆಲೋಚನೆ ಮಾಡಿಕೊಂಡ್ರು, ಕೆಂಪಣ್ಣ ನಾನು ಎಗ್ಗುಲ್ಮೆ ತಿಟ್ಟಿಗೆ ಬಂದು ದಾನ ಧರ್ಮಗಳನ್ನು ಸಾರದ್ರು ಸಹ ದಾನವಂದ್ರೆ ಜ್ಞಾನವಿಲ್ಲ, ಭಿಕ್ಷಾಂದ್ರೆ ಲಕ್ಷಕ್ಕಿಡ್ತಾ ಇಲ್ಲ, ನೀಡದ ಕಾಲು ಎಳಿತಿಲ್ಲ, ನಿಜ ದುಡುವನ್ನ ನೋಡ್ತಾ ಇಲ್ವಲ್ಲ ಕೆಂಪಚ್ಚಾರಿ ಅಂತೇಳಿ ದರಗ ದೊಡ್ಡವರು ಆಲೋಚನೆ ಮಾಡ್ಕೊಂಡಿರುತ್ತೆ. ಈ ಕೆಂಪಚ್ಚಾರಿಗೆ ನಾನು ಕೋಪ ಬರುವಂತ ಮಾತನ್ನ ಹಾಡಿದ್ರೆ ಈ ಕೆಂಪಣ್ಣ ನನ್ನ ಜೊತೆಯೊಳಗೆ ಹಿಂದಿರುಗಿ ಮಾತಾಡ್ತಾನೆ ಅಂತೇಳಿ ಸ್ವಾಮಿ ದರಗ ದೊಡ್ಡವರು ಯಾವ ರೀತಿ ಆ ಕೆಂಪಚ್ಚಾರಿನ ನನ್ನ ಕೆಣಕು ಮಾತಾಡಿಸ್ಬೇಕು ಅಂತೇಳಿ ಯಾವ ರೀತಿ ಸಾರ್ತವ್ರೆ ಅಂತ ಹೇಳಿದ್ರೆ,
1: ಹೇಗೆ
0: ಇಷ್ಟು ವಾಳಿನ

0: ಯಾವಾಗ ಮಾರಲ್ಲಿ ಮುದ್ದಮ್ಮನ ಮಗನ ಯಾರೋ ಕೆಂಪಚ್ಚಾರಿ ಅನ್ನವನ್ ಯಾರು ಅಂತ ಹೇಳಿಬಿಟ್ರು ಸ್ವಾಮಿ ದರಗ ದೊಡ್ಡವರು, ಕೆಂಪಣ್ಣನ ಗೊತ್ತು ಬಿಡ್ತಂತೆ ಬಲು ಕೋಪ. ಎಲ ಎಲ ಆಳಾದಂತ ಜಂಗುಮ ನನ್ನ ಹೆಗ್ಗುಲ್ಮೆ ತಿಟ್ಟಿಗೆ ಬಂದು ಸೊಕ್ಕಿನಿಂದ ಮಾರಲ್ಲಿ ಮುದ್ದಮ್ಮನ ಮಗನ ಯಾರು ಅಂತ ಕೇಳ್ತವರಲ್ಲ, ಎಲ ಎಲ ಜಂಗುಮ ನನ್ನನ್ನ ಕೆಂಪಚ್ಚಾರಿ ಅಂತ ಈ ಸೊಕ್ಕಿನಿಂದ ಕರಿತಾ ಇದೆಯಲ್ಲೋ ನೋಡೋ, ಈ ಹೆಗ್ಗುಲ್ಮೆ ತಿಟ್ಟಿಗೆ ನಿನಗೆ ದಾರಿ ತೋರದವ್ರು ಯಾರು, ನಿನಗೆ ಕೆಂಪಚ್ಚಾರಿ ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ ಅಂದ್ರಂತೆ, 7 ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ.
1: ಹೌದು
0: ಏನಪ್ಪ ಕೆಂಪಣ್ಣ, ನನಗೆ ಹೆಗ್ಗುಲ್ಮೆ ತಿಟ್ಟಿಗೆ ಯಾರು ದಾರಿ ತೋರ್ನಿಲ್ಲ ಕಣಯ್ಯ. ನೋಡಪ್ಪ ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟೆ ಕಣಯ್ಯ.
1: ಏನ್ ಕಲ್ತು ಬಿಟ್ಟೋ?
0: ಏನ್ ಕಲ್ತು ಬಿಟ್ಟೋ ನೋಡಪ್ಪ, ಬಂಗಿ ಕುಡಿಯೋ ಚಪಲ ಕಂದ, ಬಂಗಿ ಕುಡಿಯುವಂತ ಚಪಲ ಬಂದು ಹೋಗ್ಬಿಡ್ತು ನನ್ನ ಕಂದ.
1: ಹೌದು
0: ಮಾರಳ್ಳಿ ಎಲ್ಲ ಭಿಕ್ಷಾಯಾತ್ರೆಗಳನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಕೆಂಡ ಎಲ್ಲೂ ದೊರಕಿಲ್ಲ ಕಣಯ್ಯ.
1: ಹೌದು
0: ಈಶಾನ್ಯ ಭಾಗದಲ್ಲಿ ತಿರುಗಿ ನೋಡಿದೆ, ಅದ್ರ ಗಿಡ ಅದರ್ತಾ ಇತ್ತು, ಉದುರ್ ಗಿಡ ಉದುರ್ತಾ ಇತ್ತು, ಆಕಾಶಕ್ಕೂ ಭೂಮಿಗೂ ಮುಗಿಲು ಕಟ್ಟಿ ಹೊಗೆ ಹೇಳ್ತಿತ್ತು.
1: ಹೌದು
0: ಕೆಂಪಚ್ಚಾರಿ, ಈ ಹೆಗ್ಗುಲ್ಮೆ ತಿಟ್ಟಿಗೋದ್ರೆ ನನಗೆ ಬಂಗಿಸೋದಕ್ಕೆ ನನಗೆ ಕೆಂಡ ದೊರಕ್ಬೋದು ಅಂತ ಹೇಳಿ ಆಸೆಯಾಗಿ ಬಂದಿವನಿ ನನ ಕಂದ. ಮೋಸ ಮಾಡಬೇಡ ನನ್ನ ಕಂದ, ಕೆಂಪಚ್ಚಾರಿ ನನಗೆ ಕೆಂಪಚ್ಚಾರಿ ಅಂತ ಯಾರು ಹೇಳ್ಕೊಂಡಿಲ್ಲ ಕಣಯ್ಯ, ಹೆಗ್ಗುಲ್ಮೆ ತಿಟ್ಟಿಗೆ ಯಾರು ದಾರಿ ತೋರಲಿಲ್ಲ ಕಡಪ್ಪ, ಬಂಗಿ ಕುಡಿಯುತ್ತೆ ಚಪ್ಪಲ ಬಂದು ಹೋಗ್ಬಿಡ್ತು, ಒಂದು ಕೆಂಡಕ್ಕೋಸ್ಕರ ನಿನ್ನ ಹೆಗ್ಗುಲ್ಮೆ ತಿಟ್ಟಿಗಾಗಿ ಬಂದಿದ್ದೀನಿ ಕಣಯ್ಯ. ಧ್ರುವಗಾತರ ಕೆಂಡ

0: ಕೆಂಪಣ್ಣ, ನಾನು ಬಂಗಿ ಕುಡಿಬೇಕು, ಸ್ವಲ್ಪ ಕೆಂಡ ದಾನ ಕೊಟ್ಬಿಡಪ್ಪ ನನ್ನ ಕಂದ ಅಂದ್ರತ್ತಿ. ಏನಂದೆ ಪರದೇಶಿ, ನೀನು ಕುಲುಮೆಗಾದ ಈಗ ಎಗ್ಗುಳುಮೆ ತಿಟ್ಟಿಗೆ ನೇರವಾಗಿ ಬಂದಿದ್ದೀಯಲ್ಲ ಪರದೇಶಿ,
1: ಹೌದು
0: ನಿನಗೇನಾದ್ರೂ ಒಂದು ಕೆಂಡವನ್ನ ಕೊಟ್ಟದ್ದೇ ಆದ್ರೆ ಒಂದು ಕಾವೇ ಕಮ್ಮಿ ಆಗ್ಬಿಡುತ್ತೆ ಕಾಡು. ಎಗ್ಗುಳುಮೆ ತಿಟ್ಟನ್ನ ನೀನು ಬಿಟ್ಟು ಹೊರಟೋಗ್ಬಿಡ ಪರದೇಶಿ ಅಂದ್ರಂತೆ ಕೆಂಪಚ್ಚಾರಿ. ಕೆಂಪಣ್ಣ, ನನ್ನನ್ನು ನೋಡಿ ನೀನು ಕೆಂಡಕ್ಕೆ ಕೊಡದೆ ಹೋದ್ರು ಪರವಾಗಿಲ್ಲ ಕಡಪ್ಪ.
1: ಮತ್ತೆ
0: ನೋಡೋ, ಉತ್ತರ ದೇಶದಿಂದ ಕಕ್ಕಮರದ ಕಂಡಾಯವನ್ನು ಎತ್ತಿ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀನಿ ಕಣಯ್ಯ. ನೋಡ ಕೆಂಪಣ್ಣ, ಈ ಕಂಡಾಯ ನೋಡಿ ಆದ್ರೂ ಇದು ನಿನ್ನ ಮನೆದೇವರಲ್ವೇನು ಕೆಂಪಚ್ಚಾರಿ, ನಿನ್ನ ಕುಲದೇವರಲ್ವೇನು ಕೆಂಪಣ್ಣ, ಈ ಕಂಡಾಯ ನೋಡಿ ಆದ್ರೂ ಒಂದು ಕೆಂಡವನ್ನ ದಾನವಾಗಿ ಕೊಡಪ್ಪ ಅಂದ್ರತ್ತಿ. ಏನಂದ್ರೆ ಪರದೇಶಿ, ನೋಡೋ ಈ ಕಂಡಾಯಕ್ಕೆ ಒಡೆಯ ಅಂತ ಹೇಳಿದ್ರೆ ದೇವರು ಅಂತ ಹೇಳ್ತೀಯಲ್ಲೋ, ಈ ಕಂಡಾಯಕ್ಕೆ ಒಡೆಯ ಯಾರು ಗೊತ್ತೇನೋ?
1: ಯಾರಪ್ಪ
0: ಯಾರಪ್ಪ ಕೆಂಪಣ್ಣ, ನನ್ನ ಮನೆ ದೇವರು ನನ್ನ ಕುಲದೇವರು ಅಂತ ಹೇಳ್ತೀಯಲ್ಲ ಕೆಂಪಚ್ಚಾರಿ, ಈ ಕಂಡಾಯ ಮಾಡಿದವರು ಯಾರು ಗೊತ್ತೇನು ನಿನಗೆ?
1: ಯಾರಪ್ಪ
0: ಯಾರಪ್ಪ ಕೆಂಪಚ್ಚಾರಿ, ನೋಡೋ ಈ ಕಂಡಾಯಕ್ಕೆ ಒಡೆಯನು ಯಾರು? ನಿನ್ನ ಹೆಂಡತಿ ಅಂತ ಹೇಳಿದಿಲ್ಲ, ನಿನ್ನ ಹೆಂಡತಿಗೆ ಗಂಡನ ಯಾರಪ್ಪ ಅಂದ್ಬಿಟ್ರಂತೆ. ಯಾರು? ಕೆಂಪಚ್ಚಾರಿ.
1: ಹೌದು,
0: ಈ ಕಂಡಾಯ ಹೊತ್ಕೊಂಡು ಬಂದು ನನ್ನ ಮನೆದೇವರು ಕುಲದೇವರು ಅಂತ ಹೇಳ್ತೀಯಲ್ಲೋ, ಈ ಕಂಡಾಯಕ್ಕೆ ಒಡೆಯನು ಯಾರು? ನಿನ್ನ ಹೆಂಡತಿಗೆ ಗಂಡನ ಯಾರು ಅಂದ್ಬಿಟ್ರಂತೆ. ನೋಡಪ್ಪ ಕೆಂಪಣ್ಣ, ಈ ಕಂಡಾಯವನ್ನು ಹೊತ್ತು ಮೆರೀತಕ್ಕಂಥವ್ರು ನಾವೇ, ಇದಕ್ಕೆ ಒಡೆಯ ಕಣಯ್ಯ. ತಾಲಿ ಕಟ್ತವನೇ ಅವಳ ಗಂಡ ಕಣಪ್ಪ. ಏನಂದೆ ಪರದೇಶಿಲೇ, ಹಾಗೆಲ್ಲ ಕಣಯ್ಯ, ಈ ಕಂಡಾಯ ಮಾಡಿದವ್ರು ಯಾರಂತ ತಿಳ್ಕೊಂಡು ಬಂದ್ಯೋ?
1: ಯಾರಪ್ಪ?
0: ನನ್ನ ಜಾತಿ ಪಂಚಾಳದವರು, ಬ್ರಹ್ಮನ ಕುಲದವರು, ವಿಷ ಬ್ರಹ್ಮನ ಜಾತಿ, ಬ್ರಹ್ಮನ ಕುಲದವರು, ಪಂಚಾಳದವರು ಕಣಯ್ಯ.
1: ನಿಜ
0: ಅಂದ್ರೆ ನನ್ನ ಜಾತಿ ಕುಲ ಬಾಂಧವರು, ಆಚಾರರು. ಈ ಕಂಡಾಯ ಮಾಡ್ಬೇಕಾದ್ರೆ ಕಾಡ್ಗೋಗೆ ಕಕ್ಕ ಮರವನ್ನ ತಕೊಂಡು ಬತ್ತೀವಿ.
1: ಹೌದು,
0: ಆ ಕಾಡ್ಗೋಗೆ ಕಕ್ಕ ಮರವನ್ನ ತಕೊಂಡು ಬಂದು ಕೆತ್ತಿ ಶುದ್ಧವನ್ನ ಮಾಡಿ ಏನಾದ್ರೂ ಅದ ಬಂದ್ರೆ ಏನು ಸರಿ? ಅದ ಬರದೇ ಹೋಗ್ಬಿಟ್ರೆ ಕಾಲ್ನಲ್ಲಿ ಮೆಟ್ಕೊಂಡು ಬಾಯಿನಲ್ಲಿ ತೂವಂತ ಉಕ್ಕೊಂಡು ಕೆತ್ತಿ ಶುದ್ಧ ಮಾಡಿ ಕಂಡಾಯ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಟ್ಟಂತ ಕಂಡಾಯವನ್ನ ತಕೊಂಡು ಹೋಗಿ ಊರು ಊರ ಮೇಲೆ ಕೇರ್ ಕೇರ್ ಮೇಲೆ ನೀವು ಕಂಡಾಯವನ್ನ ಚೆನ್ನಾಗಿ ತೊಳೆದು ಬೆಳಗಿ ಹೂವಂಬಾಳೆ ಮಾಡ್ಕೊಂಡು ನೀವು ಊರೂರ ಮೇಲೆ ಒತ್ತು ಮೆರಬಿಟ್ರೆ ನೀವೇದಕ್ಕೆ ಒಡೆ ಅಂತ ತಿಳ್ಕೊಂಡ್ರೇನು?
1: ಯಾರಪ್ಪ
0: ನೋಡೋ, ಈ ಕಂಡಾಯ ಮಾಡಿದವರು ನನ್ನ ಜಾತಿ ಕುಲ ಬಾಂಧವರು, ವಿಶ್ವಬ್ರಹ್ಮನ ಜಾತಿ, ಬ್ರಹ್ಮ ಕುಲದವರು, ಬ್ರಹ್ಮನ ಪಂಚಾಳದವರು, ಅಂದ್ರೆ ನನ್ನ ಆಚಾರಗಳು ಕಣಯ್ಯ. ನಾವೇ ಇದಕ್ಕೆ ಒಡೆಯ ಕಾಣೆ ಅಂದ್ಬಿಟ್ನಂತೆ ಕೆಂಪಣ್ಣ. ಏಳು ವರ್ಷದ ಕಂದ ಎಳೆಯವನು ಕೆಂಪಣ್ಣ. ಕೆಂಪಣ್ಣ, ಏಳು ವರ್ಷದ ಕಂದ ಎಳೆಯವನು ಕೆಂಪಚ್ಚಾರಿ, ನಿನ್ನಲ್ಲಿ ದುರಂಕಾರಗಳು ಮದ ಮತ್ಸರಗಳು ತುಂಬಿ ತುಳುಕಾಡ್ತಿದೆಯಲ್ಲ ಕೆಂಪಣ್ಣ. ಕೆಂಪಚ್ಚಾರಿ, ಈ ಹೆಂಡತಿಗೆ ಗಂಡ ಅಂತ ಹೇಳಿದಲ್ಲ, ಅದೇ ಹಾಗೆಪ್ಪ ಕೆಂಪಣ್ಣ ಅದ್ರತಿ. ನೋಡಯ್ಯ, ನೋಡೋ ಹೆಂಡತಿಗೆ ಗಂಡ ಅಂತ ಹೇಳಿದ್ರೆ ಯಾಗೆ ಅಂತ ಕೇಳ್ತೀಯಲ್ಲ.
1: ಹೌದು,
0: ಈ ಯುಗಾದಿ ಶಿವರಾತ್ರಿಗೂ ಮಧ್ಯೆ ಬರ್ತಕ್ಕಂಥದ್ದೇನೆ?
1: ಏನಪ್ಪ
0: ಏನಪ್ಪ ಕೆಂಪಣ್ಣ, ಗೊತ್ತಿಲ್ಲ ಕಣಯ್ಯ. ಯುಗಾದಿ ಶಿವರಾತ್ರಿಗೂ ಮಧ್ಯೆ ಬರ್ತಕ್ಕಂಥದ್ದೇ ಶುಭಲಗ್ನ. ಆ ಮದುವೆ ಲಗ್ನದ ಒಳಗೆ ಹೊನ್ನಯ್ಯ, ಚೆನ್ನಯ್ಯ, ಕುರುಬ, ಕುಂಬಾರ, ಕುಲ 18 ಜಾತಿ ಜನಗಳೆಲ್ಲ ಮದುವೆ ಕಲ್ಯಾಣ ಮಾಡ್ಬೇಕಾದ್ರೆ ನಮ್ಮ ಆಚಾರಿಲ್ದೆ ಮದುವೆನೇ ನಡೆದಿವಲ್ಲೋ.
1: ಅದ್ಯಾಕಪ್ಪ?
0: ಅದ್ಯಾಕಪ್ಪ ಕೆಂಪಣ್ಣ, ಕುಲ 18 ಜಾತಿ ಜನಗಳೆಲ್ಲ ಆಚಾರಿಲ್ದೆ ಮದುವೆನೇ ನಡೆದಿಲ್ಲ ಅಂತ ಹೇಳ್ತೀಯಲ್ಲೋ. ಹೆಣ್ಣು ನೋಡೋರವರು, ವಿಳ್ಳೆತ್ತಿದ್ದವರವರು, ಊಟ ಮಾಡೋರವರು, ಹಣ ಖರ್ಚು ಮಾಡೋರವರು, ಅಲ್ಲ ಕಣಪ್ಪ ನೀನಿಲ್ದೆ ಯಾಕಪ್ಪ ಮದುವೆ ನಿಂತೋತ್ತೆ? ನೋಡೋ, ಯಾರೇ ಕುಲಬಾಂಧರು ಬರದೆ ಹೋದ್ರು ಮದುವೆ ನಿಂತೋಗಲ್ಲ, ಆದ್ರೆ ನಮ್ಮ ಆಚಾರಿಲ್ದೆ ಮದುವೆನೇ ನಡೆದಿಲ್ವಲ್ಲೋ. ಅದ್ಯಾಗೆಪ್ಪ ಕೆಂಪಣ್ಣ ಅಂದ್ರತ್ತಿ. ನೋಡಪ್ಪ, ಒಂದು ಮದುವೆ ಕಲ್ಯಾಣ ಮಾಡ್ಬೇಕಾದ್ರೆ ಕುಲ 18 ಜಾತಿ ಜನಗಳೆಲ್ಲ ಬಂದು ಒಂದು ಚಿನ್ನ ತಂದು ಕೊಡ್ತವ್ರಿ, ಒಂದು ಬೆಳ್ಳಿ ತಂದು ಕೊಡ್ತವ್ರಿ.
1: ಹೌದು,
0: ಕೊಟ್ಟಂತ ಚಿನ್ನವನ್ನ ಅದೃಷ್ಟ ಒಳಗೆ ಹಾಕಿ ಬೆಂಕಿ ಒಳಗೆ ಕಾಯಿಸಿ ಅಡಗಲ ಮೇಲೆ ಮಡಗಿ ಸಣ್ಣ ಸುತ್ತಿಗೆಯನ್ನ ತಕ್ಕೊಂಡು ಅದನ್ನ ಕೆಚ್ಚಿ ನುಚ್ಚು ಮಾಡಿ ಒಂದು ಮೂಗುನು

0: ಆಚಾರಿ ಈ ನೋಡೋ ಪರದೇಶಿ ಕುಲಾದ್ರಂಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಂಡಿದ್ದು ಗಂಡಂದಿರು ನಾವೇ ಎಂದು ಬಿಟ್ಟನಂತೆ ಕೆಂಪಣ್ಣ. ಕೆಂಪಣ್ಣ ಆಡದ ಮಾತು ಕೇಳ್ಕೊಂಡು ದರಿ ತಂದಂತ ದರ್ಗ ದೊಡ್ಡವರು ಕಂಡಾಯ್ದ ಹೊಡೆಯ ಏಳು ವರ್ಷದ ಕಂದ ಕೆಂಪಣ್ಣ ಹಾಲು ಕುಡಿದು ಬಾಯಿ ನಿನಗೆ ಇನ್ನು ಮುನ್ನು ಹಾರಿರುವಲ್ಲ ಕಂದ. ಏಳು ವರ್ಷಕ್ಕೆ ನಿನಗೆ ಹೆಂಡತಿ ಮೇಲೆ ಜ್ಞಾನವಾದದಕ್ಕೋಸ್ಕರವಾಗಿ ನಾಳೆ ಕಲಿಯುಗದಲ್ಲಿ ನಿನ್ನ ಹೆಂಡತಿ ಇಲ್ಲದ ದೇವರು ಮಾಡಿ ಅಂದ್ರೆ ಕೊಳ್ಳೆಗಾಲ ತಾಲೂಕು ಕೊಯಮತ್ತೂರು ಜಿಲ್ಲೆ 15 ಮೈಲಿ ದೂರ ಕೊತ್ತನೂರು ತೆಳ್ನೂರು ಬಾನೂರು ಬಾಣಗುಣಶೆ ಅಂಕಣಾಪುರ ಸುಂಡ್ರಳ್ಳಿ ಇರದಾಳ ಗ್ರಾಮದ ಮಧ್ಯ ಚಿಕ್ಕೇಗೌಡನ ದೊಡ್ಡಿ.
1: ಹೌದಪ್ಪ,
0: ಚಿಕ್ಕೇಗೌಡನ ದೊಡ್ಡಿಗೆ ನಿನ್ನನ್ನು ತಕ್ಕೊಂಡು ಹೋಗಿ ಒಂಟಿ ದೇವರು ಮಾಡಿ ಆ ಉಣಸಾಮರದ ಹಡಿಯಲ್ಲಿ ನಿನ್ನ ಹೆಂಡತಿ ಇಲ್ಲದ ದೇವರು ಮಾಡಿ ಏಕಾಂಗಿ ಮಾಡ್ತೀನಿ ಕಾಣು ಅಂತೇಳಿ ಸ್ವಾಮಿ ದರಗ ದೊಡ್ಡವರು ನೋಡ ಕೆಂಪಚ್ಚಾರಿ ನೀನು ತುರುಬಗಾತ್ರ ಕೆಂಡವನ್ನು ಕೊಟ್ಟು ನನ್ನನ್ನು ಕೇಳಕ್ ನೋಡು ಅಂದ್ರಂತೆ ಸ್ವಾಮಿ ದರಗ ದೊಡ್ಡವರು. ದರಗ ದೊಡ್ಡವರು ಮಾತನ್ನ ಕೇಳ್ಕೊಂಡು ಏಳು ವರ್ಷದ ಕಂದ ಎಳೆಯವನು ಕೆಂಪಣ್ಣ ನೋಡೋ ಪರದೇಶಿ ನೀವು ಗಂಡ ಮಡದಿರು ಆದವು ಅಂತೇಳಿ ನೀವು ಗಂಡ ಮಡದಿರು ಬಾಳಾಟ ಮಾಡೋದಕ್ಕೆ ನಮ್ಮ ಜಾತಿ ಕುಲಬಾಂಧವರೇ ಆಗ್ಬೇಕು ಕಣಯ್ಯ.
1: ಅದ್ಯಾಕಪ್ಪ
0: ಅದ್ಯಾಗಪ್ಪ ಚಪ್ಪಚ್ಚಾರಿ ನಿಮ್ಮ ಜಾತಿ ಕುಲಬಾಂಧವರೇ ಆಗ್ಬೇಕು ಅಂತ ಹೇಳ್ತೀಯಲ್ಲೋ ಅದ್ಯಾಗಪ್ಪ ಚಪ್ಪಣ್ಣ ಅಂದ್ರಿ ನೋಡೋ ಪರದೇಶಿ ನೀವು ಗಂಡ ಮಡದಿರು ಆದ್ಮೇಲೆ ನೋಡೋ ಅಟ್ಟಿ ಕಟ್ಟ

0: ನಾವು, ತೊಟ್ಟಿ ತಿರಿಯವ್ರು ನಾವು, ಕಂಬ ಕಡೆಯವ್ರು ನಾವು, ಗುಂಬ ಮಾಡೋರು ನಾವು, ನೇಗಿಲೈಸೋರು ನಾವು, ಮಂಚ ಮಾಡೋರು ನಾವು, ನಮ್ಮ ಜಾತಿ ಆಚಾರ ಇಲ್ಲದೆ ನೀವು ಮಾಳಾಟ ಮಾಡೋದಕ್ಕೆ ಸಾಧ್ಯವಿಲ್ಲ ಕಡೆಯ. ಅದು ಒಲದೆ ಜಂಗೂಮ ಕಾಡುಗಲ್ಲಿ ಹೋಗಿ ಒಂದು ಕಾಡುಗಲ್ಲಿ ತಕ್ಕ ಬತ್ತೀವಿ, ಕಾಡಿಗೆ ಹೋಗಿ ಒಂದು ಕಾಡುಗಲ್ಲನ್ನ ತಕ್ಕೊಂಡು ಬಂದು ಅದನ್ನ ಕೆತ್ತಿ ಒಂದು ವಿಗ್ರಹ ಮಾಡ್ಕೊಡ್ತೀವಿ.
1: ಹೌದು,
0: ನಾವು ಮಾಡ್ಕೊಟ್ಟಂತ ವಿಗ್ರಹವನ್ನ ತಕ್ಕೊಂಡೋಗಿ ನೀವು ಗುಡಿ ಒಳಗೆ ಪೂಜೆ ಮಾಡಿಕೊಂಡು ಹೂ ನೀರು ಹಾಕೊಂಡು ಪಿಟಿ ಪಿಟಿ ಮಂತ್ರ ಹೇಳ್ಕೊಂಡು ನೀವು ದೇವರಂತ ಪೂಜೆ ಮಾಡ್ತಿರಲ್ರೋ, ಆ ದೇವ್ರು ಮಾಡಿದವರು ಯಾರೋ?
1: ಯಾರಪ್ಪ?
0: ನನ್ನ ಜಾತಿ ಕುಲಬಾಂಧವರು ಕಣಯ್ಯ. ನೋಡೋ, ಮೂಗನಾಗಿರ್ತಕ್ಕಂಥ ದೇವ್ರನ್ನ ಎದಗೊದ್ದು ಬೇಕಾದ್ರೂ ಮಾತಾಡಿಸಬಲ್ವು, ಅಥವಾ ಮಾತನಾಡತಕ್ಕಂಥ ದೇವರನ್ನ ನಾವು ಮೂಗನ ಮಾಡಬಲ್ವು. ಆ ಬ್ರಹ್ಮನನ್ನು ಬಿಟ್ಟರೆ ಎರಡನೇ ಬ್ರಹ್ಮ ನಾವೇ ಎಂದು ಬಿಟ್ಟನಂತೆ ಕೆಂಪಚ್ಚಾರಿ.
1: ಓಹೋ,
0: ಕೆಂಪಣ್ಣ ಆಡಿದ ಮಾತುಗಳ ಕೇಳಿ ಸ್ವಾಮಿ ದರಗೆ ದೊಡ್ಡವರು ದರೆ ತಂದಂತ ಮಟ್ಟೆ ಸ್ವಾಮಿಯವರು. ಕೆಂಪಣ್ಣ ನೀನು ನನಗೊಂದು ಕೆಂಡ ಕೊಟ್ಟು ನೋಡಪ್ಪ ಅಂತ ಹೇಳಿ ದರೆ ತಂದಂತ ಮಟ್ಟೆ ಸ್ವಾಮಿಯವರು. ಆಗಿದ ಮೇಲೆ ಜಗತ್ತಲ್ಲಿ ನಿಮ್ಮ ಆಚಾರ್ಯ ಮೇಲಾದ ಮೇಲೆ ನನ್ನ ಕಂದ.
1: ಹೌದು,
0: ನೋಡೋ ಒಂದೇ ಒಂದು ಕೆಂಡ ಕೊಟ್ಟಪ್ಪ ಅಂತ ಹೇಳಿ ಯಾವಾಗ ದರಗೆ ದೊಡ್ಡವರು ಹೇಳಿದ್ರು, ನೋಡ ಪರದೇಶಿ, ಮಾತು ಮಾತುಗೂ ಕೆಂಡ ಕೊಡು ಕೆಂಡ ಕೊಡು ಅಂತ ಕೇಳ್ತಿಯಲ್ಲ, ನಾನು ಕೊಡುವಂತ ಕೆಂಡಕ್ಕೆ ನೀನು ಎರಡು ಕೈಯನ್ನ ಒಡ್ಡಿ ನಿಂತ್ಕೊಂಡ್ರೆ ನಾನು ಕೆಂಡ ಕೊಡ್ತೀನಿ ಕಣೆ ಅಂದ್ರಂತೆ. ಯಾರು? 7 ವರ್ಷದ ಕಂದ, ಎಳೆಯವನು ಕೆಂಪಚ್ಚಾರಿ.
1: ಹೌದು,
0: ಆಗಲಿ ನನ್ನ ಕಂದ, ನೀನು ತರುವಂತ ಕೆಂಡಕ್ಕೆ ನಾನು ಎರಡು ಕೈಯನ್ನು ಒಡ್ಡಿ ನಿಂತಿರ್ತೀನಿ ಕಣಯ್ಯ ಅಂದ್ರಂತೆ. ಈ ಕಡೆ ದಗ ದಗ ದಗನ ಉರಿಯುವಂತ ಎಗ್ಗುಲಮೆ ಒಳಗೆ ಇಕ್ಕಡದಲ್ಲಿ ಇಟ್ಟಿಗೆ ಗಾತ್ರ ಕೆಂಡವನ್ನು ಇಟ್ಕೊಂಡ್ಬತ್ತಿರುವಂತೆ ಕೆಂಪಚ್ಚಾರಿ. ಯಾವಾಗ ಕೆಂಪಣ್ಣ ರುದ್ರಗೋಪದಲ್ಲಿ ಇಟಿಗೆ ಗಾತ್ರ ಕೆಂಡವನ್ನು ಇಕ್ಕಳದಲ್ಲಿ ಇಟ್ಕೊಂಡು ಬರ್ತಿರ್ಬೇಕಾದ್ರೆ ದರಗೆ ದೊಡ್ಡವ್ರು ನೋಡಿದ್ರಂತೆ. ಕೆಂಪಣ್ಣ ನೀನು ರುದ್ರಗೋಪದಲ್ಲಿ ತರುವಂತ ಕೆಂಡ ಕೆಂಡವಿಲ್ಲ ಕಾಣಯ್ಯ, ನಾಳೆ ಕಲಿಯುಗದಲ್ಲಿ ಮಂಟೇಸ್ವಾಮಿಯ ಗುಡ್ಡಪ್ಪನ ಆಗ್ಬೇಕು ಅಂತೇಳಿ ನನ್ನ ಗುಡ್ಡನ್ ಬಿಡಿಸ್ಕೋತಾರಲ್ಲ, ಅವರಿಗೆಲ್ಲ ನೀನು ರುದ್ರಗೋಪದಲ್ಲಿ ತರುವಂತ ಕೆಂಡ ರುದ್ರಾಕ್ಷಿ ಆಗಲಿ ನನ್ನ ಕಂದ ಅಂತೇಳಿ ಸ್ವಾಮಿ ದರೆ ತಂದಂತ ದರಗೆ ದೊಡ್ಡವರು ಎರಡು ಕೈಯನ್ನ ಒಟ್ಟಿ ನಿಂತಿರ್ಬೇಕಾದ್ರೆ ಕೆಂಪಣ್ಣ ಯಾವಾಗ ಕೆಂಡವನ್ನು ಎತ್ಕೊಂಡು ಬತ್ತಿರ್ಬೇಕಾದ್ರೆ ಕೆಂಪಣ್ಣನ ಕಣ್ಣಿಗೆ ದಗ ದಗ ದಗನ ಉರಿಯುವಂತ ಕೆಂಡವಂತೆ, ದರಗೆ ದೊಡ್ಡವರ ಕಣ್ಣಿಗೆ ಕೆಂದಾವರಿ ಪುಷ್ಪವಂತೆ.
1: ಹೌದು
0: ಸ್ವಾಮಿ, ಯಾವಾಗ ಎರಡು ಕೈಯನ್ನ ಒಡ್ಡಿ ನಿಂತಿರ್ಬೇಕಾದ್ರೆ 7 ವರ್ಷದ ಕಂದ ಎಳೆಯವನು ಕೆಂಪಣ್ಣ ಕೆಂಡವನ್ನ ತಕ್ಕೊಂಡು ಬಂದು ದರಗೆ ದೊಡ್ಡವರ ಕೈ ಮೇಲೆ ಮಡಗ್ತಿರುವಂತೆ. ತಗಳೋ ತಗಳ ಈ ಕೆಂಡವನ್ನಂತ ಹೇಳಿ ಯಾವಾಗ ಕೈ ಮೇಲೆ ಮಡಗ್ತಿರ್ಬೇಕಾದ್ರೆ ಕೆಂಪಣ್ಣ ನಾಳೆ ಕಲಿಯುಗದಲ್ಲಿ ನಿನ್ನ ಶಿಶು ಮಗನಾಗ್ತೀನಿ ಅಂತ ಹೇಳಿ ಕೆಂಡ ಮುಟ್ಟಿ ಸತ್ಯ ಮಾಡ್ಕೊಡ್ತಿದ್ದೇನೋ ಕೆಂಪಚ್ಚಾರಿ. ಕೊಡು ಕೊಡ ಕೆಂಡವನ್ನ ಅಂತ ಹೇಳಿ ಯಾವಾಗ ದರಗ ದೊಡ್ಡವರು ಕೆಂಡವನ್ನ ತೆಗೆದು ಚಿನಿಮೆ ಮೇಲೆ ಮಡಿಕೊಂಡು ಸ್ವಾಮಿ ಚಿನಿಮೆಯ ಮೂರ್ತಿ ಕಂಡಹಾಯದ ಒಡೆಯ.
1: ಹೌದು,
0: ಯಾವಾಗ ಆ ಬಂಗಿಸೊಪ್ಪನ ಚಿಲುಮಿಗೆ ಸ್ವಾಮಿ ಕೆಂಡವನ್ನ ತೆಗೆದು ಕೆಂಡವನ್ನ ಚಿಲುಮೆ ಮೇಲೆ ಮಡಿಕೊಂಡು ಸ್ವಾಮಿ ಆ ಬಂಗಿ ಎಡೆಯನ್ನ ಸ್ವಾಮಿ ದರಗೆ ದೊಡ್ಡವರು ದರೆ ತಂದಂತ ಮಟ್ಟೆ ಸ್ವಾಮಿಯವರು ಬಾರಿ ಕಂಡಾಯಿಕೆ ಸ್ವಾಮಿ ನೈವೇದ್ಯ ತೋರ್ತಿರುವಂತೆ.
1: ಹೇಗೆ?
0: ಯಾವಾಗ ಬಂಗಿಸೊಪ್ಪನ ನೈವೇದ್ಯವನ್ನು ತೋರ್ಬಿಟ್ಟು ಸ್ವಾಮಿ ಆ ಬಂಗಿ ಬಗೆಯನ್ನ ಯಾವ ರೀತಿ ಸೇವನೆ ಮಾಡ್ತವ್ರೆ ಅಂತ ಹೇಳಿದ್ರೆ
1: ಹೇಗೆ
0: ಒಂದು

0: ಪರಂಜ್ಯೋತಿ ಸ್ವಾಮಿ ಯಾವಾಗ ಬಂಗಿ ಹೊಗೆಯನ್ನ ಹೊಟ್ಟೆ ಒಳಗೆ ದೇಹಕ್ಕೆ ಸಲ್ಲಿಸ್ಕೊಂಡು ಸ್ವಾಮಿ ಕುಡ್ದ ಕುಡ್ದ ಹೊಗೆಯನ್ನೆಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡಿರುತ್ತೆ ಪರಂಜ್ಯೋತಿ ಮಟ್ಟಲಿಂಗಯ್ಯ.
1: ಹೌದು,
0: ಯಾವಾಗ ಬಂಗಿ ಸೊಪ್ಪನ ಹೊಗೆ ಹೊಟ್ಟೆ ಒಳಗೆ ಹೋಗ್ಬಿಡ್ತೋ ಪರಂಜ್ಯೋತಿ ಮಟ್ಟಲಿಂಗಯ್ಯ ಆಲೋಚನೆ ಮಾಡ್ಕೊಂಡಿರುತ್ತೆ
1: ಹೇಗೆ
0: ಆ ಬಂಗಿ ಸೊಪ್ಪನ ಹೊಗೆಗೆ ಏಳು ಏಳು ಹದಿನಾಲ್ಕು ನೀಲಿಯನ್ನ ಬೆರೆಸಬೇಕು ಅಂತ ಹೇಳಿ ದರೆ ತಂದಂತ ದರಗ ದೊಡ್ಡವರು ಆ ಬಂಗಿ ಸೊಪ್ಪನ ಹೊಗೆಗೆ ಯಾವ ರೀತಿ ಏಳು ಏಳು ಹದಿನಾಲ್ಕು ನೀಲಿಯನ್ನ ಬೆರೆಸ್ತವ್ರಿ ಅಂತ ಹೇಳಿದ್ರೆ
1: ಹೇಗೆ
0: ಉಚ್ಚು ನೀಲಿ, ಬೆಪ್ಪು ನೀಲಿ, ಮುಲ್ಲಗ್ರದ ನೀಲಿ, ಮೋಡಿ ಉಚ್ಚನ ನೀಲಿ, ನೀರು ಬೀಳುವ ನೀಲಿ, ಮರಾತು ನೀಲಿ, ಕಲ್ಕಡಿಯ ನೀಲಿ, ಮುಣ್ಮುಖೋ ನೀಲಿ, ತೊಪ್ಪೊಳ ಕಂಡ್ರೆ ಎತ್ಕೊಂಡು ಗೊಳಕ ಗೊಳಕ ನುಂಗುವಂತ ನೀಲಿ, ಎತ್ತ ತಾಯಿ ಕಂಡ್ರೆ ಕಲ್ಲಲ್ಲಿ ಒಡೆಯುವಂತ ನೀಲಿ, ಕಂಡ ಕಂಡ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯುವಂತ ನೀಲಿ, ಮರಾತೋ ನೀಲಿ, ನೀರು ಬೀಳುವ ನೀಲಿ, ಏಳು ಏಳು ಹದಿನಾಲ್ಕು ನೀಲಿಯನ್ನು ಸ್ವಾಮಿ ಜಪಿಸಿಬಿಟ್ರಂತೆ ಸ್ವಾಮಿ.
1: ಹೌದು,
0: ಯಾವಾಗ ಬಂಗಿ ಸೊಪ್ಪನ ಹೊಗೆಗೆ ಏಳು ಏಳು ಹದಿನಾಲ್ಕು ನೀಲಿಯನ್ನು ಸ್ವಾಮಿ ಅವರು ಬೆರೆಸಿಬಿಟ್ರು ಆ ಬಂಗಿ ಸೊಪ್ಪನ ಹೊಗೆಯನ್ನ ಎಗ್ಗುಲ್ಮೆ ತಿಟ್ಟಿನಲ್ಲಿ ಕೂತಿದ್ದಂತ ಕೆಂಪಚ್ಚಾರ ಚಿನ್ನದ ಕುರ್ಚಿ ಮೇಲೆ ಕೂತಿದ್ನಲ್ಲ ಆ ಕೆಂಪಣ್ಣನ ನತ್ತಿ ಮೇಲೆ ಉಫೋ ಅಂತ ಹುರಿದು ಬಿಟ್ರಂತೆ ಸ್ವಾಮಿ.
1: ಓಹೋ,
0: ಬಂಗಿ ಸೊಪ್ಪನ ಹೊಗೆ ಯಾವಾಗ ಆ ಕೆಂಪಣ್ಣನ ನತ್ತಿ ಮೇಲೆ ಬಂದು ಬಿದ್ದುಬಿಡ್ತೋ ಒಂದು ದಿನ ಮಧ್ಯಾಹ್ನ ಎಗ್ಗುಲ್ಮೆ ತಿಟ್ಟಿನಲ್ಲಿ ಬಂಗಿ ಸೊಪ್ಪನ ಹೊಗೆ ಕಬ್ಬದು ಹೋಗ್ಬಿಡ್ತಂತೆ, ಸೂರ್ಯ ಚಂದ್ರಾದಿಗಳೇ ಕಾಣಿಲ್ವಂತೆ. ಯಾವಾಗ ಆ ಎಗ್ಗುಲ್ಮೆ ತಿಟ್ಟಿನಲ್ಲಿ ಕೂತಿದಂತ ಏಳು ವರ್ಷದ ಕಂದ ಎಳೆಯವನು ಕೆಂಪಣ್ಣ ಆ ದರಗ ದೊಡ್ಡವರು ಬಿಟ್ಟಂತ ಬಂಗಿ ಸೊಪ್ಪನ ಹೊಗೆಯನ್ನ ಯಾವಾಗ ಗೊಟ್ಕ ಗೊಟ್ಕ ಗೊಟ್ಕೊಂಡು ಕುಡ್ಕೊಬಿಟ್ನೋ ದರಗ ದೊಡ್ಡವರು ಏಳು ಏಳು ಹದಿನಾಲ್ಕು ನೀಲಿಯನ್ನ ಜಪಿಸಿಬಿಟ್ಟಿದ್ರಲ್ಲ ಸ್ವಾಮಿ.
1: ಹೌದು,
0: ಆ ಉಚ್ಚು ನೀಲಿ, ಬೆಪ್ಪು ನೀಲಿ, ಮೊಲ್ಲಗ್ರದ ನೀಲಿ, ಮೋಡು ಉಚ್ಚರ ನೀಲಿ, ನೀರು ಬಿಡುವ ನೀಲಿ, ಮರಾತು ನೀಲಿ, ಕಲ್ಕಡೆಯ ನೀಲಿ, ಮುಣ್ಮುಖೋ ನೀಲಿ, ತೊಪ್ಪೋಳ ಕಂಡ್ರೆ ಎತ್ಕೊಂಡು ಗೊಳಕ ಗೊಳಕ ನುಂಗುವಂತ ನೀಲಿ, ಕಳ್ಳಿಯಾಲನ್ನ ಕಂಡ್ರೆ ಗಸಗಸೆ ನಗದು ರಸ ಕುಡಿಯುವಂತ ನೀಲಿ, ಎತ್ತದಾಲನ್ನು ಕಂಡ್ರೆ ಪಕ್ಕದ ಬಾಯಿ ಬಿಡುವಂತ ನೀಲಿ, ಎತ್ತ ತಾಯಿ ಕಂಡ್ರೆ ಕಲ್ಲಲ್ಲಿ ಹೊಡೆಯುವಂತ ನೀಲಿ, ಕಂಡ ಕಂಡ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯುವಂತ ನೀಲಿ, ಏಳು ಏಳು ಹದಿನಾಲ್ಕು ನೀಲಿ ಬಂದ್ಬಿಡ್ತಂತೆ. ಯಾರಿಗೆ? ಕೆಂಪಚ್ಚಾರಿಗೆ.
1: ಹೌದು,
0: ಯಾವಾಗ ಆ ಬಂಗಿ ಸೊಪ್ಪನ ಹೊಗೆ ಬಿದ್ದಾಗಲೇ ಏಳು ಏಳು ಹದಿನಾಲ್ಕು ನೀಲಿ ಬಂದ್ಬಿಡ್ತು, ಹುಚ್ಚು ಬಂದ ಜ್ಞಾನ ಕೆಂಪಣ್ಣ, ಯಾವಾಗ ಹುಚ್ಚು ಬಂದ ಜ್ಞಾನದಲ್ಲಿ ಕೆಂಪಚ್ಚಾರಿ ಅಲ್ಲಿ

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆ ಕಂದಹಳ್ಳಿಯ ಮಹಾದೇವಶೆಟ್ಟಿ ಮತ್ತು ಸಂಗಡಿಗರಿಂದ ಕೆಂಪಾಚಾರಿ ಸಾಲು ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಮೌಕ್ತಿಕ ಮಂಜರಿ ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು ಕಾರ್ಯಕ್ರಮದ ಮೊದಲ ಭಾಗ. ಪಾಲ್ಗೊಳ್ಳುವವರು ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಎಚ್ವಿ ನಾಗರಾಜರಾವ್.
2: ಇಂದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವಿಶ್ವ ವಾಂಗ್ಮಯದಲ್ಲೇ ಅತ್ಯಂತ ಪ್ರಾಚೀನವಾದಂತಹ ಭಾಷೆ ಅಂದರೆ ಅದು ಸಂಸ್ಕೃತ. ಇದನ್ನು ದೇವಭಾಷೆ ಅಂತಲೇ ಕರೀತಾರೆ. ಪ್ರಾಚೀನವಾಗಿದ್ದರೂ ಇಂದಿಗೂ ಕೂಡ ನವನವೀನತೆಯನ್ನು ಉಳಿಸ್ಕೊಂಡು ಬಂದಿರುವಂತಹ ಭಾಷೆ ಕೂಡ ಇದಾಗಿದೆ. ಇದಕ್ಕೆ ಕಾರಣ ಇದರ ಅಪಾರವಾದಂತಹ ವ್ಯಾಪ್ತಿ, ಆಳ ಮತ್ತು ಅಗಲಗಳು ಅಂತ ಹೇಳ್ಬೋದು. ಸಂಸ್ಕೃತ ಸಾಹಿತ್ಯದಲ್ಲಿ ವೇದಗಳಾದಿಯಾಗಿ ಉಪನಿಷತ್ತು, ಪುರಾಣಗಳು, ಕಥಾ ಸಾಹಿತ್ಯ, ಸ್ತೋತ್ರಗಳು, ನಾಟಕ, ಗದ್ಯ, ಪದ್ಯ, ಚಂಪೂಕಾವ್ಯ, ಗೀತೆಗಳು, ಹೀಗೆ ಅನೇಕ ಪ್ರಕಾರಗಳನ್ನು ನಾವು ನೋಡಬಹುದು. ಇದರಲ್ಲಿ ಕಂಡುಬರುವಂತಹ ಮತ್ತೊಂದು ಉತ್ಕೃಷ್ಟವಾದ ಪ್ರಕಾರ ಅಂತ ಹೇಳಿದ್ರೆ ಮುಕ್ತಕ ಸಾಹಿತ್ಯ ಎಂಬುದಾಗಿದೆ. ಇದರ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಇವತ್ತು ತಿಳಿಸ್ಕೊಡೋದಕ್ಕೆ ಅಂತ ನಮ್ಮೊಂದಿಗೆ ಇದ್ದಾರೆ ಶ್ರೇಷ್ಠ ವಿದ್ವಾಂಸರಾದಂತಹ ವಿದ್ವಾನ್ ಡಾಕ್ಟರ್ ಎಚ್ ವಿ ನಾಗರಾಜ್ ರವರು. ಇವರು ನಮ್ಮ ಮೈಸೂರಿನವರೇ ಆಗಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
3: ನಮಸ್ಕಾರ.
2: ಶ್ರೋತೃಗಳೇ, ಇಂತಹ ವಿದ್ವಾಂಸರು ಇಂದು ನಮ್ಮೊಂದಿಗಿದ್ದಾರೆ. ಇವರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸುಧರ್ಮ ಸಂಸ್ಕೃತ ದಿನಪತ್ರಿಕೆಯ ಗೌರವ ಸಂಪಾದಕರಾಗಿರುವಂತಹ ವಿದ್ವಾನ್ ನಾಗರಾಜ್ ರಾವ್ ಅವರು ಸಂಸ್ಕೃತ ಪ್ರಾವೀಣ್ಯತೆಯನ್ನು ಬಹಳವಾಗಿ ಹೊಂದಿರ್ತಾರೆ ಮತ್ತು ಎಲ್ಲರಿಗೂ ಚಿರಪರಿಚಿತರಾದಂತಹ ವಿದ್ವಾಂಸರಾಗಿದ್ದಾರೆ. ವ್ಯಾಕರಣ, ಅಲಂಕಾರ ಶಾಸ್ತ್ರಗಳಲ್ಲಿ ವಿಶೇಷ ಪ್ರಾವೀಣ್ಯತೆಯನ್ನು ಹೊಂದಿ ವಿದ್ವತ್ ಪದವಿಯನ್ನು ಪಡೆದಂಥವರು. ಸಂಸ್ಕೃತ ಎಂಎ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕನ್ನು ಗಳಿಸಿ ಹಾಗೂ 4 ಚಿನ್ನದ ಪದಕಗಳನ್ನು ಗಳಿಸಿರ್ತಾರೆ. ಮೈಸೂರಿನ ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಾರೆ. ಕನ್ನಡ, ಸಂಸ್ಕೃತ, ತೆಲುಗು, ಆಂಗ್ಲ ಹೀಗೆ ಚತುರ್ಭಾಷಾ ಪ್ರವೀಣರಾಗಿರುವಂತಹ ಇವರು ಉಪನ್ಯಾಸಗಳನ್ನು ಕೊಡುವ ಮೂಲಕ ಪ್ರಪಂಚ ಪರ್ಯಟನೆಯನ್ನು ಕೂಡ ಮಾಡಿರ್ತಾರೆ. ಅನ್ಯಾಪದೇಶ ಶತಕ, ಭಲ್ಲಟ ಶತಕ, ಆನಂದ ಸಾಗರ ಸ್ತವ, ಧ್ರುವಚರಿತ, ಇನ್ನೂ ಮುಂತಾದವು ಇವರ ಕೃತಿಗಳು. ಶತಕ ಕವಿ ಅಂತಲೇ ಇವರನ್ನು ನಾವು ಹೇಳ್ಬೋದು, ಅಷ್ಟೊಂದು ಶತಕಗಳನ್ನು ರಚನೆ ಮಾಡಿದ್ದಾರೆ. ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಸಾರ್ಥ ಎಂಬ ಕಾದಂಬರಿಯ ಸಂಸ್ಕೃತ ಅನುವಾದಕ್ಕಾಗಿ ಇವರಿಗೆ 2006 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ದೊರಕಿದೆ ಮತ್ತು 2010 ರಾಷ್ಟ್ರಪತಿ ಪುರಸ್ಕಾರವೂ ದೊರಕಿರುವ ಈ ಕಾವ್ಯ ಪ್ರಣೇತರು ಅನೇಕ ಕೃತಿಗಳನ್ನು ರಚಿಸಿ ಇಂದಿಗೂ ಕೂಡ ವಿದ್ವಜ್ಜನರನ್ನು ರಂಜಿಸ್ತಾ, ಸಾಮಾನ್ಯರಿಗೆ ಕೂಡ ಮನಮುಟ್ಟುವಂತೆ ವಿಚಾರಗಳನ್ನು ತಿಳಿಸ್ತಾ ನಮ್ಮ ಮೈಸೂರಿನಲ್ಲಿಯೇ ವಾಸವಾಗಿರುವಂತಹ ವಿದ್ವಾಂಸರಾಗಿದ್ದಾರೆ. ಈಗ ಮುಕ್ತಕ ಸಾಹಿತ್ಯದ ಬಗ್ಗೆ ನಾವು ಯಾವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದನ್ನು ಆರಂಭ ಮಾಡುವಂತಹ ಸಮಯವಾಗಿದೆ. ಮುಕ್ತಕ ಅಂದರೆ ಏನು, ಈ ವಿಚಾರವಾಗಿ ತಿಳಿಸ್ಕೊಡಿ.
3: ಸಂಸ್ಕೃತದಲ್ಲಿ ಮುಕ್ತ ಅಂಬುವಂಥ ಶಬ್ದಕ್ಕೆ ಮುತ್ತು ಅಂತ ಅರ್ಥ, ಪರ್ಲ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಆ ರೀತಿಯಾದ ಒಂದು ಅತ್ಯಂತ ಅಮೂಲ್ಯವಾದ ವಸ್ತು. ಈ ಒಂದು ಮುತ್ತಿನಂತೆ ಇರ್ತಕ್ಕಂಥದ್ದು ಯಾವುದೋ ಅದು ಮುಕ್ತಕ, ಆದ್ದರಿಂದ ಮುತ್ತಿನಂತಹ ಮಾತು ಮುಕ್ತಕ ಅಂತ ಇಟ್ಕೊಳ್ಬೋದು. ಎರಡನೆಯ ಅರ್ಥದಲ್ಲಿ ಮುಕ್ತ ಅಂಬುವಂಥ ಶಬ್ದಕ್ಕೆ ಸಾಂದರ್ಭಿಕವಾಗಿರ್ತಕ್ಕಂಥ ನಿಯಮಗಳಿಗೆ ಹೊರತಾಗಿ ಎಲ್ಲಿ ಬೇಕಾದರೂ ಸ್ವತಂತ್ರವಾಗಿ ಇರಬಲ್ಲಂಥ ವಸ್ತುವಿಗೆ ಮುಕ್ತ ಅಂತ ಹೇಳ್ತಾರೆ. ಹಾಗಿರ್ತಕ್ಕಂಥ ಪದ್ಯಕ್ಕೂ ಕೂಡ ಮುಕ್ತಕ ಅಂತ ಕರಿತೀವಿ. ಅದು ರಸವತ್ತಾಗಿರ್ತಕ್ಕಂಥ ಒಂದು ಮಾತಾಗಿರ್ಬೋದು, ಅಥವಾ ನೀತಿಯನ್ನು ತಿಳಿಸುವಂಥ ಮಾತಾಗಿರ್ಬೋದು, ಜಗತ್ತಿಗೆ ಉಪದೇಶವನ್ನು ಕೊಡುವಂಥ ಮಾತಾಗಿರ್ಬೋದು. ಆ ರೀತಿಯಾಗಿರ್ತಕ್ಕಂಥ ಮಾತುಗಳು ಸಾಹಿತ್ಯದಲ್ಲಿ ಯಾವಾಗಲೂ ಕೂಡ ಇರುತ್ತವೆ. ಅದು ಸಂಸ್ಕೃತದಲ್ಲಿ ಮಾತ್ರ ಅಂತಲ್ಲ, ಪ್ರಪಂಚದ ಎಲ್ಲ ಭಾಷೆಗಳ ಸಾಹಿತ್ಯದಲ್ಲೂ ಕೂಡ ಮುಕ್ತಕಗಳು ಇರುತ್ತವೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹೇಳೋ ಹಾಗಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಸರ್ವಜ್ಞನ ವಚನಗಳಿದೆ. ಆ ಸರ್ವಜ್ಞನ ವಚನಗಳು ಒಂದೊಂದು ಕೂಡ ಸ್ವತಂತ್ರವಾದದ್ದು, ಅದೇನು ಇಂಥದೇ ಸಂದರ್ಭಕ್ಕೆ ಅಂತೇಳಿ ಇಂಥವರ ಮಾತು ಅಂತ ಬಿಟ್ಟು ನಿರ್ಬಂಧ ಇಲ್ಲ. ಆದ್ದರಿಂದ ಅವೆಲ್ಲವೂ ಕೂಡ ಮುಕ್ತಕಗಳೇ. ಸೋಮೇಶ್ವರ ಶತಕ ಇತ್ಯಾದಿಗಳೆಲ್ಲವೂ ಕೂಡ ಕನ್ನಡದಲ್ಲಿ ಆ ರೀತಿ ಇದೆ. ಹಾಗೆ ಸಂಸ್ಕೃತ ಸಾಹಿತ್ಯವು ಸಹಸ್ರಾರು ವರ್ಷಗಳಿಂದ ಈ ದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇರೋದ್ರಿಂದ ಸಂಸ್ಕೃತ ಸಾಹಿತ್ಯದಲ್ಲಿ ವಿಪುಲವಾದ ಮುಕ್ತಕ ಸಾಹಿತ್ಯ ಎಂಬುದಿದೆ. ಆ ರೀತಿಯಾಗಿರ್ತಕ್ಕಂಥ ಮುಕ್ತಕಗಳನ್ನು ನಾವು ನಮ್ಮ ಮಾತಿನಲ್ಲಿ ಪ್ರತಿದಿನವೂ ಕೂಡ ಉಪಯೋಗಿಸ್ತಾ ಇರ್ತೀವಿ. ಅವು ಪದ್ಯರೂಪದಲ್ಲೇ ಇರಬೇಕು ಅಂತ ನಿರ್ಬಂಧವೇನಿಲ್ಲ. ಒಳ್ಳೆಯ ಮಾತಾದರೆ ಅದು ಗದ್ಯ ರೂಪದಲ್ಲಿದ್ದರೂ ಅದನ್ನು ನಾವೊಂದು ಮುಕ್ತಕ ಅಂತ ಪರಿಗಣಿಸಬಹುದು. ಈ ರೀತಿಯಾಗಿ ಮುಕ್ತಕ ಸಾಹಿತ್ಯ ಸಂಸ್ಕೃತದಲ್ಲಿದೆ.
2: ಕೇವಲ ವಾಕ್ಯ ರೂಪದಲ್ಲೂ ಇರುವಂಥ
3: ಇರಬಹುದು, ಒಂದು ವಾಕ್ಯವಾಗಿರ್ಬೋದು, ಯಾವುದೋ ಒಂದು ಪದ್ಯದ ಕೊನೆಯ ಒಂದು ಸಾಲೆ ಆ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಅರ್ಥವತ್ತಾಗಿದ್ದರೆ ಅದನ್ನೇ ಸ್ವತಂತ್ರವಾಗಿ ನಾವು ಉಪಯೋಗಿಸ್ತಾ ಇರ್ತೀವಿ, ಅದು ಕೂಡ ಮುಕ್ತಕವೇನೆ.
2: ಈಗ ವಸುಧೈವ ಕುಟುಂಬಕಂ,
3: ವಸ್ತುತಃ ಅದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮುಕ್ತಕದ ಒಂದು ಭಾಗ.
2: ಹೌದು.
3: ಅಯಂ ಜನ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅಂತ ಬಿಟ್ಟು ಆ ಮಾತು ಬರುವಂಥದ್ದು. ಆದ್ದರಿಂದ ಇಡೀ ಒಂದು ಪದ್ಯವೇನೆ ಅದು ಸುಭಾಷಿತ ಒಂದು ಮುಕ್ತಕ ಅಂತ ಪರಿಗಣನೆ ಮಾಡ್ಬೋದು. ನೀವು ಹೇಳಿದಾಗೆ ಹೆಚ್ಚು ಜನರ ಬಾಯಲ್ಲಿ ಬರ್ತಾ ಇರೋದು ವಸುಧೈವ ಕುಟುಂಬಕಂ ಎಂಬಂತ ಅಷ್ಟು ಮಾತನ್ನೇ ಬಳಸ್ತಾ ಇದ್ದಾರೆ.
2: ಬಹಳ ಚೆನ್ನಾಗಿ ಮುಕ್ತಕ ಸಾಹಿತ್ಯದ ಕುರಿತಾಗಿ ಪರಿಚಯವನ್ನು ಮಾಡಿಕೊಟ್ರಿ. ಸುಮಾರು ಯಾವ ಕಾಲದಲ್ಲಿ ಈ ತರಹದ ಒಂದು ಪ್ರಕಾರ ಆರಂಭವಾಗಿರಬಹುದು? ಇದರಲ್ಲಿ ಕಂಡುಬರುವಂತಹ ಅತ್ಯಂತ ಪ್ರಾಚೀನವಾದಂತಹ ಮುಕ್ತಕಗಳು ಅಂತ ಹೇಳಿದ್ರೆ ಅದು ಯಾವುದಿರಬಹುದು?
3: ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾಗಿ ನಮಗೆ ದೊರಕಿರ್ತಕ್ಕಂಥ ಸಾಹಿತ್ಯ ಅಂದರೆ ವೇದ ಸಾಹಿತ್ಯ. ವೇದ ಸಾಹಿತ್ಯದ ಕಾಲದಲ್ಲೇನೆ ಅಲ್ಲಿನ ಅನೇಕ ಮಂತ್ರಗಳು ಒಳ್ಳೆಯ ಸುಭಾಷಿತಗಳ ರೂಪದಲ್ಲಿ ಮುಕ್ತಕಗಳ ರೂಪದಲ್ಲಿ ಇವೆ. ಅಲ್ಲಿಂದಲೇ ಆರಂಭ ಆಗುತ್ತೆ. ವೇದಗಳಲ್ಲೆಲ್ಲ ಅತ್ಯಂತ ಪ್ರಾಚೀನವಾದದ್ದು ಅಂಥೇಳಿ ನಾವು ಋಗ್ವೇದವನ್ನು ಪರಿಗಣನೆ ಮಾಡ್ತೀವಿ. ಸಾಂಪ್ರದಾಯಿಕವಾಗಿ ಹೇಳೋದಾದರೆ ಎಲ್ಲ ವೇದಗಳು ಕೂಡ ಅಪೌರುಷೇಯ ಮತ್ತು ನಿತ್ಯ, ಅದಕ್ಕೆ ಆರಂಭ ಆಗ್ಬೋದೇ ಇಲ್ಲ. ಆದರೂ ಕೂಡ ಆಧುನಿಕರ ದೃಷ್ಟಿಯಿಂದ ಇರತಕ್ಕಂಥ ವೇದಗಳಲ್ಲಿ ಋಗ್ವೇದ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮೊದಲನೆಯದು ಅಂತ ಪರಿಗಣನೆ ಮಾಡ್ತಾರೆ. ಆ ಋಗ್ವೇದದಲ್ಲೇ ನೋಡಿದ್ರೆ ನಮಗೆ ಅನೇಕ ಒಳ್ಳೆಯ ಮುಕ್ತಕಗಳು ಸಿಗುತ್ತೆ. ಉತತ್ವ ಪಶ್ಯನ್ನದರ್ಶವಾಚಂ ಉತತ್ವ ಶೃಣ್ವನ್ ನ ಶೃಣೋತ್ಯೇನಾಂ ಉತೋತ್ವಸ್ಮೈ ತನ್ವಂ ವಿಸಸ್ತ್ರೇ ಜಾಯೇವ ಪತ್ಯ ಉಷತೀ ಸುವಾಸ ಅಂತ ಒಂದು ಮಂತ್ರ ಬರುತ್ತೆ ಋಗ್ವೇದದಲ್ಲಿ. ಎಷ್ಟೋ ಜನ ಮಾತನ್ನು ನೋಡ್ತಾ ಇದ್ದಾರೆ ಆದರೆ ನೋಡ್ತಾ ಇಲ್ಲ ಅಂತ. ಪಶ್ಯನ್ ನ ದದರ್ಶ ಅಂತ, ಶೃಣ್ವನ್ ನ ಶೃಣೋತಿ, ಕೇಳ್ತಾ ಇದ್ರು ಕೇಳ್ತಾ ಇಲ್ಲ. ಎಷ್ಟೋ ಮಾತುಗಳನ್ನು ನಾವು ಕೇಳ್ತೀವಿ ಅದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೇಳಿದ್ರು ಕೇಳಿಲ್ಲ ಅಂತ ಅರ್ಥ. ಹಾಗೆ ಮಾತಿನ ಜಗದ್ವ್ಯಾಪಕವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಎಲ್ಲರೂ ಕಂಡಿಲ್ಲ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಉತತ್ವ ಪಶ್ಯನ್ ಅದರ್ಶ, ಯಾರೋ ಒಬ್ಬರಿಗೆ, ಯಾವನು ಆ ಒಂದು ಮಾತಿನ ರಹಸ್ಯವನ್ನು ತಿಳಿದುಕೊಳ್ಬೇಕು ಅಂತೇಳಿ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾನೋ ಅಂಥವನಿಗೆ ತನ್ನ ಶರೀರವನ್ನು ಆ ಮಾತು ತೆಗೆದು ತೋರಿಸುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದೆ, ಜಾಯೇವ ಪತ್ಯ ಉಷತಿ ಸುವಾಸ ಅಂತಬಿಟ್ಟು. ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಸ್ತ್ರೀಯು ತನ್ನ ಗಂಡನಿಗೆ ತನ್ನ ಸುಂದರ ರೂಪವನ್ನು ಯಾವ ರೀತಿ ತೋರಿಸ್ತಾಳೆ ಆ ರೀತಿಯಾಗಿ ಮಾತು, ನನ್ನ ಮಹಿಮೆ ಹೀಗಿದೆ, ಸೌಂದರ್ಯ ಹೀಗಿದೆ, ಜಾಣ್ಮೆ ಹೀಗಿದೆ ಅಂತ ಅದೇ ತೋರಿಸುತ್ತೆ. ಇದಕ್ಕಿಂತ ಒಳ್ಳೆ ಸುಭಾಷಿತವನ್ನು, ಇದಕ್ಕಿಂತ ಒಳ್ಳೆ ಮುಕ್ತಕವನ್ನು ಅದು ಯಾವುದೋ ಕವಿ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿರ್ಬೋದು, ಆದರೆ ಸಾರ್ವಕಾಲಿಕವಾಗಿರ್ತಕ್ಕಂಥ ವ್ಯಾಪ್ತಿ ಅದಕ್ಕಿದೆ. ಆ ರೀತಿಯಾಗಿರ್ತಕ್ಕಂಥ ಸುಭಾಷಿತ. ಇನ್ನೊಂದು ಅರ್ಥವತ್ತಾಗಿರ್ತಕ್ಕಂಥ, ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ ಬ್ರಾಹ್ಮಣ ಯೇ ಮನೀಷಿಣ. ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇವತ್ತಿನ ಭಾಷಾಶಾಸ್ತ್ರದಲ್ಲಿ ಭಾಷೆಗೆ ಎರಡು ಅಂತಸ್ತಿದೆ ಅಂತ ಹೇಳ್ತಾರೆ. ಒಂದು ಸರ್ಫೇಸ್ ಲೆವೆಲ್ ಅಂತ, ಇನ್ನೊಂದು ಡೀಪ್ ಲೆವೆಲ್ ಅಂತ. ನಾವು ಕಿವಿಯಿಂದ ಕೇಳುವಂಥ ಶಬ್ದ ಇದೆಯಲ್ಲ, ಅದು ಸರ್ಫೇಸ್ ಲೆವೆಲ್ನಲ್ಲಿ.

0: ಅಂತ ಇವತ್ತಿನ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ಮಾತು ಬಾಯಲ್ಲಿ ಬರಬೇಕಾದ್ರೆ ಅದಕ್ಕೆ ಮೊದಲು ಮನಸ್ಸಿನಲ್ಲಿ ಹೃದಯದಲ್ಲಿ ಎಷ್ಟೊಂದು ಕೆಲಸ ಆಗಿರುತ್ತೆ, ಯಾವ ರೀತಿ ಒಳಗೆ ನಡೆಯುತ್ತೆ ಎಂಬುದು ಇದೆಯಲ್ಲ, ಅದು ಡೀಪ್ ಲೆವೆಲ್ ಅಂತ ಹೇಳ್ತಾರೆ. ಆದರೆ ವೇದದ ಋಷಿಗಳು ಸಹಸ್ರಾರು ವರ್ಷಗಳ ಹಿಂದೆ ಹೇಳ್ತಾ ಇದ್ದಾರೆ, ಚತ್ವಾರಿ ವಾಕ್ ಪರಿಮಿತ ಪದಾನಿ, ನಾಲ್ಕು ಆ ರೀತಿಯಾಗಿರ್ತಕ್ಕಂಥ ಅಂತಸ್ತುಗಳಿದೆ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಾಗಲ್ಲ ಅದು. ತಾನೇ ವಿದುರ್ ಬ್ರಾಹ್ಮಣ ಏ ಮನೀಷಿಣ, ಯಾರು ತಮ್ಮ ಮನಸ್ಸನ್ನು ಅದರೊಳಗೆ ತೊಡಗಿಸಿ ಜ್ಞಾನ ರೂಪವನ್ನು ಪಡಿಬೇಕು ಅಂತ ಪ್ರಯತ್ನ ಪಡ್ತಾರೆ ಅಂಥವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಅದರಲ್ಲಿ ಗುಹಾ ತ್ರೀಣಿ ನಿಹಿತ ನೇಂಗಯಂತಿ ಅಂತ ಹೇಳ್ತಾರೆ. ಅಂದರೆ ಮೂರು ಅಂತಸ್ತಿನ ಮಾತುಗಳಿದೆಯಲ್ಲ, ಅದು ಗುಹೆಯಲ್ಲಿದೆ, ಆದ್ದರಿಂದ ಎಲ್ರಿಗೂ ಗೊತ್ತಾಗಲ್ಲ. ತುರಿಯಂ ವಾಚೋ ಮನುಷ್ಯ ವದಂತಿ, ನಾಲ್ಕನೆಯ ಅಂತಸ್ತಿನಲ್ಲಿ ಯಾವುದಿದೆ ಅದನ್ನು ಮಾತ್ರ ಮನುಷ್ಯರು ತಿಳ್ಕೊಳ್ತಾರೆ, ಆಡ್ತಾರೆ. ಅಂದರೆ ಮಾತಿನಲ್ಲಿ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಮತ್ತ ನಾಲ್ಕು ಭಾಗಗಳಿದೆ. ಯಾವುದೇ ಮನುಷ್ಯನಿಗೆ ಪ್ರಪಂಚದ ಯಾವುದೇ ಭಾಷೆಯನ್ನು ಕಲಿಯೋದಕ್ಕೆ ಶಕ್ತಿ ಇದೆ. ಅವನು ಭಾರತದಲ್ಲಿ ಹುಟ್ಟಿರಬಹುದು, ಅದಕ್ಕೋಸ್ಕರ ಭಾರತದ ಒಂದು ಭಾಷೆಯನ್ನು ಕಲಿತಾನೆ. ಅದೇ ಆ ತಂದೆ ತಾಯಿಗಳು ಬೇರೆ ಯಾವುದೋ ದೇಶದಲ್ಲಿ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ, ಅಲ್ಲಿನ ಭಾಷೆಯನ್ನೇ ಅವನು ಕಲಿತಾನೆ. ಅದು ಇಂಗ್ಲೀಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಚೈನೀಸ್ ಇರ್ಬೋದು. ಆದ್ದರಿಂದ ಆ ರೀತಿಯಾದ ಒಳಗಡೆ ಅಂತಃಶಕ್ತಿ ಯಾವುದಿದೆ ಭಾಷೆಯನ್ನು ಗ್ರಹಿಸೋದಕ್ಕೆ, ಆ ಶಕ್ತಿ ಬ್ರಹ್ಮರೂಪವಾಗಿರೋದು, ಅದನ್ನು ಪರ ಅಂತ ಕರೀತಾರೆ. ಪರ ಆಮೇಲೆ ಪಶ್ಯಂತಿ ಎಂಬುವಂಥ ಲೆವೆಲ್ ಬರುತ್ತೆ. ಪಶ್ಯಂತಿ ಅಂದರೆ ನೋಡ್ತಾ ಇರೋದು ಅಂತ. ಈ ಒಂದು ಭಾಷೆಯ ಸ್ವರೂಪವೇನು, ಹೇಗೆ ಇದು ಕೆಲಸ ಮಾಡ್ತಿದೆ, ಇದರ ವ್ಯಾಕರಣವೇನು ಅಂತ ತಿಳ್ಕೊಳ್ಳುವಂಥ ಆ ಒಂದು ಜ್ಞಾನ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಅದಕ್ಕೆ ಪಶ್ಯಂತಿ ಎಂಬುವಂತೆ. ಇಷ್ಟಾಗಿರ್ತಕ್ಕಂಥ ಭಾಷೆಯನ್ನು ಕಲಿತಿರ್ತಕ್ಕಂಥ ನಾನು ಈ ವಿಷಯವನ್ನು ಹೇಳಬೇಕು ಅಂತ ಯೋಚನೆ ಮಾಡಿದಾಗ ಯಾರೋ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಇದಕ್ಕೆ ಯಾವ ರೀತಿ ನಾನು ಉತ್ತರ ಕೊಡಲಿ, ಹಲವಾರು ಭಾಷೆಗಳನ್ನು ನನಗೆ ಗೊತ್ತಿದ್ರೆ ಯಾವ ಭಾಷೆಯಲ್ಲಿ ನಾನು ಉತ್ತರ ಕೊಡಲಿ. ಒಂದೇ ಭಾಷೆ ಆದರೂ ಕೂಡ ಅದರಲ್ಲಿ ನಾವೊಂದು ಹಳ್ಳಿಗೆ ಹೋದರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕನ್ನಡವನ್ನು ಮಾತಾಡ್ತೀವಿ, ಪಟ್ಟಣದಲ್ಲಿದ್ದರೆ ಯಾವ ರೀತಿ ಮಾತಾಡ್ತೀವಿ, ಒಂದು ಸಭೆಯಲ್ಲಿ ನಿಂತ್ಕೊಂಡು ನೂರಾರು ಜನರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿ ಮಾತಾಡ್ತೀವಿ, ಅದೆಲ್ಲವೂ ಕೂಡ ತೀರ್ಮಾನ ಆಗುವಂಥದ್ದು ಮಧ್ಯಮ ಅಂಬಂತ ಆ ಲೆವೆಲ್ನಲ್ಲಿ. ಅದೆಲ್ಲ ತೀರ್ಮಾನ ಆದಮೇಲೆ ನಮ್ಮ ಬಾಯಿಯಲ್ಲಿರ್ತಕ್ಕಂಥ ನಾನಾ ವಿಧವಾಗಿರ್ತಕ್ಕಂಥ ಅಂಗೋಪಾಂಗಗಳು ಯಾವುದಿದೆ, ಅದು ತಾಲು ಇರಬಹುದು, ಓಷ್ಠ ಇರಬಹುದು, ಇವುಗಳ ಮೂಲಕವಾಗಿ ಇಂಥ ಅಕ್ಷರವನ್ನೇ ಉಚ್ಚರಿಸಬೇಕು ಅಂತ ಪ್ರಯತ್ನಪಟ್ಟು ನಾನು ಉಚ್ಚಾರಣ ಮಾಡ್ತೀನಿ, ಅದು ಶ್ರೋತೃವಿನ ಕಿವಿಯವರೆಗೂ ಹೋಗಿ ಅವನದನ್ನು ಗ್ರಹಿಸ್ತಾನೆ, ಅದನ್ನು ವೈಖರಿ ಅಂತ ಕರೀತಾರೆ. ಈ ವೈಖರಿ ಎಂಬುವಂಥ ಒಂದು ಮಾತನ್ನೇ ಇಟ್ಟುಕೊಂಡು ಅದು ಮಾತ್ರ ಅಂತ ತಿಳ್ಕೊಳ್ಳುವಂಥವರು ಸಾಮಾನ್ಯ ಜನರು. ಆದರೆ ಒಳಗಡೆ ಅದಕ್ಕೋಸ್ಕರ ಇರ್ತಕ್ಕಂಥ ಶಕ್ತಿಗಳು ಇಷ್ಟಿವೆ ಎಂಬಂಥದ್ದನ್ನು ಋಷಿಗಳು ಕಂಡಿದ್ದರು. ಈ ರೀತಿಯಾಗಿರ್ತಕ್ಕಂಥ ಮುಕ್ತಕ ಎಷ್ಟು ಅರ್ಥವತ್ತಾಗಿದೆ, ಎಷ್ಟು ವೈಜ್ಞಾನಿಕವಾಗಿದೆ, ಇಂಥ ಒಂದು ಉತ್ತಮವಾದಂಥ ಮುಕ್ತಕಗಳನ್ನು ವೇದದಲ್ಲಿ ಕಾಣ್ತೀವಿ. ಇನ್ನೊಂದು ಮುಕ್ತಕವನ್ನು ವೇದದಲ್ಲಿ ಇರ್ತಕ್ಕಂಥದ್ದನ್ನು ನಾನು ತೋರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಇಂದ್ರಂ ಮಿತ್ರಂ ವರುಣಮಗ್ನಿಮಾಫುರ್ ಅಥೋ ದಿವ್ಯ ಸ ಸುಪರ್ಣೋ ಗರುತ್ವಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹು ಎಂಬುವಂಥ ಮಾತು ಬರ್ತಾ ಇದೆ ಋಗ್ವೇದದಲ್ಲಿ ಒಂದನೆಯ ಮಂಡಲದಲ್ಲಿ. ಜನಗಳು ಒಂದೇ ಸತ್ಯವನ್ನು ನಾನಾ ರೀತಿಯಾಗಿ ಹೇಳ್ತಾರೆ. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಅದಕ್ಕೋಸ್ಕರವೇ ಭಗವಂತ ಒಬ್ಬನೇ ಇದ್ದರೂ ಕೂಡ ಅವನನ್ನು ಇಂದ್ರ, ಮಿತ್ರ, ವರುಣ, ಅಗ್ನಿ, ಸುಪರ್ಣ, ಗರುತ್ಮಾನ್ ಈ ರೀತಿಯಾಗಿ ಹೇಳ್ತಾರೆ. ಹಾಗಿರ್ತಕ್ಕಂಥದ್ದು ಅನೇಕ ನಾಮಗಳಷ್ಟೇ ಹೊರತು ಒಳಗಡೆ ಇರತಕ್ಕಂಥ ಸತ್ಯ ಒಂದೇ. ಈ ಒಂದು ಸುಭಾಷಿತವನ್ನು, ಈ ಒಂದು ಮುಕ್ತಕವನ್ನು ಪ್ರಪಂಚದ ಎಲ್ಲ ಜನಗಳು ತಿಳಿದುಕೊಂಡ್ರೆ ನಾವು ಧರ್ಮದ ವಿಷಯದಲ್ಲಿ ಮಾಡ್ತಿರ್ತಕ್ಕಂಥ ಈ ರೀತಿಯಾದ ಹೆಸರನ್ನು ದೇವರೇ ಆಗಬೇಕು, ಆ ರೀತಿಯಾದ ಹೆಸರನ್ನು ದೇವರೇ ಆಗಬೇಕು, ಈ ರೀತಿಯಾದ ಕಲಹಗಳಿಗೆ ಅವಕಾಶವೇ ಇರೋಲ್ಲ. ಇಂಥ ಮುಕ್ತಕಗಳನ್ನು ವೇದದಿಂದ ನಾವು ಆರಿಸ್ಕೊಳ್ಬೇಕು. ಆ ಋಗ್ವೇದದ ಋಷಿಗಳು ಯಾವ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಿದ್ದಾರೆ ಅಂದರೆ ಜನಗಳನ್ನೆಲ್ಲ ಕುರಿತು ಹೇಳ್ತಾರೆ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗ ಯಥಾ ಪೂರ್ವೇ ಸಂಜಾನಾ ಉಪಾಸತೆ. ಎಲ್ಲರೂ ಒಟ್ಟಿಗೆ ಸೇರಿಕೊಳ್ಳ್ರಪ್ಪ, ನಾವೇ ಬೇರೆ ಇವರೇ ಬೇರೆ, ಇವನಾರವ ಇವನಾರವ ಅಂಬುವಂಥ ಮಾತು ಬೇಡ, ಇವ ನಮ್ಮವ ಇವ ನಮ್ಮವ ಅಂಬೋ ಭಾವನೆ ಬರಲಿ. ಸಂಗಚ್ಛಧ್ವಂ ಸಂವದಧ್ವಂ, ನಿಮಗೆ ಯಾವ ಅಭಿಪ್ರಾಯಗಳಿದೆ ಆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಂವಾದವನ್ನು ಮಾಡಿ ತಿಳ್ಕೊಳ್ಳಿ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ, ಇನ್ನೊಬ್ಬರ ಮನಸ್ಸು ಏನು ಎಂಬುದನ್ನು ತಿಳ್ಕೊಳ್ಳಿ, ಅವರ ಮನಸ್ಸು ನಮ್ಮ ಮನಸ್ಸು ಹೇಗಿದೆ ಎಂಬುದು ತಿಳ್ಕೊಂಡ್ರೆ ಆಗ ಕಲಹಗಳಿಗೆ ಅವಕಾಶ ಇರೋದಿಲ್ಲ. ಯಾವ ರೀತಿಯಾಗಿ ದೇವತೆಗಳು ಜೀವನ ಮಾಡ್ತಿದ್ದಾರೆ ಆ ರೀತಿಯಾಗಿ ಮನುಷ್ಯರು ಮಾಡೋದಕ್ಕೆ ಸಾಧ್ಯ. ದೇವಾಭಾಗ ಯಥಾಪೂರ್ವೆ ಸಂಜಾನಾನ ಉಪಾಸತೆ, ಇಂಥ ಮುಕ್ತಕಗಳು ಇವತ್ತಿನ ಲೋಕಕ್ಕೆ ಎಲ್ಲ ಜನರಿಗೂ ತಿಳಿಯೋ ಹಾಗೆ ಮಾಡಬೇಕು. ಅಷ್ಟು ಒಳ್ಳೆಯ ಶ್ರೇಷ್ಠವಾದ ಮುಕ್ತಕಗಳು ವೇದ ಸಂಹಿತೆಗಳಲ್ಲಿ ಇವೆ. ವೇದಗಳಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕಾಗಿರೋದು ಅಂದರೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಎಂಬಂಥ ನಾಲ್ಕು ಭಾಗಗಳಿವೆ. ಆ ಉಪನಿಷತ್ತುಗಳಿದೆಯಲ್ಲ ಅವೆಲ್ಲವನ್ನು ಕೂಡ ಜ್ಞಾನಕಾಂಡ ಅಂತ ಕರಿತೀವಿ. ಆ ಉಪನಿಷತ್ತುಗಳಲ್ಲಂತೂ ಒಂದೊಂದು ಉಪನಿಷತ್ತಿನಲ್ಲೂ ರತ್ನದಂಥ ಮುಕ್ತಕಗಳು. ಮುಕ್ತಕ ಅಂತಂದ್ರೇ ಮುತ್ತು, ಅದೇ ಪ್ರೆಷರ್ ಸ್ಟೋನ್ ಅದು. ಆದರೆ ಅದರಲ್ಲೂ ಕೂಡ ಎಷ್ಟು ಚೆನ್ನಾಗಿರ್ತಕ್ಕಂಥ ಮುಕ್ತಕಗಳಿವೆ ಅಂಥೇಳಿ ನಮ್ಮ ಜನರಿಗೆಲ್ಲ ತಿಳಿಸುವಂಥ ಉಪನಿಷತ್ತುಗಳನ್ನು ನಾವು ನೋಡ್ತೀವಿ. ಅಲ್ಲಿ ಮುಂಡಕೋಪನಿಷತ್ತಿನಲ್ಲಿ ಒಂದು ಎಷ್ಟು ಸುಂದರವಾಗಿರ್ತಕ್ಕಂಥ ಮುಕ್ತಕ ಬರ್ತಿದೆ. ಸತ್ಯೇನ ಲಭ್ಯಸ್ತಪಸಾಹ್ಯೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರೋ ಎಂ ಪಶ್ಯಂತಿ ಯತಯಃ ಕ್ಷೀಣದೋಷಾ ಅಂತ. ಈ ಆತ್ಮ ಪ್ರತಿಯೊಬ್ಬರಲ್ಲೂ ಒಳಗಡೆನೆ ಇರತಕ್ಕಂಥ ಆತ್ಮ ನಮ್ಮದೇ ಅದು, ನಾವೇ ಅದು. ಆದರೂ ಕೂಡ ನಮಗೆ ಅದ್ರ ಜ್ಞಾನ ಇಲ್ಲ. ಹೇಗೆ ಸಿಗುತ್ತೆ ಅದು? ಸತ್ಯದ ಮೂಲಕವಾಗಿ ಸಿಗುತ್ತೆ. ಸತ್ಯೇನ ಲಭ್ಯ ತಪಸಾಹ್ಯೇಷ ಆತ್ಮ. ಆ ರೀತಿಯಾಗಿ ತಪಸ್ಸಿನಂತೆ, ತಪಸ್ ಮಾಡೋರು ಯಾವ ರೀತಿ ಕಠಿಣವಾಗಿ ನಿಷ್ಠೆಯಿಂದ ಮಾಡ್ತಾರೆ, ಹಾಗೆ ಸತ್ಯವನ್ನೇ ಆಡ್ತೀನಿ ಎಂಬುವಂಥ ರೀತಿಯಲ್ಲಿ ಹೊರಟ್ರೆ ಅವರಿಗೆ ಆತ್ಮ ವಸ್ತು ಎಂಬುದು ಗೊತ್ತಾಗುತ್ತೆ. ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ವಿವರಣೆ ಮಾಡಬೇಕಾಗಿಲ್ಲ, ಅಷ್ಟು ಸುಲಭವಾಗಿ ಅದು ಅರ್ಥವಾಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ಅಂತಃಶಲ್ಲಿರ್ತಕ್ಕಂಥ ತೀರ್ಥ ಸ್ಥಳದಲ್ಲಿ ಮಾತ್ರ ಸಿಗುತ್ತೆ ಅಂತ ಹೋಗಬೇಕಾಗಿಲ್ಲ. ಒಳಗಿದೆಯಪ್ಪ ಅಂತಃಶರೀರೇ ಜ್ಯೋತಿರ್ಮಯೋಹಿ ಶುಭ್ರ. ಅದನ್ನು ಕ್ಷೀಣ ದೋಷ ಪಶ್ಯಂತಿ. ನಮ್ಮಲ್ಲಿರ್ತಕ್ಕಂಥ ದೋಷಗಳು ಹೋದರೆ ಯಾರು ಬೇಕಾದರೂ ನೋಡ್ಬೋದು. ಇದು ಉಪನಿಷತ್ತಿನಲ್ಲಿ ಸಿಗುವಂಥ ಬಹಳ ಸುಂದರವಾದ ಮುಕ್ತಕ. ಮತ್ತು ಶ್ವೇತಾಶ್ವತ ರೂಪನಿಷತ್ತಿನಲ್ಲಿ ಚೆನ್ನಾಗಿರ್ತಕ್ಕಂಥ ಮಾತಿದೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಹೃದಿಸ್ಥಂ ಮನಸಾಯಯೇನಂ ಏವಂ ವಿದುಹು ಅಮೃತಾಸ್ತೇ ಭವಂತಿ. ಆ ಭಗವಂತನ ರೂಪವನ್ನು ದೇವರು ಎಂಬುವನು ನಮ್ಮ ಎದುರುಗಡೆ ಬರಲಿ, ನಮ್ಮನ್ನು ಮಾತಾಡಿಸ್ಲಿ, ಅವಾಗ ನಾನು ಒಪ್ಕೊಳ್ತೀನಿ, ಈ ರೀತಿಯಾದಂಥ ಮಾತನ್ನು ಆಡಬಾರ್ದು. ನ ಸಂದೃಶೇ ತಿಷ್ಠತಿ ರೂಪಮಸ್ಯ. ಗಾಳಿ ಎಂಬುದು ಇದೆ ಎಂಬುದು ಅನುಮಾನದಿಂದ ತಿಳ್ಕೊಳ್ಬೋದೇ ಹೊರತು ಸ್ಪರ್ಶ ಆಗ್ತಾ ಇರೋದ್ರಿಂದ ಇಲ್ಲಿ ಗಾಳಿ ಇದೆ ಅಂತ. ನಾನು ಕಣ್ಣಿಗೆ ಕಾಣಬೇಕು, ಯಾವ ಬಣ್ಣ ಇದೆ ಅಂತ ನೋಡಬೇಕು ಅಂತಂದ್ರೆ ಸಾಧ್ಯವಿಲ್ಲ. ನ ಚಕ್ಷುಷ ಪಶ್ಯತಿ ಕಶ್ಚನ ಏನಂ. ಈ ಕಣ್ಣಿನಲ್ಲಿ ಚರ್ಮ ಚಕ್ಷುಸ್ಸಿನಿಂದ ಆ ಭಗವಂತನ ನೋಡೋದಕ್ಕಾಗಲ್ಲ. ಅದಕ್ಕೆ ವಿಶ್ವರೂಪ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಭಗವಂತ ನಿನಗೆ ಬೇರೆ ಕಣ್ಣನ್ನು ಕೊಡ್ತೀನಿ ಅಂತ ಅರ್ಜುನನಿಗೆ ಹೇಳಿದ.
1: ಹೌದು, ದಿವ್ಯಂ ದದಾಮಿ
0: ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಎಂಬುವಂಥ ಮಾತಲ್ಲಿ ಬರ್ತಾ ಇದೆ. ಆ ರೀತಿಯಾದ ಒಳಗಣ್ಣನ್ನು ತೆರೆಯೋದಕ್ಕೆ ಗೊತ್ತಾಗಿರ್ಬೇಕು. ಹೃದಯ ಹೃದಯಸ್ಥಂ ಮನಸಾಯ ಏನಂ. ಹೃದಯದಲ್ಲಿರೋನ್ನ ಹೃದಯದಿಂದ ತಿಳ್ಕೊಳ್ಬೇಕು. ಮನಸ್ಸು ಅಲ್ಲಿ ಸಲಕರಣೆಯಾಗಿ ಒಂದು ಸಾಧನವಾಗಿ ಉಪಯೋಗಿಸ್ಬೇಕು. ಏವಂ ವಿದುಹು ಅಮೃತಾಸ್ತೇ ಭವಂತಿ. ಇದನ್ನು ಅರ್ಥ ಮಾಡಿಕೊಂಡಂಥವರು ಅಮೃತತ್ವವನ್ನು ಪಡೆಯುತ್ತಾರೆ. ಹೀಗೆ ನೂರಾರು ಅತ್ಯಂತ ಶ್ರೇಷ್ಠವಾದ ಉಪನಿಷತ್ತುಗಳು ಮುಕ್ತಕಗಳನ್ನು ಕೊಡುತ್ತವೆ. ಅವು ತುಂಬಿವೆ, ಅವುಗಳನ್ನು ನಾವು ಆರಿಸ್ಕೊಳ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ಮುಖ್ಯವಾದ.
1: ಖಂಡಿತವಾಗ್ಲು ವೇದಗಳು ಅಂತ ಹೇಳಿದ್ರೆ ಕೇವಲ ಮಂತ್ರ ಪಠಣ ಅಷ್ಟೇ ಅಂತ ಸಾಧಾರಣವಾಗಿ ಎಲ್ಲರೂ ಅನ್ಕೊಂಡಿರ್ತಾರೆ. ಆದರೆ ವೇದಗಳಲ್ಲಿ ಇಷ್ಟು ಉತ್ಕೃಷ್ಟವಾದಂತಹ ವಿಚಾರ ಇದೆ, ಮತ್ತೆ ವಾಕ್ಶಕ್ತಿ ಒಂದನ್ನೇ ಕುರಿತಾಗಿ ವಿಸ್ತಾರವಾಗಿ ಹೇಳಿದ್ರಿ. ಹಾಗೆ ಉಪನಿಷತ್ತು ವೇದಗಳ ಅಂತ ವೇದಾಂತ ಅಂತಲೇ ಹೇಳುವಂತಹ ಉಪನಿಷತ್ತುಗಳಲ್ಲಿ ಎಷ್ಟು ಶ್ರೇಷ್ಠವಾದಂತಹ ವಿಚಾರಗಳನ್ನು ಕೇವಲ ಒಂದು ಸಾಲು ಅಥವಾ ಒಂದು ಶ್ಲೋಕ ಅಥವಾ ಎರಡು ಸಾಲುಗಳಲ್ಲಿ ಮುಕ್ತಕಗಳ ರೂಪದಲ್ಲಿ ಹೇಳಿ ಎಷ್ಟು ಉತ್ತಮವಾದಂತಹ ಸಂದೇಶವನ್ನು ಮಾನವ ಕುಲಕ್ಕೆ ನಮ್ಮ ಋಷಿಗಳು ಜ್ಞಾನಿಗಳು ಕೊಡ್ತಾ ಬಂದಿದ್ದಾರೆ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರವಾಗುತ್ತೆ. ವೈದಿಕ ಸಾಹಿತ್ಯದಲ್ಲಿ ಇರುವಂತಹ ಅಪಾರವಾದ ಜ್ಞಾನ ರಾಶಿಯಲ್ಲಿ ಕೆಲವನ್ನು ಆಯ್ದು ನೀವು ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರಿ. ಇನ್ನು ಲೋಕ ಸಾಹಿತ್ಯ ಅಂತ ಬಂದರೆ ಮೊದಲಿಗೆ ನಮಗೆ ನೆನಪಾಗುವಂಥದ್ದು ಆದಿಕಾವ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು. ಇದರಲ್ಲೂ ಕೂಡ ಈ ರೀತಿಯಾದಂತಹ ಮುಕ್ತಕಗಳು ಬಹಳವಾಗಿ ಇರುತ್ತೆ. ಖಂಡಿತವಾಗಿ
0: ಸಂದೇಹವೇ ಇಲ್ಲ. ಅವೆಲ್ಲವೂ ಕೂಡ ದೊಡ್ಡ ಗಣಿಗಳು. ಆ ಗಣಿಯೊಳಗೆ ಯಾವ ರೀತಿಯಾಗಿ ರತ್ನಗಳು ಸಿಗುತ್ತೆ, ಹಾಗೆ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಅಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾತುಗಳಿದೆ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ. ಅಲ್ಲಿ ರಾಮ ಹೇಳುವಂಥ ಮಾತು.

ಎಷ್ಟವ್ಯಾ ಬಹವಃ ಪುತ್ರಾಃ ಗುಣವಂತೋ ಬಹುಶ್ರುತಾಃ ತೇಷಾಂ ವೈ ಸಮವೇತಾನಾಂ ಅಪಿ ಕಶ್ಚಿದ್ ಗಯಾಂ ವ್ರಜೇತ್. ಹೆಚ್ಚು ಮಕ್ಕಳಿರಬೇಕು ಅಂತ ತಂದೆ ತಾಯಿಗಳು ಆಸೆ ಪಡ್ತಾರಂತೆ. ಎಷ್ಟವ್ಯಾ ಬಹವಃ ಪುತ್ರಾಃ, ಎಂಥವ್ರು ಇರಬೇಕು? ಗುಣವಂತೋ ಬಹುಶ್ರುತಃ, ಅವರಲ್ಲಂಥ ಸದ್ಗುಣಗಳಿರಬೇಕು, ವಿದ್ಯೆಯನ್ನು ಪಡೆದಿರಬೇಕು, ಅಂಥ ಮಕ್ಕಳಿರಬೇಕು ಅಂತ ಇಷ್ಟಪಡ್ತಾರೆ. ಯಾಕೆಂದರೆ ಅಷ್ಟೊಂದು ಜನ ಇರುವಾಗ ಅವರಲ್ಲಿ ಯಾರಾದರೂ ಒಬ್ಬನಾದರೂ ತಂದೆ ತಾಯಿಗಳನ್ನು ನೆನಪಿಸಿಕೊಂಡು ಗಯಾ ಎಂಬುವಂಥ ಕ್ಷೇತ್ರಕ್ಕೆ ಹೋಗಿ ತಮ್ಮ ತಂದೆ ತಾಯಿಗಳಿಗೆ ತರ್ಪಣವನ್ನು ಕೊಡ್ತಾನೆ. ಆ ಒಬ್ಬನಾದರೂ ಕೊಡ್ಬೋದೇನೋ ಎಂಬುದಕ್ಕೋಸ್ಕರ ಅನೇಕ ಮಕ್ಕಳನ್ನು ಅಪೇಕ್ಷಿಸ್ತಾರೆ ಎಂಬುವಂಥದ್ದು. ಮಗ ಅಂಬೋದು ಯಾತಕ್ಕೋಸ್ಕರ, ಯಾವ ಕಾರಣದಿಂದ ಅವನ ಮಗ ಆಗ್ತಾನೆ ಎಂಬುವಂಥದ್ದಕ್ಕೆ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಉದಾಹರಣೆ. ಇಲ್ಲಿ ಶ್ರೀರಾಮ ಹೇಳುವಂಥ ಒಂದು ಮಾತಿದೆ, ಕುಲೀನ ಮಕುಲೀನಂ ವ ವೀರಂ ಪುರುಷಮಾನಿನಂ ಚಾರಿತ್ರಮೇವ ವ್ಯಾಖ್ಯಾತಿ ಶುಚಿಂ ವ ಯದಿವಾ ಶುಚಿಂ. ಒಬ್ಬ ವ್ಯಕ್ತಿ ಎಂಥ ಕುಲದಲ್ಲಿ ಹುಟ್ಟಿದಾನೆ ಎಂಬುದು ಮುಖ್ಯ ಅಲ್ಲ. ಅವನು ಕುಲೀನ ಇರಬಹುದು, ಅಕುಲೀನ ಇರಬಹುದು, ಆದರೆ ಚಾರಿತ್ರಮೇವ ವ್ಯಾಖ್ಯಾತಿ, ನಿಜವಾಗ್ಲೂ ಅವನ ಯೋಗ್ಯತೆ ಯಾವುದರ ಮೇಲೆ ಅವಲಂಬಿಸಿರುತ್ತೆ ಅಂತ ಹೇಳಿದ್ರೆ ಅವನ ಚಾರಿತ್ರದಿಂದ. ನಾವು ರಾಮಾಯಣದ ಪ್ರಾರಂಭವನ್ನು ನೆನೆಸ್ಕೊಂಡ್ರೆ ಅಲ್ಲಿ ವಾಲ್ಮೀಕಿಗಳು ನಾರದ ಮಹರ್ಷಿಗಳನ್ನು ಕೇಳ್ತಾ ಇದ್ದಾರೆ, ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚವೀರ್ಯವಾನ್ ಚಾರಿತ್ರೇಣ ಚ ಕೋಯುಕ್ತ. ಅಂಥ ಚಾರಿತ್ರ್ಯ ಅಂಬೋದು ಕ್ಯಾರೆಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಅದು ಇರತಕ್ಕಂಥ ಮನುಷ್ಯ ಅಂತಬಿಟ್ಟು. ಅದಕ್ಕೋಸ್ಕರ ಒಬ್ಬ ಮನುಷ್ಯ ಎಷ್ಟು ಶ್ರೇಷ್ಠವಾಗಿದ್ದಾನೆ ಎಂಬುದಕ್ಕೆ ಅವನ ಚಾರಿತ್ರ್ಯವೇ ನಿಜವಾಗಿರ್ತಕ್ಕಂಥ ಸಾಕ್ಷಿ. ಚಾರಿತ್ರಮೇವ ವ್ಯಾಖ್ಯಾತಿ ಶುಚಿಂ ವಾ ಯದಿವಾ ಅಶುಚಿಂ. ಅದಕ್ಕೋಸ್ಕರ ಬೇರೆ ಯಾವುದನ್ನೂ ನಾವು ಲೆಕ್ಕ ಮಾಡಬೇಕಾಗಿಲ್ಲ. ಆ ಒಬ್ಬೊಬ್ಬ ವ್ಯಕ್ತಿಯ ಚಾರಿತ್ರ್ಯ ಹೇಗಿದೆ ಎಂಬುದರ ಮೇಲೆ ನಾವು ಅವರ ಯೋಗ್ಯತೆಯನ್ನು ತೀರ್ಮಾನ ಮಾಡಬೇಕು ಅಂತ ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಸತ್ಯದ ವಿಷಯದಲ್ಲಿ ಹೇಳ್ತಿರ್ತಕ್ಕಂಥ ಮಾತು ರಾಮ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾನೆ. ಸತ್ಯಮೇವಾಂದೃಶಂ ಸಂಚ ರಾಜವೃತ್ತಂ ಸನಾತನಂ ತಸ್ಮಾತ್ ಸತ್ಯಾತ್ಮಕಂ ರಾಜ್ಯಂ ಸತ್ಯೇ ಲೋಕ ಪ್ರತಿಷ್ಠಿತ. ಧರ್ಮದ ಮೊತ್ತ ಮೊದಲನೆಯ ಲಕ್ಷಣ ಅಂತಂದರೆ ಸತ್ಯ. ಸತ್ಯವಿಲ್ಲದೆ ಇರತಕ್ಕಂಥದ್ದು ಯಾವ ರೀತಿ ನೀವು ವ್ಯಾಖ್ಯಾನ ಮಾಡಿದ್ರೂ ಅದು ಧರ್ಮ ಅಂತ ಅನ್ನಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದರಿಂದ ಸತ್ಯೇ ಲೋಕ ಪ್ರತಿಷ್ಠಿತ, ಇಡೀ ಲೋಕ ನಿಂತಿರೋದೇ ಸತ್ಯದ ಮೇಲೆ. ಸತ್ಯಮೇವ ಅನುಶಂಸಂಚ ರಾಜವೃತ್ತಂ ಸನಾತನಂ, ಅದರ ಮೇಲೇ ಸನಾತನವಾದದ್ದು. ಸನಾ ಎಂಬುವಂಥ ಒಂದು ಅವ್ಯಯಕ್ಕೆ ಸದಾ ಅಂತ ಅರ್ಥ. ಸನಾತನ ಅಂತಂದರೆ ಎಲ್ಲ ಕಾಲದಲ್ಲೂ ಇರುವಂಥದ್ದು ಅಂತ. ಎಲ್ಲ ಕಾಲದಲ್ಲೂ ಇರತಕ್ಕಂಥ ರಾಜವೃತ್ತ ಅಂಬುದು ಯಾವ ರೀತಿಯಾಗಿ ಬಂದಿದೆ ಅಂದರೆ ಸತ್ಯಾತ್ಮಕವಾಗಿರ್ತಕ್ಕಂಥದ್ದು ರಾಜ್ಯ ಅಂಬೋ ತತ್ವದ ಮೇಲೆ ಇದೆ. ಆದ್ದರಿಂದಲೇ ನಮ್ಮ ಮೈಸೂರಿನ ಮಹಾರಾಜರು ಅವರ ರಾಜ್ಯದ ಧ್ಯೇಯ ವಾಕ್ಯ ಸತ್ಯಮೇವೋದ್ಧರಾಮ್ಯಹಂ, ಯಾವತ್ತೂ ಕೂಡ ಎತ್ತಿ ಹಿಡಿಯುವಂಥದ್ದು ಸತ್ಯವನ್ನೇ ಅಂತ. ಆ ಒಂದು ಮಾತನ್ನು ರಾಮಾಯಣದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾವತ್ತೂ ಒಬ್ಬ ಮನುಷ್ಯ ವಿಶೇಷತಃ ಒಬ್ಬ ರಾಜ ಅವನಿಗೆ ಅವಕಾಶವಿದೆಯಲ್ಲ ಅಂತ ಹೇಳಿ ಗ್ರಾಮ್ಯ ಭೋಗಗಳಲ್ಲಿ ಚೆನ್ನಾಗಿ ತಿಂದುಬಿಡ್ತೀನಿ, ನೃತ್ಯವನ್ನು ನೋಡ್ತೀನಿ, ಇಂಥ ಸಂಗೀತವನ್ನು ಕೇಳ್ತೀನಿ ಅಂತೇಳಿ ಇವುಗಳಲ್ಲೇ ಅವನು ತೊಡಗಿರ್ತಾನೆ ಅಂತಂದ್ರೆ ಅವನನ್ನು ಪ್ರಜೆಗಳು ಗೌರವಿಸುವುದಿಲ್ಲ. ಹೇಳ್ತಾ ಇದ್ದಾನೆ, ಸಕ್ತಂ ಗ್ರಾಮ್ಯೇಶು ಭೋಗೇಶು ಕಾಮವೃತ್ತಂ ಮಹೀಪತಿಂ ಲುಬ್ಧಂ ನ ಬಹುಮನ್ಯಂತೆ ಶ್ಮಶಾನ ಅಗ್ನಿಮಿವ ಪ್ರಜಾ. ಅಗ್ನಿ ಇದೆ ಯಜ್ಞದಲ್ಲೂ, ಅಗ್ನಿ ಇದೆ ಸ್ಮಶಾನದಲ್ಲೂ, ಅಗ್ನಿ ಇದೆ. ಆ ರೀತಿಯಾಗಿ ರಾಜನೇ ಆಗಿದ್ದರೂ ಯಾವಾಗ ಅವನು ಈ ಗ್ರಾಮ್ಯ ಸುಖಗಳಲ್ಲಿ ಮುಳುಗಿರ್ತಾನೆ ಅಂಥ ಸಂದರ್ಭದಲ್ಲಿ ಅವನನ್ನು ಸ್ಮಶಾನ ಅಗ್ನಿಯಂತೆ ಪ್ರಜೆಗಳು ತ್ಯಜಿಸ್ತಾರೆ, ಅವನನ್ನು ಗೌರವಿಸೋದಿಲ್ಲ ಎಂಬಂಥ ಮಾತನ್ನು ಕೊಡ್ತಾರೆ. ಹೀಗೆ ಇದು ಯಾರು ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು ಎಂಬುದು ಮುಖ್ಯ ಅಲ್ಲ, ಎಲ್ಲಿ ಬೇಕಾದರೂ ಕೂಡ ಅನ್ವಯಿಸುವಂಥ ಇಂಥ ಶ್ಲೋಕಗಳು ಇವುಗಳನ್ನು ನಾವು ರಾಮಾಯಣದಲ್ಲಿ ಬೇಕಾದಷ್ಟು ಕಾಣ್ತಾ ಇರ್ತೀವಿ. ಮಹಾಭಾರತದ ಹೆಸರಲ್ಲಿ ನೀವು ಹೇಳಿದ್ರಿ, ಮಹಾಭಾರತದಲ್ಲಿ ಅನೇಕ ಕಡೆ ವಸ್ತುತಃ ಸಾವಿರಾರು ಆ ರೀತಿಯಾಗಿರ್ತಕ್ಕಂಥ ಮುಕ್ತಕಗಳಿವೆ. ವಿಶೇಷತಃ ಮಹಾಭಾರತದ ಯುದ್ಧ ಆದ ಮೇಲೆ ಧರ್ಮರಾಜನು ಭೀಷ್ಮರ ಬಳಿಗೆ ಹೋಗಿ ಮುಂದೆ ನಾನು ರಾಜ್ಯಭಾರ ಮಾಡಬೇಕಾಗಿದೆ, ಈ ರಾಜ್ಯಭಾರ ಮಾಡೋದಕ್ಕೆ ನಿಮ್ಮ ಉಪದೇಶ ಏನು, ನೀವು ನನಗೆ ಯಾವ ಮಾರ್ಗದರ್ಶನವನ್ನು ಮಾಡ್ತೀರಿ ಅಂತ ಕೇಳ್ತಾರೆ. ಆಗ ಬರ್ತಕ್ಕಂಥದ್ದು ಅನುಶಾಸನ ಪರ್ವ. ಆ ಅನುಶಾಸನ ಪರ್ವದಲ್ಲಿ ಇರ್ತಕ್ಕಂಥ ಎಲ್ಲ ಮಾತುಗಳು ಕೂಡ ಸುಭಾಷಿತಗಳೇ ಆಗಿದೆ, ಮುಕ್ತಕಗಳೇ ಆಗಿದೆ. ಒಂದು ಉದಾಹರಣೆಯನ್ನು ಅವರು ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಕೊಟ್ಟಿದ್ದಾರೆ. ಆ ಕಾಲದಲ್ಲೇ ನಾವಿವತ್ತು ರಾಜಕೀಯ ಅಂತ ಯಾವುದನ್ನು ಹೇಳ್ತೀವಿ, ಎಲ್ಲರೂ ಕೂಡ ಕೇಳ್ತಾರೆ ನಾವೇನು

0: ಇತಿ ತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ ಅಂಬಂಥ ಮಾತನ್ನು ಹೇಳ್ತಿದ್ದಾರೆ. ಕಾಲಕ್ಕೆ ಅನುಗುಣವಾಗಿ ರಾಜ ಇದ್ದುಬಿಡ್ತಾನೆ, ಕಾಲವೇ ಅವನು ನಿರ್ಧರಿಸುತ್ತೆ ಅಂತಲೋ. ಇಲ್ಲದ್ರೆ ರಾಜನು ಇಂಥ ಕಾಲ ಒಳ್ಳೆ ಕಾಲ ಬರೋದಕ್ಕೆ ಅವನ ಕಾರಣ ಅಂತ ಆಗುತ್ತೋ, ಈ ರೀತಿಯಾಗಿರ್ತಕ್ಕಂಥ ಸಂಶಯವನ್ನು ಇಟ್ಕೊಳ್ಬೇಡ. ಇತಿ ತೇ ಸಂಶಯೋ ಮಾ ಭೂತ್ ರಾಜ ಕಾಲಸ್ಯ ಕಾರಣಂ. ಯಾವಾಗ ರಾಜ್ಯವನ್ನು ನಡೆಸ್ತಿರ್ತಕ್ಕಂಥ ರಾಜ ಅವನು ಸತ್ಯನಿಷ್ಠನಾಗಿರ್ತಾನೆ, ಧರ್ಮನಿಷ್ಠನಾಗಿರ್ತಾನೆ, ಆಗ ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತೇಳಿ ಅವನ ಪ್ರಕಾರವಾಗಿ ಜಗತ್ತು ಕೂಡ ನಡೆಯುತ್ತೆ. ಆದ್ದರಿಂದ ಈ ರೀತಿಯಾದ ಸಂಶಯವನ್ನು ಇಟ್ಟುಕೊಳ್ಳದೆ ನೀನು ಸರಿಯಾಗಿರೋದಕ್ಕೆ ಮೊದಲು ಕಲಿ, ಆಗ ಜಗತ್ತು ಕೂಡ ಚೆನ್ನಾಗಿರುತ್ತೆ ಅಂಬುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಗವದ್ಗೀತೆ ಎಂಬುದು ಮಹಾಭಾರತದ ಒಂದು ಭಾಗವಾಗಿದೆ. ಅಲ್ಲಿರ್ತಕ್ಕಂಥ ಮಾತುಗಳು ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಶ್ಲೋಕಗಳು ಅಲ್ಲಿ ಭಗವದ್ಗೀತೆಯಲ್ಲಿ ಬಂದಿದೆ ಅಂತಂದರೆ, ಒಂದೊಂದು ಮಾತೇ ಒಂದೊಂದು ಮುಕ್ತಕವೇ ಮನುಷ್ಯನ ಜೀವನವನ್ನು ಪರಿವರ್ತನೆ ಮಾಡಿಬಿಡು, ಬದಲಾಯಿಸೋದಕ್ಕೆ ಅದಕ್ಕೆ ಶಕ್ತಿ ಇದೆ. ಆರನೆಯ ಅಧ್ಯಾಯದಲ್ಲಿ ಒಂದು ಮಾತು ಬರ್ತಾ ಇದೆ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ. ಯಾರೋ ಬಂದು ನಮ್ಮನ್ನು ಕಾಪಾಡಲಿ, ಯಾರೋ ಬಂದು ನಮ್ಮನ್ನು ಮೇಲಕ್ಕೆತ್ತಲಿ ಅಂತ ಆಸೆ ಪಡಬೇಡ. ಎಲ್ರಿಗೂ ಅವರವ್ರ ಕೆಲಸ ಇದೆ, ಅವರವ್ರನ್ನ ನೋಡ್ಕೊಳ್ಳೋದೇ ಬೇಕಾದಷ್ಟಿದೆ. ನಮಗೋಸ್ಕರ ಅವರೆಲ್ಲಿಂದ ಬರೋದಕ್ಕೆ ಸಾಧ್ಯ? ಹಾಗಿದ್ರೆ ಯಾರು ಅಂದರೆ ಉದ್ಧರೇದ್ ಆತ್ಮನಾತ್ಮಾನಂ, ಆತ್ಮಾವಲಂಬನದಿಂದ ಮೇಲಕ್ಕೆ ಬರಬೇಕು. ನಾತ್ಮಾನಂ ಅವಸಾದಯೇ, ತನ್ನನ್ನು ತಾನು ಹಾಳು ಮಾಡಿಕೊಳ್ಳಬಾರದು. ಇವತ್ತು ಎಷ್ಟು ಜನ ಯುವಕರು, ಎಷ್ಟು ಜನ ಮಕ್ಕಳು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಮಾದಕ ವಸ್ತುಗಳು ಅಂತ ಹೇಳ್ತಾರೆ, ಡ್ರಗ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದಕ್ಕೆ ಬಲಿ ಬಿದ್ದು ಎಷ್ಟು ಜನ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಆರಂಭವಾಗಿರ್ತಕ್ಕಂಥದ್ದು ಸಂಚಾರಿ ದೂರವಾಣಿ, ಆಟಗಳನ್ನು ಆಡೋದು ಅಂತ ಹೇಳಿ ಅದರಲ್ಲಿ ಹಣವನ್ನೆಲ್ಲ ಹೂಡಿ ಎಲ್ಲವನ್ನು ಕಳೆದುಕೊಂಡು ಪ್ರತಿದಿನವೂ ಆತ್ಮಹತ್ಯೆ ಕಥೆಗಳು ಬರ್ತಾ ಇದೆ. ಇದಕ್ಕೋಸ್ಕರ
1: ಹೊಸ ಕಾರಣಗಳು ಆತ್ಮಹತ್ಯೆಗೆ ಇವೆಲ್ಲವೂ
0: ಅದನ್ನು ಬೇಡ ಅಂತ ಹೇಳ್ತಾ ಇದೆ ಅಲ್ಲಿ. ನಾತ್ಮಾನಂ ಅವಸಾದ ಏತ್, ನಮ್ಮನ್ನು ಉದ್ಧರಿಸ್ಕೊಳ್ಳುವಂಥದ್ದು ನಮ್ಮನ್ನು ಹಾಳುಗೆಡುವಂಥದ್ದು ಎರಡು ನಮ್ಮ ಕೈಯಲ್ಲೇ ಇದೆ, ಇನ್ಯಾರೋ ಮಾಡ್ತಾರೆ ಅಂತ ಇಲ್ಲ. ಆತ್ಮೈವ ಹ್ಯಾತ್ಮನೋ ಬಂಧು, ಯು ಆರ್ ಯುವರ್ ಬೆಸ್ಟ್ ಫ್ರೆಂಡ್. ಎನ್ಯಾರೋ ಫ್ರೆಂಡ್ ಆಗಬೇಕು ಅಂತಂದರೆ ಅವ್ರಿಗೇನೋ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಆಗ್ತಾರೆ. ಆದ್ದರಿಂದ ಆತ್ಮೈವ ಹ್ಯಾತ್ಮನೋ ಬಂಧು, ನಾವು ಹಾಳಾಗಿದ್ದರೆ ಅದಕ್ಕೆ ಕಾರಣ ಇನ್ಯಾರ ಮೇಲೋ ನಾವು ಬೆರಳು ತೋರಿಸ್ಬೇಕಾಗಿಲ್ಲ. ಆತ್ಮೈವ ರಿಪುರಾತ್ಮನಃ, ನಮ್ಮನ್ನು ಹಾಳು ಮಾಡ್ಕೊಳ್ಳುವಂಥವ್ರು ನಾವೇನೆ. ಇದಕ್ಕಿಂತ ಉತ್ತಮವಾಗಿರೋ ಮುಕ್ತಕವನ್ನು ನಾನು ಕಂಡಿಲ್ಲ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಕಗಳು ಭಗವದ್ಗೀತೆಯಲ್ಲೂ ಇದೆ, ಇವೆಲ್ಲವೂ ಕೂಡ ಮಹಾಭಾರತದ ಒಂದು ಭಾಗವೇ. ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನೇ ಮಾಡಿದ್ದಾರೆ, ಪರ್ಲ್ಸ್ ಫ್ರಮ್ ದಿ ಮಹಾಭಾರತ ಆ ರೀತಿಯಾಗಿ ಮಾಡಿದ್ದಾರೆ. ಬೇಕಾದಷ್ಟು ಮುಕ್ತಕಗಳು ಅಲ್ಲಿ ದೊರೀತಾ ಇವೆ.
1: ಸತ್ಯ ಅಂತ ಹೇಳಿದ್ರೆ ಕೇವಲ ಏನು ನಮಗೆ ಗೊತ್ತೋ ಅದು ಇರೋದ ಹಾಗೆ ಇರೋದನ್ನ ಹೇಳೋದು ಸತ್ಯ ಅಂತ ಸಾಧಾರಣವಾಗಿ ಎಲ್ಲರೂ ಅನ್ಕೊಳ್ತಾರೆ. ನಮ್ಮೊಳಗಿರುವಂತಹ ಅಂತಃಶಕ್ತಿಯನ್ನ ನಾವು ಜಾಗೃತಗೊಳಿಸ್ಕೊಳ್ಳೋದೇ ಸತ್ಯ. ಅದೇ ಲೋಕವನ್ನ ಆಳುವಂತಹ ಒಂದು ಪ್ರಬಲವಾದಂತಹ ಶಕ್ತಿ ಅನ್ನೋದನ್ನ
0: ಅದನ್ನ ಭಗವದ್ಗೀತೆ ನಮಗೆ ತಿಳಿಸ್ಕೊಡ್ತಾ ಇದೆ.
1: ಹೌದು, ಆ ಮಾತುಗಳನ್ನ ಎತ್ತಿ ಹಿಡಿಯುವಂತಹ ಕೆಲವು ಕಲಶಪ್ರಾಯವಾದಂತಹ ಮುಕ್ತಕಗಳನ್ನ ತಿಳಿಸ್ಕೊಟ್ರಿ. 100,000 ಹೆಚ್ಚು ಶ್ಲೋಕಗಳು ಮಹಾಭಾರತದಲ್ಲಿ, 24,000 ಶ್ಲೋಕಗಳು ರಾಮಾಯಣದಲ್ಲಿದೆ. ಲೆಕ್ಕ ಹಾಕ್ತಾ ಹೋದ್ರೆ ಸಾವಿರಾರು ಮುಕ್ತಕಗಳೇನೆ ಸಿಗ್ತಾ ಹೋಗುತ್ತೆ. ಕೇವಲ ಕಲಶದಂತಿರುವಂತಹ ಕೆಲವೇ ಕೆಲವು ಸೂಕ್ತಿಗಳು, ಆದರೆ ಬಹಳ ಉತ್ತಮವಾದಂತಹ ಸಂದೇಶವನ್ನ ಕೊಡುವಂತಹ ಮುಕ್ತಕಗಳನ್ನ ನೀವು ಉದಾಹರಣೆ ರೂಪದಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ.
2: ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು ಕಾರ್ಯಕ್ರಮದ ಮೊದಲ ಭಾಗವನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ಹಿರಿಯ ವಿದ್ವಾಂಸರಾದ ಡಾ ಎಚ್ವಿ ನಾಗರಾಜರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ನಾಳೆ ರಾತ್ರಿ 8 ಗಂಟೆಗೆ. ಇದು ಈ ಬಾರಿಯ ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು FM 100.6 ನಿಲಯದ ಸಂಜೆಯ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿಗೆ

0: ಭಕ್ತಿ ಶಭಾನ ಮಾಡುವ ನಮಸ್ಕಾರಗಳು. ಈಗ ಸಮಯ 5 ಗಂಟೆ.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
0: Iga kelona Vagdevi Vidyakula Residential ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಲಿದ್ದಾರೆ ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್ ಮತ್ತು ಗಣಿತಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರಶಾಂತ್ ಕುಮಾರ್ ಹಾಗೂ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ನಿಹಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಮೈಸೂರು. ಈ ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್.
3: ಅಮ್ಮ, SSLC ರಿಸಲ್ಟ್ ಬಂತು, ಆದ್ರೆ ಮಾರ್ಕ್ಸ್ ತುಂಬಾ ಕಡಿಮೆ ಬಂದ್ಬಿಟ್ಟಿದೆ, ಮುಂದೆ ಏನ್ ಮಾಡೋದು?
4: ಚಿಂತಿಸ್ಬೇಡ ಪುಟ್ಟ, ವಾಗ್ದೇವಿ ವಿದ್ಯಾಕುಲ ಪಿಯು ರೆಸಿಡೆನ್ಷಿಯಲ್ ಕಾಲೇಜ್ ನಲ್ಲಿ ನೀಟ್, ಸಿಇಟಿ, ಜೆಇ ಜೊತೆಗೆ IMU CET, ಕ್ಲಾಟ್, ಎಲ್ಸ್ಯಾಟ್, ಕಲಿನರಿ ಸೈನ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, NSD, NDA, ಫೋರೆನ್ಸಿಕ್, ಇಷ್ಟೆಲ್ಲಾ ಕೋರ್ಸ್ ಗಳಿಗೆ ಗೈಡೆನ್ಸ್ ಕೊಡ್ತಾರೆ, ವರ್ಕ್ಶಾಪ್ ಕೂಡ ಮಾಡ್ತಾರಂತೆ. ಅಪ್ಪನ್ ಕರ್ಕೊಂಡು ನಾವು 3 ಜನ ಹೋಗ್ ಬರೋಣ.
5: ಓ, ವಾಗ್ದೇವಿ ಪಿಯು ಕಾಲೇಜಾ? ನಾನು ತುಂಬಾ ಸಲ ವೆಬ್ಸೈಟ್ ಅಲ್ಲಿ ನೋಡಿದೀನಿ ಅಮ್ಮ, ಕ್ಯಾಂಪಸ್ಸೂ ತುಂಬಾ ಚೆನ್ನಾಗಿದೆ.
3: ನೀನು ಬಾ ಅಮ್ಮ, ಹೋಗ್ ಬರೋಣ.
4: 9855008334 ಈ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋಣ ಬಾ.
5: ನಾನು ಫೋನ್ ನಂಬರ್ ನ ಸೇವ್ ಮಾಡ್ಕೋತೀನಿ, 9845008334.
6: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. SSLC ನಂತರ ಸಾಕಷ್ಟು ವಿವಿಧ ಕ್ಷೇತ್ರದಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು. ಅದರ ಅಡಿಯಲ್ಲಿ ಮೈಸೂರಿನ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ನಲ್ಲಿ ಲಭ್ಯ ಇರೋ ಕೋರ್ಸ್ಗಳನ್ನು ಕುರಿತಾಗಿ ಮಾಹಿತಿ ನೀಡಲಿದ್ದಾರೆ ಅಪಾರ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಟ್ರಸ್ಟಿಗಳಾದ ಬೋಪಣ್ಣ ಹಾಗೂ ರುಕ್ಮಿಣಿಯವರು. ಹಾಗೆ ನಮ್ಮೊಂದಿಗಿದ್ದಾರೆ ಗಣಿತಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರಶಾಂತ್ ಕುಮಾರ್ ಹಾಗೂ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ನಿಹಾಲ್. ನಾಲ್ವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಈ ಶಾಲೆ ಅಥವಾ ಈ ಕಾಲೇಜ್ ಯಾವಾಗ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಬೋದಾ ಮೇಡಮ್?
7: ನಮಸ್ಕಾರ ಕೇಳುಗರಿಗೆಲ್ಲ. 2022 ಅಪಾರ ಎಜುಕೇಷನ್ ಟ್ರಸ್ಟನ್ನು ನಾನು ಹಾಗೂ ಸಿಟಿ ಬೋಪಣ್ಣವರು ಇಬ್ಬರು ಸ್ಥಾಪನೆ ಮಾಡ್ತೀವಿ. ತದನಂತರದಲ್ಲಿ 2024 ವಾಗ್ದೇವಿ ವಿದ್ಯಾಕುಲ ಪದವಿ ಪೂರ್ವ ಕಾಲೇಜನ್ನು, ರೆಸಿಡೆನ್ಸಿಯಲ್ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ.
6: ಇದನ್ನ ಏನಕ್ಕಾಗಿ ಪ್ರಾರಂಭ ಮಾಡಿದ್ರಿ?
7: ನಮ್ಮ ವಾಗ್ದೇವಿ ವಿದ್ಯಾಕುಲ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡುವಂತಹ ವಿದ್ಯಾರ್ಥಿಗಳು ಆ 2 ವರ್ಷದ ವಿದ್ಯಾಭ್ಯಾಸದ ಅವಧಿಯಲ್ಲಿ ಅವರ ನಿಜ ಜೀವನ ಮುಂದೆ ಹೇಗಿರುತ್ತೆ, PUC ಆದ ನಂತರ ಹೇಗಿರುತ್ತೆ, ಆ ನಿಟ್ಟಿನಲ್ಲಿ ಅವರು ಯಾವ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಬೇಕು, ಏನನ್ನ ಓದಿದ್ರೆ ಯಾವ ರೀತಿಯಲ್ಲಿ ಮುಂದೆ ಹೆಚ್ಚಿನ ಅಧಿಕ ವಿದ್ಯಾಭ್ಯಾಸವನ್ನು ಮಾಡಬಹುದು, ಮತ್ತು ಅದರಿಂದ ಯಾವ ಉದ್ಯೋಗವನ್ನು ಪಡ್ಕೋಬಹುದು, ಉದ್ಯೋಗ ಪಡೆಯದೇ ಇದ್ದಂಥ ಪಕ್ಷದಲ್ಲಿ ಯಾವ ರೀತಿ ಅವರ ನೈಜ ಜೀವನಕ್ಕೆ ಬೇಕಾದಂತಹ ಬೇರೆ ಬೇರೆ ಕೋರ್ಸ್ಗಳು, ಅಂದರೆ ಕೃಷಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಉದ್ಯಮಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಇಂಥದ್ದು ಯಾವುದೇ ಬಂದರೂ ಅದರಲ್ಲಿ ತಯಾರು ಮಾಡಬಹುದು. ಮಕ್ಕಳನ್ನು ಈ 2 ವರ್ಷದಲ್ಲಿ ಹೇಗೆ ವಿದ್ಯಾಸಂಸ್ಥೆಯಲ್ಲಿ ನಾವು ತಯಾರು ಮಾಡಿ ಕಳಿಸಬೇಕು ಅನ್ನೋ ಒಂದು ದಿಟ್ಟ ನಿಲುವನ್ನು ಇಟ್ಕೊಂಡು ನಾವು ಈ ವಾಗ್ದೇವಿ ವಿದ್ಯಾಕುಲವನ್ನು ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ಈ ನಮ್ಮ ವಾಗ್ದೇವಿ ವಿದ್ಯಾಕುಲ ಪದವಿ ಪೂರ್ವ ಕಾಲೇಜಿನ ವಾತಾವರಣ ಪೂರ್ಣವಾಗಿ ಗುರುಕುಲ ಪದ್ಧತಿಯಲ್ಲಿದೆ. ಜೊತೆಗೆ ಕಟ್ಟಡ ಮತ್ತು ಇದು ಅದರ ಬೇಕಾದಂಥ ಪರಿಕರಗಳು, ವಿದ್ಯಾರ್ಜನೆಗೆ ಬೇಕಾದಂಥ ಪರಿಕರಗಳನ್ನು ಹೆಚ್ಚಿನದಾಗಿ ನಾವು ಪಾರಂಪರಿಕ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದೇವೆ. ಹಂಚಿನ ಕಟ್ಟಡ ಇರ್ಬೋದು, ಮತ್ತು ತುಂಬ ಶಾಂತ ವಾತಾವರಣ, ಪ್ರಶಾಂತವಾದ ವಾತಾವರಣ ಮುಂತಾದವುಗಳನ್ನು ಅದರಲ್ಲಿ ತಂದು ನಾವು ಆ ಒಂದು ಹೆಚ್ಚು ಕಮ್ಮಿ 3 ಎಕರೆ ಕ್ಯಾಂಪಸ್ ಒಳಗೆ ಅದನ್ನು ಸೃಷ್ಟಿ ಮಾಡಿದ್ದೇವೆ.
6: ಬಹುಶಃ ನೀವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈಗಾಗಲೇ ಮಾತಾಡ್ತಾ ಇದ್ದೀರಾ. ಮಕ್ಕಳಿಗೆ ಓದೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಓದಬೇಕು ಅಂತ ಅನ್ನಿಸ್ಬೇಕು, ಅಲ್ಲಿಗೆ ಬಂದಾಗ ಅದು ನಿಜವಾಗ್ಲೂ ಒಂದು ದೇವಾಲಯ ಅನ್ನೋ ಫೀಲಿಂಗ್ ಬಂದ್ರೇ ನಾವು ಅಲ್ಲಿ ಓದಬೇಕು ಅಂತ ಒಂದು ಆ ಒಂದು ಸಂತೋಷವಾದ ಆ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಹೀಗೆ ಮಾಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇನ್ನು ನಿಮ್ಮ ಕಾಲೇಜ್ನಲ್ಲಿ SSLC ನಂತರ ಯಾವ್ಯಾವ ಕೋರ್ಸ್ಗಳು ಲಭ್ಯ ಇದೆ ಅಂತ ತಿಳ್ಕೊಬೋದಾ ಸರ್?
8: ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಪ್ರಶಾಂತ್ ಕುಮಾರ್, ಮ್ಯಾಥಮ್ಯಾಟಿಕ್ಸ್ ಲೆಕ್ಚರರ್. ಸೊ ನಮ್ಮ ಕಾಲೇಜಲ್ಲಿ SSLC ಆದ ನಂತರ ಎರಡು ಸ್ಟ್ರೀಮ್ ಉಂಟು, ಒಂದು ಸೈನ್ಸ್ ಮತ್ತೊಂದು ಕಾಮರ್ಸ್. ಸೈನ್ಸಲ್ಲಿ ನಮ್ಮಲ್ಲಿ ಎರಡು ಬ್ಯಾಚಸ್, ಒಂದು ಕಾಂಬಿನೇಷನ್ PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಬಯಾಲಜಿ, ಇನ್ನೊಂದು PCMC ಅಂತ ಹೇಳ್ತೇವೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್. ಈ ಎರಡು ರೀತಿಯ ಕೋರ್ಸ್ಗಳು ಸೈನ್ಸ್ ಸ್ಟ್ರೀಮಲ್ಲಿರ್ತವೆ. ಮತ್ತು ಕಾಮರ್ಸಲ್ಲಿ ಎರಡು ರೀತಿಯ ಕೋರ್ಸ್ಗಳಿವೆ, ಒಂದು ECBA, ಇನ್ನೊಂದು ESBA.
6: ವಿಶೇಷವಾಗಿ ನಿಮ್ಮ ಕಾಲೇಜ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂದರೆ PUC ನಂತರ ನಮಗೆ ಬರೋ CET ಇರಬಹುದು, NEET ಇರಬಹುದು, JEE ಇರಬಹುದು, ಅದಕ್ಕೆ ನಿಮ್ಮಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತಾ ಇದ್ದೀರಾ ಸರ್?
8: ಓಕೆ, ಸೊ ಇಲ್ಲಿ ನಾವು ಈ NEET, JEE ಮತ್ತು KCET ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸೊ ಇಂಟಿಗ್ರೇಟೆಡ್ ಕೋಚಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಇದು ಹೇಗೆ ನಡೀತದೆ ಅಂದರೆ, ಫಸ್ಟ್ ನಾವು ತರಗತಿಗೆ ಹೋಗಿ ಬೋರ್ಡ್ ಸಿಲೆಬಸ್ ಕಲಿಸ್ತೇವೆ ಅವರಿಗೆ. ಸೊ ಬೋರ್ಡ್ ಸಿಲೆಬಸ್ ಆದ ಇಮಿಡಿಯೇಟ್, ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ನಾವು ಮಾಡ್ತೇವೆ, ಸೊ ಒಂದು ಚಾಪ್ಟರ್ ಆದ ಕೂಡಲೇ ಆ ಚಾಪ್ಟರ್ಗೆ ಸಂಬಂಧಪಟ್ಟ ಕಾಂಪಿಟೇಟಿವ್ ಟೆಸ್ಟ್, ಕಾಂಪಿಟೇಟಿವ್ ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೇವೆ ಅಲ್ಲಿ. ಸೊ ಇದೇ ಥರ NEET, JEE, KCET ಎಲ್ಲ ಇದಕ್ಕೆ ನಾವು ಈ ಥರ ಫಾಲೋ ಪ್ಯಾಟರ್ನ್ ಫಾಲೋ ಮಾಡ್ತೇವೆ. ಸೊ ಮತ್ತು ಇದರ ಜೊತೆಗೆ ನಾವು ಅವರಿಗೆ ವೀಕ್ಲಿ ಒಂದು ಟೆಸ್ಟ್ ಇಡ್ತೇವೆ, ಮಂಡೇ ಟೆಸ್ಟ್. ಸೊ ಥ್ರೂ ಔಟ್ ದ ಇಯರ್ ಪ್ರತಿ ಸೋಮವಾರ ಅವರಿಗೆ ಒಂದು ಕಾಂಪಿಟೇಟಿವ್ ಟೆಸ್ಟ್ ಇರ್ತದೆ. ಈ ಕಾಂಪಿಟೇಟಿವ್ ಟೆಸ್ಟ್ ಹೇಗಿರ್ತದೆ ಅಂತ ಹೇಳಿದ್ರೆ, ನ್ಯಾಷನಲ್ ಲೆವೆಲ್ ಆ್ಯಕ್ಚುಯಲ್ ಎಕ್ಸಾಮಲ್ಲಿ ಯಾವ ಥರ ನಾವು ಮಾಡ್ತೇವೆ ಅದೇ ಥರ, ಫಾರ್ ಎಕ್ಸಾಂಪಲ್ NEET ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 720 ಮಾಡ್ತೇವೆ. ಸೊ ಈ ಟೆಸ್ಟನ್ನು ಕೂಡ ನಾವು 720 ಮಾಡ್ತೇವೆ. ಸೊ ಇದರ ಜೊತೆಗೆ ನಾವು ಟೆಸ್ಟ್ ಸೋಮವಾರ ಆದರೆ ಇಮ್ಮಿಡಿಯೇಟ್ ನಾವು ರಿಸಲ್ಟ್ ಕೊಡ್ತೇವೆ, ಮೇ ಬಿ ಮಂಗಳವಾರ ಅವರಿಗೆ ಪೇರೆಂಟ್ಸಿಗೆ ಮತ್ತು ಸ್ಟೂಡೆಂಟ್ಸಿಗೆ ರಿಸಲ್ಟ್ ಕೊಡ್ತೇವೆ. ರಿಸಲ್ಟ್ ಕೊಟ್ಟು ಸ್ಟೂಡೆಂಟ್ಸಿಗೆ ಆ ರಿಸಲ್ಟ್ ಇದು ಅನಾಲಿಸಿಸ್ ಹೇಳ್ತೇವೆ, ಯಾರು ಎಲ್ಲಿ ಕಡಿಮೆ ಬಂದರು, ಯಾಕೆ ತಪ್ಪಾಯಿತು, ಮತ್ತು ರೈಟ್ ಆನ್ಸರ್ಸ್ ಏನು, ಆ ಥರ ಎಲ್ಲ ಡಿಸ್ಕಸ್ ಮಾಡ್ತೇವೆ.
6: ಬಹುಶಃ ನೀವು ಅದೇ ಒಂದು ಟಫ್ನೆಸ್ ಏನಿರುತ್ತೋ ಆ ಮೈನ್ ಪೇಪರಲ್ಲಿ ಅದನ್ನು ಮೇಂಟೈನ್ ಮಾಡೋದ್ರಿಂದ ಮಕ್ಕಳಿಗೆ ಅದು ತುಂಬ ಬಾರಿ ಅದು ಅಭ್ಯಾಸ ಆಗುತ್ತೆ ಅಂತ ಅನ್ಕೋತೀನಿ.
8: ಹೌದೌದು, ಖಂಡಿತವಾಗಿಯೂ. ಅದಕ್ಕೋಸ್ಕರ ನಾವು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಪ್ಯಾಟರ್ನ್ ಅನ್ನೇ ಫಾಲೋ ಮಾಡ್ತೇವೆ ಇಲ್ಲಿ.
6: ಈ ಬಾರಿ ನಿಮ್ಮ ಕಾಲೇಜ್ ವಿದ್ಯಾರ್ಥಿಗಳ ಫಲಿತಾಂಶ ಯಾವ ರೀತಿ ಇದೆ ಅಂತ ತಿಳ್ಕೊಬೋದಾ ಸರ್?
8: ಓಕೆ, ಸೊ ಈ ಸರ್ತಿ ನಮ್ಮ ಕಾಲೇಜಲ್ಲಿ ಅತ್ಯುತ್ತಮ ಫಲಿತಾಂಶ ಬಂದಿದೆ. ಸೊ ನಮ್ಮಲ್ಲಿ SSLCಯಲ್ಲಿ ಅತಿ ಕಡಿಮೆ ಅಂಕ ಪಡೆದವರು 58% ಬಂದವರು, ಪಾಸ್ ಆಗುವಾಗ ಸೆಕೆಂಡ್ PUCಯಲ್ಲಿ 90% ಮತ್ತು ಡಿಸ್ಟಿಂಕ್ಷನಿಂದ ಪಾಸ್ ಆಗಿದ್ದಾರೆ, ಮತ್ತು ಕಾಲೇಜಿಗೆ 100% ರಿಸಲ್ಟ್ ಕೂಡ ಬಂದಿದೆ.
6: ನಿಮ್ಮ ಕಾಲೇಜ್ನಲ್ಲಿ ಯಾವ ಸಿಲೆಬಸ್ನ ಫಾಲೋ ಮಾಡ್ತಾ ಇದ್ದೀರಾ, ಸ್ಟೇಟ್ ಸಿಲೆಬಸ್ CBSE ಸಿಲೆಬಸ್?
8: ನಮ್ಮ ಕಾಲೇಜ್ನಲ್ಲಿ ಸ್ಟೇಟ್ ಸಿಲೆಬಸ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಅದು.
6: ಇವಾಗ NEET ಅಂದರೆ ಕೆಲವೊಮ್ಮೆ ಕ್ರ್ಯಾಕ್ ಮಾಡೋಕ್ಕಾಗತ್ತೆ, ಆದರೆ ಪ್ರತಿ ಬಾರಿ ಕ್ರ್ಯಾಕ್ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವೊಬ್ಬರಿಗೆ ನಾನು ಡಾಕ್ಟರ್ ಸೈಡೇ ಹೋಗಬೇಕು ಅನ್ನೋದಿರುತ್ತೆ, ಅದಕ್ಕೆ ಅವರು 1 ವರ್ಷ ಲಾಂಗ್ ಟರ್ಮ್ ತೊಗೊಂಡು ಆ NEET-ನ ಆ ಬಾರಿನಾದರೂ ಕ್ರ್ಯಾಕ್ ಮಾಡಬೇಕು ಅಂತ ಇಡೀ ವರ್ಷ NEET-ಗಾಗಿ ಅಂತಾನೆ ಅವರ ಒಂದು ಜೀವನವನ್ನು ಪಣವಾಗೆ ತೊಟ್ಟು ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ನೀವೇನಾದರೂ ಕೋಚಿಂಗ್ ಕೊಡ್ತಾ ಇದ್ದೀರಾ?
8: ಹೌದು, ಖಂಡಿತವಾಗಿಯೂ. ಈ ವರ್ಷ ನಾವು ಹೊಸತಾಗಿ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೇವೆ ನಮ್ಮ ಕ್ಯಾಂಪಸ್ಸಲ್ಲಿ, NEET ರಿಪೀಟರ್ಸ್ ಬ್ಯಾಚ್ ಅಂತೇಳಿ. ಆಲ್ರೆಡಿ ನಾವು ಸ್ವಲ್ಪ ಅಡ್ವರ್ಟೈಸ್ ಎಲ್ಲ ಮಾಡಿದ್ದೇವೆ. ಸೊ ಇದು ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಅವರಿಗೆ ಬೇಕು ಇಷ್ಟು ಮಾರ್ಕ್ಸ್ ಬೇಕಂತ ಇರ್ತದೆ, 720 ನಮಗೆ 600 ಬೇಕು ಅಥವಾ ಎಷ್ಟು, ಕೆಲವರಿಗೆ ಮೆಡಿಕಲ್ ಸೀಟ್ ಸಿಗುವುದಿಲ್ಲ. ಸೊ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡಲಿಕ್ಕೆ ಈ ವರ್ಷ ನಾವು NEET ರಿಪೀಟರ್ಸ್ ಬ್ಯಾಚ್ ಅಂತ ಕೋರ್ಸನ್ನು ನಾವು ಮಾಡ್ತಿದ್ದೇವೆ.
6: ಅಲ್ಲಿಗೆ ಅದರಲ್ಲಿ ಕೇವಲ NEET ಟ್ರೈನಿಂಗ್ ಮಾತ್ರನೇ ಇರುತ್ತೆ, ಅಂದರೆ ಲಾಂಗ್ ಟರ್ಮ್ ತೊಗೊಂಡವರು ಹೇಗೆ ಅದನ್ನು ಕ್ರ್ಯಾಕ್ ಮಾಡಬೇಕು ಅನ್ನೋದಕ್ಕೆ ಸಂಪೂರ್ಣವಾಗಿ NEET ಟ್ರೈನಿಂಗ್ ನೀವು ಆ ಬ್ಯಾಚಲ್ಲಿ ಕೊಡ್ತಾ ಇದ್ದೀರಿ.
8: ಹೌದು ಹೌದು.
6: ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಕಾಲೇಜ್ನಲ್ಲಿ ಸೇರಬೇಕು ಅಂದರೆ ಏನಾದರೂ ಕ್ರೈಟೀರಿಯಾ ಇದೆಯಾ ಅಥವಾ ಕಟ್ ಆಫ್ ಪರ್ಸೆಂಟೇಜ್ ಏನಾದರೂ ಇದೆಯಾ?
7: ನಮ್ಮ ಕಾಲೇಜಲ್ಲಿ ಸೇರ್ಕೊಳ್ಳಿಕ್ಕೆ ಆ ಥರ ಕಟ್ ಆಫ್ ಪರ್ಸೆಂಟೇಜ್ ಅಂತ ಏನೂ ಇಟ್ಟಿಲ್ಲ, ಎಲ್ಲರೂ ಅಡ್ಮಿಷನ್ ಮಾಡ್ಕೊಳ್ಬೋದು, ಆ ಥರ ಏನೂ ತೊಂದರೆ ಇಲ್ಲ. ಆದರೆ ಅತಿ ಹೆಚ್ಚು ಅಂಕ ಗಳಿಸಿದಂತಂದ್ರೆ 600 ಎಬೋ ಮಾರ್ಕನ್ನು ಪಡ್ಕೊಂಡಂಥವರಿಗೆ ನಾವು ಸ್ಕಾಲರ್ಶಿಪ್ಗಳನ್ನು ಕೂಡ ಕೊಡ್ತಾ ಇದ್ವಿ. ಅದು ಡಿಪೆಂಡ್ ಅಪಾನ್ ಅವ್ರಿಗೆ ಒಂದು ಟೆಸ್ಟ್ ಕೊಡ್ತೇವೆ ಕಾಲೇಜಲ್ಲಿ. ಆ ಟೆಸ್ಟಲ್ಲಿ ಅವರೊಂದು ಮಾರ್ಕ್ ತಗೊಂಡಾಗ ಅವರಿಗೆ ಅಕಾಡೆಮಿಕ್ ಫೀಸಲ್ಲಿ ಉಚಿತವಾಗಿಯೂ ಇರಬಹುದು, ಕೆಲವು ಸಲ ಅವರ ಮಾರ್ಕ್ಸ್ ಹೈ ಬಂದರೆ, ಇಲ್ಲದಿದ್ದರೆ ಅವರಿಗೆ ಪಾರ್ಷಲಿ ಇಷ್ಟಿಷ್ಟು ಅಂತ ಹೇಳಿ ಕಟ್ ಮಾಡುವಂಥದ್ದು ಕೂಡ ಇರುತ್ತೆ.
6: ಟೀಚಿಂಗ್ ಸ್ಟಾಫ್ ವಿದ್ಯಾರ್ಥಿಗಳ ಜೊತೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
8: ಓಕೆ, ಸೊ ನಾವು ಇಲ್ಲಿ ನಮ್ಮ ಸಿಸ್ಟಮಲ್ಲಿ ನಾವೊಂದು ಮೆಂಟರ್ಶಿಪ್ ಅಂತೇಳಿ ಇನ್ಕ್ಲೂಡ್ ಮಾಡ್ತಿದ್ದೇವೆ. ಸೊ ಈ ಮೆಂಟರ್ಶಿಪ್ ಅಂತೇಳಿದರೆ ಒಂದು ಟೀಚರಿಗೆ 10 ಸ್ಟೂಡೆಂಟ್ಸನ್ನು ನಾವು ಅಸೈನ್ ಮಾಡ್ತೇವೆ. ಸೊ ಇದು ಯಾವ ಥರ ಅಂತ ಹೇಳಿದರೆ, ಆ 10 ಸ್ಟೂಡೆಂಟ್ಸ್ದು ಎಲ್ಲ ಜವಾಬ್ದಾರಿನೂ ಆ ಟೀಚರ್ ನೋಡ್ತಾರೆ. ಅಂದರೆ ಅವರದ್ದು ಅವರಿಗೆ ಅವರ ಜೊತೆ ಪ್ರತಿ ಸರ್ತಿ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಮಾತಾಡ್ತಾರೆ, ಮತ್ತು ಅವರನ್ನು ಮೋಟಿವೇಟ್ ಮಾಡ್ತಾರೆ, ಮತ್ತು ಅವರ ಮಾರ್ಕ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾರೆ, ಮತ್ತು ಅವರ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಟ್ ಆಗಿರ್ತಾರೆ. ಈ ಥರ ರೆಗ್ಯುಲರ್ ಟೀಚರ್ನವರು ಸ್ಟೂಡೆಂಟ್ ಒಟ್ಟಿಗೆ ಮತ್ತು ಆ ಸ್ಟೂಡೆಂಟ್ನ ಪೇರೆಂಟ್ ಒಟ್ಟಿಗೆ ಕಮ್ಯುನಿಕೇಟ್ ಆಗ್ತಾ ಇರ್ತಾರೆ. ಅಂದರೆ ಇಂಡೈರೆಕ್ಟ್ಲಿ ನಾವು ಹೇಗೆ ಹೇಳೋದು ಅಂತೇಳಿದ್ರೆ, ಆ ಒಂದು ಟೀಚರ್ ಸ್ಟೂಡೆಂಟಿಗೆ ಒಂಥರ ಇಂಡೈರೆಕ್ಟ್ಲಿ ಪೇರೆಂಟ್ಸ್ ಥರನೇ ಅಲ್ಲಿರ್ತಾರೆ, ಮೆಂಟರ್ಶಿಪ್ ಅಂತ ಹೇಳ್ತೇವೆ ಇದಕ್ಕೆ.
6: ಇದು ಬಹುಶಃ ತುಂಬ ಇಂಪಾರ್ಟೆಂಟ್. ಇವಾಗ ಇಂಡಿವಿಜುವಲ್ ಗ್ರೋತ್ಗೆ ಇಂಡಿವಿಜುವಲ್ ಕೇರ್ ಹೇಗಿರುತ್ತೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಂದರೆ ಏನು ಹೇಳ್ತೀರಾ?
9: ಈಗ ನಮಸ್ಕಾರ, ನನ್ನ ಹೆಸರು ಗೋಪಣ್ಣ. ಈ ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ. ಸೊ ಪ್ರತಿ ಮಕ್ಕಳದು ರಿಕ್ವೈರ್ಮೆಂಟ್ನ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಯಾವ ಸಬ್ಜೆಕ್ಟ್ ಅಥವಾ ಯಾವ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೇ ನಾವೊಂದು ಒಂದು ಕ್ವೆಶ್ಚನೇರ್ ಪ್ರಿಪೇರ್ ಮಾಡಿ ಅವ್ರನ್ನ ತಿಳ್ಕೊಳ್ತೀವಿ. ಹಾಗೆ ಒಂದು ಸಲ ಅದು ತಿಳ್ಕೊಂಡ್ಮೇಲೆ ನಾವು ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು, ಒಂದು ಮೆಂಟರ್ಸ್ ಆಗಲಿ, ಮೆಂಟರ್ಸ್ ಮೂಲಕ ಆಗಲಿ ಅಥವಾ ಬೇರೆ ವರ್ಕ್ಶಾಪ್ಸ್ ಮೂಲಕ ಅಥವಾ ಅವ್ರಿಗೆ ಬೇರೆ ಇವ್ರು ಇರ್ತಾರೆ ಅಂದರೆ ಅದಕ್ಕೆ ಕೌನ್ಸಿಲಿಂಗ್ ಮಾಡೋಂಥ ಒಂದು ಇಂಡಿವಿಜುವಲ್ಸ್ ಇರ್ತಾರೆ, ಅವ್ರನ್ನ ನಾವು ಕಾಲೇಜ್ಗೆ ತಂದು ಇವರಿಗೆ ಪರ್ಟಿಕ್ಯುಲರ್ ಆಗಿ ಅವರ ಕೋರ್ ಸಬ್ಜೆಕ್ಟ್ ಅಥವಾ ಕೋರ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ.
6: ಈಗ ಮ್ಯಾನೇಜ್ಮೆಂಟು ಸ್ಟೂಡೆಂಟ್ಸ್ಗೆ ಏನು ಸ್ಪೆಷಲ್ ಫೆಸಿಲಿಟೀಸ್ ಅಂತ ಏನು ಕೊಡ್ತಾ ಇದೆ ಸರ್?
7: ಸ್ಪೆಷಲಿಟೀಸ್ ಅಂದರೆ ತುಂಬ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು, ಅವರಿಗೆ ಅಧಿಕವಾಗಿ ಓದಬೇಕು ಅನ್ನುವಂಥ ಇಚ್ಛೆ ಇರುತ್ತೆ, ಆದರೆ ಈಗಿರುವಂಥ ಈ ಫೀಸ್ಗಳನ್ನು ಅವರಿಗೆ ಕಟ್ಟಲಿಕ್ಕೆ ಆಗದೇ ಇರುವಂಥದ್ದು ಇರಬಹುದು. ಇಂಥ ಸಂದರ್ಭದಲ್ಲಿ ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಅವರಿಗೆ ಉಚಿತ ಶಿಕ್ಷಣ ಕೂಡ ಇದೆ.
6: ಈಗ ಸ್ಟಡೀಸ್ ಅಂದ್ರೇ ಮಕ್ಕಳಿಗೆ ಒಂಥರ ಸ್ಟ್ರೆಸ್ಫುಲ್ ಲೈಫ್, ಅದು ತುಂಬ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಯಾಕಂದರೆ ಇವಾಗ ಕಾಲೇಜ್ಗೆ ಹೋದರೆ ಅಲ್ಲಿ ಪಾಠ ಓದು, ಮನೆಗೆ ಬಂದರೆ ಮತ್ತೆ ಇನ್ನೆಲ್ಲೋ ಟ್ಯೂಷನ್ನು ಓದು, ಅಂದರೆ ಮನೆಯಲ್ಲೂ ಮತ್ತೆ ಈ ಬಾರಿ ನೀನು ಪಿ ಯು ಸಿ ನೀನು ಓದಬೇಕು, ಒಳ್ಳೆ ಪರ್ಸೆಂಟೇಜ್ ತೊಗೋಬೇಕು, ಎಲ್ಲ ಕಡೆ ಅಷ್ಟು ಒತ್ತಡನೇ ಮೈಂಡ್ಗಾಗೋದ್ರೆ ಅದು ನಿಜ ಮೈಂಡ್ ಅದನ್ನು ಫೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಲ್ಲದೆ ಪಠ್ಯೇತರ ಚಟುವಟಿಕೆಗಳು ನಿಮ್ಮ ಕಾಲೇಜ್ನಲ್ಲಿ ಏನಾದರೂ ಲಭ್ಯ ಇದೆಯಾ ಸರ್?
9: ಹೌದು, ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆದ ಫಸ್ಟ್ 15 ಡೇಸು ಗ್ರೂಮಿಂಗ್ ಸೆಷನ್ ಅಂತ ಮಾಡ್ತೀವಿ. ಆ ಗ್ರೂಮಿಂಗ್ ಸೆಷನ್ ಏನು ಅಂತಂದರೆ, ಅವರು ಅವರ ಮನೆಯಲ್ಲಿ ಒಂದು ಕೆಲವಾರು ಅಭ್ಯಾಸಗಳಿರ್ಬೋದು ಅಥವಾ ಒಂದು ಹವ್ಯಾಸಗಳಿರ್ಬೋದು, ಅದನ್ನು ಅವರಿಗೆ ಇಲ್ಲಿ ಇಮಿಡಿಯೇಟಾಗಿ ನಿಲ್ಲಿಸ್ಲಿಕ್ಕೂ ಆಗಲಿಕ್ಕಿಲ್ಲ ಅಥವಾ ಅದನ್ನು ಕಂಟಿನ್ಯೂ ಮಾಡೋದಾದರೂ ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಫಸ್ಟ್ 15 ಡೇಸಲ್ಲಿ ಕೆಲವಾರು ಮಂತ್ರಗಳಾಗಲಿ, ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಅದನ್ನು ಹೇಗೆ ಚೆನ್ನಾಗಿ ಅಂದರೆ ಒಂದು ಪ್ರೊಫೆಷ್ನಲ್ ಆಗಿ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೊಫೆಷ್ನಲ್ ಮೆಂಟರ್ನ ಕರ್ಕೊಂಡು ಬಂದು ಅವ್ರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅದನ್ನು ನಾವು ಕಲಿಸ್ಕೊಡ್ತೀವಿ. ಅದು ಫಸ್ಟ್ 15 ಡೇಸ್ ಆಗುತ್ತೆ, ಇನ್ಕ್ಲೂಡಿಂಗ್ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ಅಥವಾ ಅವರ ಬೆಡ್ ಮೇಕಿಂಗ್ ಆಗಲಿ, ಅವರು ಬೇಸಿಕ್ ಫೋರ್ಕ್ ಆ್ಯಂಡ್ ನೈಫ್ ಹೇಗೆ ಯೂಸ್ ಮಾಡಬೇಕಾಗ್ಬೋದು ಅಥವಾ ಒಂದು ಪ್ಲೇಟ್ನ ಅವರು ಹೇಗೆ ಇಟ್ಕೊಳ್ಬೇಕು ಟೇಬಲ್ ಮೇಲೆ, ಆಮೇಲೆ ಅವರ ಬೆಡ್ಶೀಟ್ಸು ಹೇಗೆ ಮೇಂಟೈನ್ ಮಾಡಬೇಕು, ಅವರ ಯೂನಿಫಾರ್ಮ್ಸ್ ಹೇಗೆ ಮೇಂಟೈನ್ ಮಾಡಬೇಕು, ಅಂಥದ್ರದ್ದೇ ಒಂದು ಗ್ರೂಮಿಂಗ್ ಆಗುತ್ತೆ ಫಸ್ಟ್ 15 ಡೇಸ್. ಅದರಲ್ಲೇ ಮಕ್ಕಳದು ಫಸ್ಟ್ ಒಂದು ಮೋಲ್ಡ್ ಆಗುತ್ತೆ, ಅಂದರೆ ಅವರ ಒಂದು ಬಿಹೇವಿಯರಲ್ಲಿ ಚೇಂಜ್ ಬರುತ್ತೆ. ಬಂದ ಮೇಲೆ ಅವರಿಗೆ ಲಾಸ್ಟ್ ಅಂದರೆ ಒಂದು 4 ಡೇಸ್ ಪ್ರಯರ್ ಟು ದ 15 ಡೇಸ್ ಅವರಿಗೆ ಸಬ್ಜೆಕ್ಟ್ದು ಒಂದು ಇಂಟ್ರಡಕ್ಷನ್ ಬರುತ್ತೆ. ಅದನ್ನು ಏನಕ್ಕೆ ಓದಬೇಕು, ಆ ಸಬ್ಜೆಕ್ಟ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ಏನು ತಿಳ್ಕೋಬೇಕು ಅನ್ನೋದ್ರದ್ದು ಒಂದು ಡಿಸ್ಕಷನ್ ಆಗುತ್ತೆ. ಆಮೇಲೆ ಅವ್ರಿಗೆ ಕೋರ್ ಸಬ್ಜೆಕ್ಟ್ ಬಗ್ಗೆ ಅದ್ರ ಬಗ್ಗೆ ಇದು ಸ್ಟಾರ್ಟ್ ಆಗುತ್ತೆ, ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ.
6: ಇವಾಗ ಅದು ಗ್ರೂಮಿಂಗ್ ಸೆಷನ್ ಅಂತ ಹೇಳಿದ್ರಿ, ಅದಲ್ಲದೆ ಕಾಲೇಜ್ ನಡಿಬೇಕಾದ್ರೂ ಕೂಡ ಯೋಗಾಗೆ ಮೆಡಿಟೇಷನ್ಗೆ ಅಥವಾ ಬೇರೆ ಏನಾದರೂ ಸ್ಪೋರ್ಟ್ಸ್ಗೆ ಅವಕಾಶ ಇದೆಯಾ?
9: ಹೌದು, ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಅವರ ಚಟುವಟಿಕೆಗಳು ಸ್ಟಾರ್ಟ್ ಆಗುತ್ತೆ. ಆಗ ಸ್ಟಾರ್ಟ್ ಮಾಡದೇ ಅವರು ಯೋಗ ಮತ್ತು ಒಂದು ಮೆಡಿಟೇಷನ್ ಸೆಷನಿಂದನೇ ಸ್ಟಾರ್ಟ್ ಮಾಡೋದು. ಆಮೇಲೆ ಇದು ಅಕಾಡೆಮಿಕ್ಸ್, ಇದರಲ್ಲಿ ಏನೇನು ಇದಿದೆ, ಸಿಲೆಬಸಸ್ ಇದೆ, ಅದ್ರ ಬಗ್ಗೆ ಅವ್ರಿಗೊಂದು ಪ್ರೈವೇಟ್ ಕೋಚಿಂಗ್ ಇರುತ್ತೆ, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸಂಜೆ ಕ್ಲಾಸಸ್ ಆದಮೇಲೆ ಅಗ್ರಿಕಲ್ಚರ್ಗೆ ಅಂತಲೇ ನಾವು ಒಂದು ಸ್ವಲ್ಪ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀವಿ. ಸೊ
6: ಇದು ಬಹುಶಃ ನಾನು ಮೊಟ್ಟ ಮೊದಲನೇ ಬಾರಿ ಈ ತರ ಕೇಳ್ತಾ ಇರೋದು, ಕಾಲೇಜ್ ನಲ್ಲಿ ಅಗ್ರಿಕಲ್ಚರ್ಗೆ ಈ ತರ ಪ್ರಾಮಿನೆನ್ಸ್ ಕೊಡ್ತಾ ಇದ್ದೀವಿ ಅಂತ. ತುಂಬಾ ಸಂತೋಷ ಆಯ್ತು ಸರ್.
9: ಸೊ ಒನ್ ಆಫ್ ದ ಕ್ರೈಟೀರಿಯಾ ಏನಂತಂದ್ರೆ, ಅವರು ಮಣ್ಣನ್ನ ಮುಟ್ಟಬೇಕು, ಮಕ್ಕಳು ಮಣ್ಣನ್ನು ಮುಟ್ಟಬೇಕು, ಸಾಯಿಲ್ದು ಅರಿವಿರಬೇಕು ಅವ್ರಿಗೆ, ಗಿಡದ ಅರಿವಿರಬೇಕು. ಆಮೇಲೆ ಹೈನುಗಾರಿಕೆ ಆಗಲಿ ಅಥವಾ ಫಿಶ್ ಫಾರ್ಮಿಂಗ್ ಆಗಲಿ ಅಥವಾ ಬೇರೆ ಬೀ ಕೀಪಿಂಗ್ ಇರ್ಬೋದು, ಈ ಥರದ ವಿಚಾರಕ್ಕೆ ನಾವು ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ತೀವಿ. ಹಾಗೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತೀವಿ. ಹಾಗೆ ಅದನ್ನು ಹೇಗೆ ಮುಂದೆ ಅವರು ಹಾಬಿಯಾಗಿ ಕಲ್ಟಿವೇಟ್ ಮಾಡ್ಕೋಬೋದು ಅಥವಾ ಅವ್ರ ನಿಜ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೋಬೋದು ಅನ್ನೋದಕ್ಕೆ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತೀವಿ.
6: ಇದ್ರ ಬಗ್ಗೆ ವಿಸ್ತಾರವಾಗಿ ಆಮೇಲೆ ಮಾತಾಡೋಣ, ಒಂದು ಸಣ್ಣ ವಿರಾಮ ತಗೊಂಡ್ ಬರೋಣ. ಈಗ
10: Are you looking for the best PU college in Mysore for your child's bright future? If so, your right choice is Vagdevi Vidyakula Residential PU College, a well-equipped campus offering both day boarding and residential facilities.
11: Unlock your success with expert educators from Bangalore. Join our comprehensive coaching programs. Integrated JEE, NEET and CET courses for science students. Professional workshops, CA, CPT, CS, CMA for commerce students. Get trained by highly experienced faculty and ace your exams.
10: Superior residential setup with separate hostels for boys and girls. Special priority given to sports, NSS and NCC. Focus on skill development and moral values. Please contact Ankanahalli near Manuganahalli checkpost, Hunsur, BN Road, Mysore. Admissions are now open. Call 9845008334. Vagdevi Vidyakula Residential PU College. A strong foundation for a bright future.
6: ಕೇಳುಗರಿಗೆಲ್ಲ ಮತ್ತೊಮ್ಮೆ ವಾಗ್ದೇವಿ ವಿದ್ಯಾಕುಲ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಹೇಳ್ತಾ, ಈಗಾಗಲೇ ನೀವು ಅಗ್ರಿಕಲ್ಚರ್ ಫಾರ್ಮಿಂಗ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಮಕ್ಕಳಲ್ಲಿ ಅಂತ ಹೇಳಿದ್ರಿ. ಇವಾಗ ಬೀ ಕೀಪಿಂಗು, ಮಕ್ಕಳು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸರ್, ಅದಕ್ಕೆ ಹೇಗೆ ಮಕ್ಕಳು ಪ್ರತಿಕ್ರಿಯಿಸ್ತಾ ಇದ್ದಾರೆ?
9: ನೋಡಿ, ಇದೊಂದು ಏಜ್ ಹೇಗೆ ಅಂತಂದರೆ, ಅವರು ಪ್ಯೂಬರ್ಟಿ ಹಿಟ್ ಆಗೋಂಥ ಒಂದು ಏಜ್. ಸೊ ಅದೊಂದು ಫಾರ್ಮೆಟಿವ್ ಇಯರ್ ಅದು ಅವ್ರಿಗೆ. ಸೊ ಅವ್ರನ್ನ ಇವಾಗ ನಾವು ಹೇಗೆ ಮೋಲ್ಡ್ ಮಾಡ್ತೀವಿ, ಅವರು ಹಾಗೆ ಮೋಲ್ಡ್ ಆಗ್ತಾರೆ. ಈಗ ಎಲ್ಲರ ಮನೆಯಲ್ಲಿ ಒಂದು ಅಗ್ರಿಕಲ್ಚರ್ಗೆ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಒಂದು ಅನುಕೂಲತೆ ಇರಲಿಕ್ಕಿಲ್ಲ. ಅದೇ ನಮ್ಮ ಕಾಲೇಜಲ್ಲಿ ಇರೋದ್ರಿಂದ ಅದರದ್ದು ಉಪಯೋಗ ಪಡಿಸ್ಕೋಬೇಕು ಅನ್ನೋದ್ರದ್ದು ಒಂದು ನಮ್ಮ ಉದ್ದೇಶ. ಇನ್ನೊಂದು, ಮಕ್ಕಳಿಗೆ ಕೆಲವರ ಮಕ್ಕಳಿಗೆ ನಾಯಿ ಅಂದರೆ ಹೆದರಿಕೆ ಇರುತ್ತೆ ಅಥವಾ ಹಸು ಅಂದರೆ ಹೆದರಿಕೆ ಇರುತ್ತೆ. ಯಾಕೆಂದರೆ ಸಣ್ಣದ್ರಿಂದನೂ ನಾಯಿ ಕಚ್ಚುತ್ತೆ, ಹಸು ಆಯುತ್ತೆ ಅಂತ ಒಂದು ಇದಿರುತ್ತೆ. ಸೊ ಅದನ್ನು ನಾವು ಆ ಬ್ಯಾರಿಯರ್ ಬ್ರೇಕ್ ಮಾಡಬೇಕು ನಾವು ಅವ್ರ ಮನಸ್ಸಿಂದ. ಸೊ ಆ ಇಂಟ್ರಡಕ್ಷನ್ ಮಾಡಿದಾಗ, ಮತ್ತು ಬೀ ಕೀಪಿಂಗಲ್ಲೂ ಆಗಲಿ, ಬೀ ಕೀಪಿಂಗನ್ನು ತುಂಬ ಹೆಪಸಾಡಾಗಿ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಅವರು ಅದ್ರ ಪ್ರಕಾರ ಗೇರ್ ಹಾಕೋಬೇಕು, ಅದ್ರ ಜೊತೆಗೆ ಹೋಗಬೇಕು, ಮತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರದ್ದು ಒಂದು ನಾವೊಂದು ಕೋರ್ಸ್ ಥರನೇ ಅದನ್ನೊಂದು ಮಾಡ್ತೀವಿ. ಅದಲ್ಲದೆ ಈಗ ಅದೇ ಮಕ್ಕಳು ಒಂದು ವೆಜಿಟೇಬಲ್ ಬೆಳೆದು ಅವರೇ ಅದರದೊಂದು ಪಲ್ಯ ಆಗಲಿ ಒಂದು ಸಾಂಬಾರಾಗಿ ಅವರಿಗೆ ಒಂದು ಸರ್ವ್ ಮಾಡಿದಾಗ ಅದರಲ್ಲಿ ಬರೋ ಖುಷಿನೇ ಬೇರೆ ಇರುತ್ತೆ. ಸೊ ಅದು ನಮಗಾಗಲಿ ಬೇರೆ ಮಕ್ಕಳಿಗಾಗಲಿ ಅದು 100% ಇದ್ದೇ ಇರುತ್ತೆ. ಸೊ ಅದನ್ನೊಂದು ನಾವು ತುಂಬ ಪರ್ಸ್ನಲಾಗಿ ನಮ್ಮ ಟ್ರಸ್ಟಿಂದ ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಈಗ
6: ಇವಾಗ ಇಷ್ಟೊತ್ತವರೆಗೂ ಕೇಳಿದ್ರೆ ನಿಮ್ಮ ಕಾಲೇಜ್ನಲ್ಲಿ ಫಾರ್ಮಿಂಗ್ ಇಂಟ್ರಡ್ಯೂಸ್ ಮಾಡಿದ್ದೀರಾ ಅಂದ್ರಿ, ಅದಲ್ಲದೆ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರೇ ತುಂಬ ಹೊಸದಾಗಿದೆ ಅಂದ್ರಿ, ಗುರುಕುಲ ಪದ್ಧತಿ ಥರ ಪ್ರಕೃತಿಯೊಂದಿಗೆ ಇದೆ ನಮ್ಮ ಕಾಲೇಜು ಅನ್ನೋ ರೀತಿ ಹೇಳಿದ್ರಿ. ಇದೆಲ್ಲ ಮಕ್ಕಳ ಬೆಳವಣಿಗೆಗೆ ಹೇಗೆ ಸಹಾಯ ಆಗ್ತಾ ಇದೆ ಅಂತೀರ?
9: ನಮ್ಮಲ್ಲಿ ಒಂದು ಹಲಸಿನ ಮರ ಇದೆ. ಸೊ ನಾವು ಕಾಲೇಜು ಸ್ಟಾರ್ಟ್ ಆದಲ್ಲಿಂದ ಆ ಮರ ಇರೋದ್ರಿಂದ ಅದಕ್ಕೆ ಒಂದು ಸ್ಪೀಕಿಂಗ್ ಟ್ರೀ ಅಂತ ಹೆಸರಿಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗಿಂದ ಅದು ಎಷ್ಟು ಮಕ್ಕಳನ್ನ ನೋಡಿರ್ಬೋದು, ಎಷ್ಟು ಟೀಚರ್ಸ್ನ ನೋಡಿರ್ಬೋದು. ಸೊ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅಥವಾ ಏನೇ ಕಾರ್ಯಗಳಾಗಲಿ ಅದ್ರ ಕೆಳಗಡೆ ನಾವು ಕೂತ್ಕೊಂಡೊಂದು ಡಿಸ್ಕಷನ್ ಮಾಡ್ತೀವಿ. ಅದಲ್ಲದೆ ಆಲ್ಮೋಸ್ಟು 300 ಅಡಿಕೆ ಗಿಡ ಹಾಕಿದ್ದೀವಿ. ಅದಲ್ಲದೆ ಬೇರೆ ಕೆಲವಾರು ಹಣ್ಣು ಹೂವು ಆ ಥರದ್ದು ಗಿಡಗಳಿದೆ. ಸೊ ಇದು ಒಂದು ಪರಿಸರದ ಮಧ್ಯ ಇರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದು. ಹಾಗೆ ಹೆಂಚಲ್ಲಿ ಬಿಲ್ಡ್ ಮಾಡಿರೋದಾಗಿರೋದ್ರಿಂದ ಕ್ಲೋಸ್ ಟು ನೇಚರ್, ಅದು ಸಿಮೆಂಟ್ ಸ್ಟ್ರಕ್ಚರ್ ಅಲ್ಲ. ಸೊ ಹಳೆ ಕಾಲದಲ್ಲಿ ಹೇಗೆ ನಾವು ಹಂಚಿನದು

0: ಮನೆಗಳಲ್ಲಿದ್ವಿ, ಅದೇ ಥರ ಇದೊಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಕಾಲೇಜ್ ಇದೆ.
1: ನಿಮ್ಮ ಕಾಲೇಜ್ನಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆಯಾ?
2: ಇದೆ, ಖಂಡಿತವಾಗೂ ಇದೆ. ಆಲ್ಮೋಸ್ಟ್ 25 ಕಿಲೋಮೀಟರ್ ಅಂತರಗಳಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸನ್ನು ಅಳವಡಿಸಿದ್ದೀವಿ.
1: ಈಗ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಲ್ಯಾಬ್ಸು ತುಂಬ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ನೀವು ಇಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರೇ ಇಲ್ಲಿದ್ದೀರಾ, ಆದ್ದರಿಂದ ಫಿಸಿಕ್ಸ್ ಲ್ಯಾಬ್ ಇರ್ಬೋದು ಅಥವಾ ಯಾವುದೇ ಲ್ಯಾಬ್ಗೆ ನೀವು ಏನು ಕೇರ್ ತೊಗೊಂಡಿದ್ದೀರಾ? ಲ್ಯಾಬ್ಸ್ ಎಷ್ಟು ಇಂಪಾರ್ಟೆಂಟ್? ಡೆಫಿನೆಟ್ಲಿ ಇವಾಗ ನಾವು ಕೋರ್ ಸಬ್ಜೆಕ್ಟಲ್ಲಿ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಲ್ಯಾಬ್ಸ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ, ಬೇಕಾಗೇ ಬೇಕಾಗುತ್ತೆ. ಆದ್ದರಿಂದ ಲ್ಯಾಬ್ಸ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಏನು ನೀವು ಕ್ರಮಗಳನ್ನ ತೊಗೊಂಡಿದ್ದೀರಾ ಹೇಳಿ ಸರ್.
3: ನಮಸ್ತೆ. ನೀವು ಹೇಳಿದಾಗೆ ಲ್ಯಾಬ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಪರ್ಟಿಕ್ಯುಲರ್ಲಿ ಸೈನ್ಸ್ ಸಬ್ಜೆಕ್ಟಿಗೆ ಬಂದಾಗ. ಲ್ಯಾಬ್ ಅಂದರೆ ನಾವು ಕ್ಲಾಸ್ ರೂಮಲ್ಲಿ ಏನು ಕಲಿಸ್ತೇವೆ ಅದನ್ನು ಅವರು ಪ್ರಾಕ್ಟಿಕಲಿ ಮಾಡಿದ್ರೇ ಅರ್ಥ ಆಗೋದು ಅವ್ರಿಗೆ, ಇಲ್ಲೇ ಇದ್ರೆ ಅದು ಏನೇ ಇದ್ದರೂ ಅದು ಥಿಯರಿ ಅಷ್ಟೇ ಆಗಿಬಿಡ್ತದೆ. ಸೊ ಲ್ಯಾಬ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ನಮ್ಮ ಕಾಲೇಜಲ್ಲಿ ವೆಲ್ ಎಕ್ವಿಪ್ಡ್ ಲ್ಯಾಬ್ ಇದೆ, ಅಂದರೆ ಬೇಕಾದ ಎಲ್ಲ ಫೆಸಿಲಿಟೀಸ್ ಕೂಡ ಕಾಲೇಜಿನಲ್ಲಿ ಲ್ಯಾಬಲ್ಲಿದೆ. ಅದನ್ನು ಎವ್ರಿ ವೀಕ್ ನಾವು ಮಾಡ್ತೇವೆ, ಅಂದರೆ ಅಪ್ ಟು ಡೇಟ್ ಆಗಿ. ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ, ಲ್ಯಾಬ್ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಆದರೆ ನಮ್ಮ ಕಾಲೇಜಲ್ಲಿ ಹಾಗಲ್ಲ. ಲ್ಯಾಬಿಗೇನು ಥಿಯರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಲ್ಯಾಬ್ಗೂ ಇದೆ. ಸೊ ಲ್ಯಾಬಲ್ಲಿ ಏನೇನು ಮಾಡ್ತೀವೋ ಅದರ ಬೇಸಿಸ್ ಮೇಲೆ ನಾವು ಕ್ಲಾಸಸ್ಸಾ ಮಾಡ್ತಾ ಹೋಗೋದು. ಅದು ಅಲ್ಲದೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡಿದರೆ JEE ಆಗ್ಬೋದು, ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಲಾಸ್ಟ್ 2 ಇಯರ್ಸಿಂದ ಲ್ಯಾಬ್ ಪೋರ್ಷನ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಲ್ಯಾಬನ್ನು ಇಗ್ನೋರ್ ಮಾಡುವ ಹಾಗೇ ಇಲ್ಲ ಈಗ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಲ್ಯಾಬನ್ಸ್ ಈಕ್ವಲಿ ಇಂಪಾರ್ಟೆಂಟ್ ಅಂತ ತಗೊಂಡು ಅದೇ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತೇವೆ.
1: ಈಗ ನಿಮ್ಮದು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ PU ಕಾಲೇಜ್ ಅಂತಲೇ ಹೇಳಿದ್ವಿ, ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ ಅಂತ ತಿಳ್ಕೊಬೋದಾ ಮೇಡಮ್?
2: ಮೇಡಮ್, ಹಾಸ್ಟೆಲಲ್ಲಿ 4 ಮಕ್ಕಳನ್ನು ಮಲಗಿಸ್ಕೊಳ್ಳುವಷ್ಟು ರೂಮು, ಅದರೊಳಗೇ ಬಾತ್ರೂಮು ಮತ್ತು ಟಾಯ್ಲೆಟ್ ಎರಡು ಕೂಡ ಅದರೊಳಗೇ ಸಪ್ರೇಟ್ ಆಗಿದೆ. 4 ವಿದ್ಯಾರ್ಥಿಗಳು ಅದರಲ್ಲಿರ್ತಾರೆ. ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕರಿಗೆ ಬೇರೆ, ಬಾಲಕಿಯರಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ಆದಷ್ಟು ನಾವು ಹಾಸ್ಟೆಲ್ ರೂಮಲ್ಲಿ ಸ್ಟಡಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಏನೇ ಇದ್ರೂ ನಾವು ಮತ್ತೆ 5 ಗಂಟೆ ಸಂಜೆ ಪುನಃ ಸ್ಟಡಿ ಅವರ್ಸ್ ಅಥವಾ ಡೌಟ್ ಕ್ಲಿಯರೆನ್ಸ್ ಸೆಷನ್ ಸ್ಟಾರ್ಟ್ ಆದಾಗ ಅವ್ರು ಮತ್ತೆ ಕ್ಲಾಸ್ ರೂಮಿಗೆ ಬರ್ತಾರೆ. ಅಲ್ಲಿ ಎಲ್ಲ ಲೆಕ್ಚರರ್ಸ್ ಇರ್ತಾರೆ, ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಲೆಕ್ಚರರ್ಸ್ ಇರ್ತಾರೆ. ಹಾಗಾಗಿ ನಾವು ಇದು ಹಾಸ್ಟೆಲ್ ರೂಮಲ್ಲಿ ಸ್ಟಡಿಗಿಲ್ಲ. ಅವ್ರು ಮಲ್ಕೊಳ್ಳೋದು, ಫ್ರೆಶ್ ಅಪ್ ಆಗೋದು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಪುನಃ ಸ್ಟಡಿ ಹಾಲಿಗೆ ಬರುವಂಥದ್ದು.
1: ಅಲ್ಲಿಗೆ ಯಾರಾದರೂ ಓದಬೇಕು ಅಂದರೆ ಆ ಕ್ಲಾಸ್ ರೂಮ್ ಕೊಠಡಿಗೆ ಬಂದು
2: ಬಂದು ಓದಬೇಕು.
1: ಓಕೆ. ಅಡ್ಮಿಷನ್ಸ್ ಈಗಾಗಲೇ ಪ್ರಾರಂಭ ಆಗಿದೆಯಾ? ಯಾವಾಗ ತನಕ ಇರುತ್ತೆ ಮೇಡಮ್ ಅಡ್ಮಿಷನ್ಸ್?
2: June 10 ತನಕ ನಾವು ಅಡ್ಮಿಷನ್ಸ್ ಇಟ್ಕೊಂಡಿದ್ದೀವಿ, ಓಪನ್ ಇಟ್ಟಿದ್ದೀವಿ. ನಾವು ಅತ್ಯಂತ ಕಮ್ಮಿ ಮಕ್ಕಳನ್ನು ಈ ವರ್ಷ ಫೋಕಸ್ ಮಾಡ್ತಾ ಇದ್ವಿ, ಯಾಕೆಂದರೆ 40 ಮಕ್ಕಳನ್ನು ಮಾತ್ರ ಒಂದು ಬ್ಯಾಚಿಗೆ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ರಿಸಲ್ಟ್ ಬಂದ ನಂತರ ಒಟ್ಟಾರೆಯಾಗಿ ವಾಗ್ದೇವಿ ವಿದ್ಯಾಕುಲದಲ್ಲಿ 250 ಮಕ್ಕಳಿಗೆ ಮಾತ್ರ ಇನ್ನು ಎಷ್ಟು ವರ್ಷ ಬಂದ್ರೂ ಆ ಒಂದು ಪ್ರೆಮಿಸಸ್ ಏನು ನಾವು ಮನ್ನುಗ್ಗನಹಳ್ಳಿ ಅಂಕನಹಳ್ಳಿಯಲ್ಲಿ ಮಾಡಿದ್ದೀವಿ, ಆ ಒಂದು ಪ್ರೆಮಿಸಸ್ಸಲ್ಲಿ ನಾವು ಕೇವಲ 250 ಮಕ್ಕಳಿಗೆ ಮಾತ್ರ ವಿದ್ಯಾರ್ಜನೆ ಕೊಡುವಂಥದ್ದು.
1: ಯಾಕೆ ನಿಮ್ಮ ಕಾಲೇಜ್ನೇ ಆಪ್ಟ್ ಮಾಡಬೇಕು ಅಂದರೆ ನೀವೇನು ಸಜೆಸ್ಟ್ ಮಾಡ್ತೀರಾ?
0: ಈಗ ಎಲ್ಲ ಕಾಲೇಜಸ್ಸಲ್ಲಿ ಪ್ರಮುಖವಾಗಿ NEET JEE ಬಗ್ಗೆ ಮಾತಾಡ್ತಾರೆ. ನಾನು ಮುಂಚೆ ಹೇಳಿದಾಗೆ ಅಗ್ರಿಕಲ್ಚರ್ ಬಗ್ಗೆ ಅಥವಾ ಈಗ ಕೆಲವಾರು ಮಕ್ಕಳಿಗೆ ಕಲನರಿ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವಾರು ಮಕ್ಕಳಿಗೆ ಮರ್ಚೆಂಟ್ ನೇವಿ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಹೇಗೆ ಒಂದು ಸಪೋರ್ಟ್ ಮಾಡ್ಬೋದು, ಅದು ಎಲ್ಲ ಕಾಲೇಜಸ್ಸಲ್ಲಿ ಇದೆಯಾ ಅಂತ ಹೇಳೋದಕ್ಕಿಂತ ಜಾಸ್ತಿ ನಾವು ಅಟ್ಲೀಸ್ಟ್ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅದರದ್ದು ಯಾರಿಗೆ ಅಥವಾ ಕೆಲವಾರು ಜನರು ಸೇಲರ್ಸ್ ಇರ್ಬೋದು ಮರ್ಚೆಂಟ್ ನೇವಿಲಿ ಇರೋವಂಥವ್ರು ಅಥವಾ ಕೆಲವಾರು ಜನರು ಬೇರೆ ಬೇರೆ ಉದ್ಯಮಿಗಳು, ಅಂದರೆ ಇವಾಗ ಕಲ್ನರಿ ಇದರಲ್ಲಿ ಶೆಫ್ಸ್ ಇರ್ಬೋದು ಅಥವಾ ಬೇರೆ ಕೆಲವಾರು ಒಳ್ಳೆ ವೆಲ್ ಪೇಯ್ಡ್ ಜಾಬ್ಸ್ ಇದೆ. ಅದ್ರ ಬಗ್ಗೆ ಇಂಟ್ರಡಕ್ಷನೇ ಇಲ್ಲದೆ ಇದ್ದರೆ ಮಕ್ಕಳಿಗೆ ಏನನ್ಸುತ್ತೆ ಅಂದರೆ ಬರೀ ಇಂಜಿನಿಯರಿಂಗು ಮತ್ತು ಡಾಕ್ಟರ್ ಮಾಡಿದರೆ ಮಾತ್ರ ಅವರು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಿದಾಗೆ ಆಗ್ಬೋದು ಅಂತ ಅದೊಂದು ಆ ಬ್ಯಾರಿಯರ್ ಬ್ರೇಕ್ ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ. ಆಮೇಲೆ ಈಗ ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ರೋಬೋಟಿಕ್ಸ್ ಇದೆ, ಮತ್ತು ಇದನ್ನೆಲ್ಲ ಅವರು ಒಂದು ಅರ್ಥ ಮಾಡ್ಕೋಬೇಕು ಅಂತಂದರೆ ಇಂಡಸ್ಟ್ರಿ ವಿಸಿಟ್ ಮಾಡಬೇಕಾಗ್ಬೋದು. ಅದು ಅಲ್ಲಿ ಹೇಗೆ ನಡೆಯುತ್ತೆ, ಆ ವಾತಾವರಣ ಹೇಗಿದೆ, ಆಮೇಲೆ ಅಲ್ಲಿ ನಿಜವಾಗ್ಲೂ ನಾನು ನಾಳೆ ಅದನ್ನು ಅಚೀವ್ ಮಾಡಿ ಎಂಟ್ರೆನ್ಸ್ ಟೆಸ್ಟ್ ಬರಿಬೋದು, ಅದನ್ನು ಅಚೀವ್ ಮಾಡ್ಬೋದು, ಹೋದ್ಮೇಲೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ ಅನ್ನೋದನ್ನೇ ಅವ್ರಿಗೆ ಅರ್ಥ ಆಗದೇ ಇದ್ದರೆ ಅದು ತುಂಬ ಕಷ್ಟ ಆಗ್ಬೋದು ಅವ್ರ ಫ್ಯೂಚರಿಗೆ. ಅದಕ್ಕೆ ಪ್ರೀ ಇಂಟ್ರಡಕ್ಷನ್ ಅಂತ ಮಾಡ್ತೀವಿ.

0: ಇಂಡಸ್ಟ್ರಿ ವಿಸಿಟಲ್ಲಿ ಒಂದು ಈ ಥರ ಇರುತ್ತೆ, ಒಂದು ಈ ಎನ್ವೈರನ್ಮೆಂಟ್ ಹೀಗಿರುತ್ತೆ, ಇದರಲ್ಲಿ ನೀವು ಇರಬಹುದಾ, ನೀವು ಇದರಲ್ಲಿ ಜಯಿಸ್ಬೋದಾ ಅನ್ನೋದನ್ನು ಈಗಲೇ ಅರ್ಥ ಮಾಡ್ಕೊಳ್ಳಿ. ಆ ಸಬ್ಜೆಕ್ಟ್ ಚೂಸ್ ಮಾಡಿ ಅದ್ರ ಬಗ್ಗೆ ನೀವು ಕಾಳಜಿ ತೊಗೊಳ್ಳೋದಕ್ಕಿಂತ ಮುಂಚೆ ಏನೋ ಅಂತ ಒಂದು ಪ್ರಾಕ್ಟಿಕಲ್ ಇಂಟ್ರಡಕ್ಷನ್. ಸೊ ಆವಾಗ ಮಕ್ಕಳಿಗೆ ಒಂದು ಹೊಸದೊಂದು ಇದು ಬರ್ಬೋದು, ಒಂದು ಐಡಿಯಾ ಬರ್ಬೋದು, ಹಾಗೆ ಅದ್ರ ಬಗ್ಗೆ ಅವರು ಚಿಂತನೆ ಮಾಡೋಕ್ಕೊಂದು ಏರಿಯಾ ಸ್ಕೋಪ್ ಇರುತ್ತೆ. ಅದನ್ನು ಒಂದು ತಿಳ್ಕೊಂಡಿದ್ದೀವಿ. ಆಮೇಲೆ ಇದು
1: ಹೋಲ್ ಇಯರಲ್ಲಿ ಒಂದು ವರ್ಷದ ಶೈಕ್ಷಣಿಕ ವರ್ಷ ಮುಗಿಯುವಷ್ಟರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವರಿಗೆ ಏಳು ಸಲ ಇಂಡಸ್ಟ್ರಿ ವಿಸಿಟ್ ಕೊಡ್ತೀವಿ. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಹಾಸ್ಪಿಟಲ್ಸು, ಕೋರ್ಟು, ಮತ್ತು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಭೇಟಿ ಕೊಡಿಸುವಂಥದ್ದಿರುವಂಥದ್ದು, ಇದನ್ನೆಲ್ಲ ಅವರು ನೋಡಿದಾಗ ಅದಕ್ಕೆ ತಕ್ಕ ಹಾಗೆ ಅಲ್ಲಿಯೇ ಅವರಿಗೆ ಕೆಲವೊಂದು ಕಾರ್ಯಾಗಾರಗಳನ್ನು ನಡೆಸ್ಕೊಡ್ತಾ ಇರೋದ್ರಿಂದ ಅವರು ಸೆಕೆಂಡ್ ಇಯರಿಗೆ ಬರಬೇಕಾದ್ರೆ ಆಲ್ಮೋಸ್ಟ್ ನಾನು ಏನು ಉದ್ಯೋಗವನ್ನು ಮುಂದೆ ಚೂಸ್ ಮಾಡ್ಕೋಬೇಕು, ಇಲ್ಲ ನಾನು ಸ್ವಯಂ ಉದ್ಯೋಗ ಮಾಡಲಾ ಅಥವಾ ನಾನು ಹೀಗೇನೆ ಡಾಕ್ಟ್ರೇ ಆಗಲಾ ಇಂಜಿನಿಯರೇ ಆಗಲಾ, ಈಗ ಹೇಗಂದರೆ ಮೇಡಮ್ ಆಲ್ಮೋಸ್ಟ್ 100,000 ಜನ JEE NEET CET ಬರೆದ್ರೆ ಸರ್ಕಾರಿ ಉದ್ಯೋಗ ಮತ್ತು ಖಾಸಗಿ ಉದ್ಯೋಗದಲ್ಲಿ 100 ಜನ ಹೋಗ್ಬೋದು. ಉಳಿದಂಥವ್ರು ಏನು ಮಾಡ್ತಾರೆ, ಅವ್ರು ಯಾವುದೇ ರೀತಿಯಾದಂಥ ಅನಗತ್ಯ ವಿಚಾರಗಳಲ್ಲಿ ತಲೆ ಹಾಕದೆ ಇರಬೇಕು ಅಂತಾದರೆ ನಾವಿಲ್ಲಿ ಕೆಲವಾರನ್ನು ಇಂಪ್ಲಿಮೆಂಟ್ ಮಾಡಿಸ್ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮೊದಲು ನಾವಿಬ್ಬರು ಮಾತಾಡ್ಕೊಳ್ತಾ ಇದ್ವಿ, ಇಬ್ಬರು ಟ್ರಸ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬ್ಯಾಂಕಲ್ಲೆಲ್ಲ ಹೋಗಿ ನಾವೇನಾದರೂ ಬರೀ ಚಲನ್ನೆಲ್ಲ ಬರಿಬೇಕಾದ್ರೆ ಅವ್ರೇನು ಹೇಳೋರು, ಎಜುಕೇಷನ್ ಇಲ್ವಾ ನಿಮಗೆ ಅಂತ. ನಮಗೆ ಚಲನ್ ಬರೆಯೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ವಿ, ಯಾಕೆಂದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಮಕ್ಕಳಿಗೆ, ಅವ್ರಿಗೆ ಏನಾಗಬೇಕು, ಹೇಗಾಗಬೇಕು ಅನ್ನುವಂಥ ರೀತಿಯಲ್ಲಿ ಅದನ್ನು ಹೇಗೆ ಬರಿಬೇಕು, ಏನಕ್ಕೆ ಬರಿಬೇಕು ಅನ್ನುವಂಥದ್ದು. ಜೊತೆಗೆ ನಾವು ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ವರ್ಷಕ್ಕೂ ಒಂದು ಅಥವಾ ಒಂದು ಇಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ಇದು ಒಳ್ಳೆ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವ್ರು ಹೇಗೆ ಅವರ ತಾತ ಮುತ್ತಾತರ ಕಾಲದಿಂದ ಆಸ್ತಿಯನ್ನು ಸರಿಪಡಿಸ್ಕೊಂಡು ಬಂದಿರ್ತಾರೆ. ಎಷ್ಟೋ ಜನಕ್ಕೆ ಮೇಡಮ್ ಇವತ್ತು ನಾವು ನಮ್ಮ ಕಾಲೇಜ್ ಇರುವಂಥ ಸರೌಂಡಿಂಗಲ್ಲಿ ಯಾರ್ದೋ ಹೆಸರಲ್ಲಿ ಆಸ್ತಿ ಇದೆ ತಾತ ಮುತ್ತಾತರ ಕಾಲದಲ್ಲಿ. ಈ ಮಕ್ಕಳಿಗೆ ತಾತ ಮುತ್ತಾತನ ಹೆಸರೇ ಗೊತ್ತಿಲ್ಲ, ಆಸ್ತಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಕಾಲೇಜಲ್ಲಿ ನಾವು ಕಲಿಸೋದು ಬರೀ ಪುಸ್ತಕದಲ್ಲಿ ಏನು ಬರುತ್ತೆ ಅದು ಮಾತ್ರ ಆಗಬಾರ್ದು, ಇದನ್ನು ಕೂಡ ಕಲ್ತ್ಕೊಂಡು ಅವರ ನೈಜ ಜೀವನಕ್ಕೆ ಏನು ಬೇಕು ಅದನ್ನು ಸರಿಪಡಿಸ್ಕೋಬೇಕು ಅನ್ನುವಂಥದ್ದು ಒಂದು ಮಹತ್ತರವಾದ ಒಂದು ಧ್ಯೇಯವನ್ನು ಇಟ್ಕೊಂಡೇ ಕಾಲೇಜ್ ಶುರು ಮಾಡಿರುವಂಥದ್ದು.
2: ಬಹುಶಃ ನೀವು ಹೇಳಿದ್ದೆಲ್ಲನೂ ನೋಡಿದ್ರೆ ಕಾಲೇಜಿನಲ್ಲಿ ಬರೀ ಪಠ್ಯಕ್ರಮದಲ್ಲಿ ಇರೋದು ಮಾತ್ರ ಅಲ್ಲ, ಲೈಫ್ ಸ್ಕಿಲ್ಸ್ ಏನು ಬೇಕೋ ಅದನ್ನು ನೀವು ಹೇಳ್ಕೊಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ತಪ್ಪಾಗಲಾರ್ದು. ಅದರಲ್ಲೂ ನೀವು ಇವಾಗ ಎಷ್ಟೊಂದು ಸಬ್ಜೆಕ್ಟ್ಸ್ ಹೇಳಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೊಬೋಟಿಕ್ಸು, ಇದೆಲ್ಲ ಕೂಡ ಇವಾಗಿನ ಪ್ರಪಂಚದಲ್ಲಿ ಬಹುಶಃ ತುಂಬ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾವು ಇವಾಗ PCMC ತೊಗೊಂಡ್ರೆ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಅದನ್ನು ಕಲಿಬಹುದು, ನಾವು ಆ ತೊಗೊಂಡಿರೋ ಸಬ್ಜೆಕ್ಟಲ್ಲಿ ಒಂದು ಸ್ವಲ್ಪ ಕಲಿತೀವಿ ವಿನಃ ಅದೇನು ಅಂತ ಒಂದು ಓವರಾಲ್ ಒಂದು ಬರ್ಡ್ ಐ ವ್ಯೂ ನಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಈ ಕೋರ್ಸ್ಗಳು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಇನ್ನು JEE ಅವೆಲ್ಲ ಕ್ರ್ಯಾಕ್ ಮಾಡೋದು ತುಂಬ ಕಷ್ಟ, ಅದಕ್ಕೆ ಮುಖ್ಯವಾಗಿ ನೀವು ಏನು ಕ್ರಮಗಳನ್ನ ತಗೋತಾ ಇದ್ದೀರಾ ಸರ್?
3: ಸೊ ಇಲ್ಲಿ ನಾವು ಒಂದು ಆಗಾಗಲೇ ಹೇಳಿದ ಹಾಗೆ ಮೆಂಟರ್ಶಿಪ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ಯಾಕೆಂದರೆ ಖಾಲಿ ಕ್ಲಾಸ್ರೂಮ್ ನಮ್ಮ ಟೀಚಿಂಗ್ ಸಾಕಾಗೋದಿಲ್ಲ, ಅವರಿಗೆ ಟೀಚರ್ಸ್ನವರಿಂದ ಎಕ್ಸ್ಟರ್ನಲ್ ಸಪೋರ್ಟ್ ಬೇಕಾಗ್ತದೆ ಅವರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಇನ್ಕ್ರೀಸ್ ಆಗಬೇಕಾದ್ರೆ. ಇದರ ಜೊತೆ ನಾವು ವೀಕ್ಲಿ ಟೆಸ್ಟ್ ಮಾಡ್ತೇವೆ, ಆ ಟೆಸ್ಟಿನಲ್ಲಿ ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡ್ತೇವೆ. ಈ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಅವರಿಗೆ ಒಂದು ಅಡ್ವಾಂಟೇಜ್ ಅಂತೇಳಿದ್ರೆ ಬರೀ ನಾಲೆಜ್ ಅಲ್ಲ, ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಂತೇಳಿ ಬರೀ ನಾಲೆಜ್ ಅಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಈ ಕಂಪ್ಯೂಟರ್ ಟೆಸ್ಟ್ ಬರೆಯುವಾಗ ಅವರಿಗೆ ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ಅವರು ಥ್ರೂಔಟ್ ದ ಇಯರ್ ಕಲಿತಾರೆ ಅವರು. ಸೊ ಅದೊಂದು. ಇನ್ನೊಂದು ನಾವು ಗೈಡೆಡ್ ಸ್ಟಡಿಯರ್ಸ್ ಅಂತೇಳಿ, ಸೊ ಇದು ನಾವು ಕ್ಲಾಸ್ ಆದ ಮೇಲೆ ಈವ್ನಿಂಗ್ ಆಫ್ಟರ್ 5 o'clock ಒಂದು ಟೀಚರ್ಸ್ನವ್ರು ಬರ್ತಾರೆ. ಸೊ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಕೊಡ್ತೇವೆ ನಾವು. ಸೊ ಇವತ್ತು ಫಿಸಿಕ್ಸ್, ಆ ದಿನ ಫಿಸಿಕ್ಸ್ ಟೀಚರ್ ಬರ್ತಾರೆ, ಆ ಫಿಸಿಕ್ಸ್ ಟೀಚರ್ ಹೇಳ್ತಾರೆ ಏನು ಕಲಿಬೇಕು, ಯಾವ ಥರ ಕಲಿಬೇಕು ಅಂತ ಹೇಳ್ತಾರೆ. ಸೊ ಅವರು ಮಕ್ಕಳಿಗೆ ಟೀಚರ್ನ ಅವೈಲೆಬಿಲಿಟಿ ಉಂಟು, ಸೊ ಮಕ್ಕಳಿಗೆ ಅಲ್ಲಿ ಏನೇ ಡೌಟ್ಸ್ ಇದ್ದರೂ ಟೀಚರ್ನ ಅವೈಲೆಬಿಲಿಟಿ ಇರ್ತದೆ. ಸೊ ಈ ಥರ ಫೆಸಿಲಿಟಿ ಇರ್ತದೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿ ಅವರಿಗೆ ಪರ್ಫಾರ್ಮೆನ್ಸ್ ತುಂಬ ಇಂಪ್ರೂವ್ ಮಾಡಲಿಕ್ಕೆ ಆಪ್ಷನ್ ಉಂಟು.
2: ಆಗಲಿ ಸರ್, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀವು ತಿಳಿಸ್ಕೊಟ್ರಿ. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪ್ರಿ ಯು ಕಾಲೇಜ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನೀವು 4 ಜನ ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಫೌಂಡರ್ ಟ್ರಸ್ಟಿಗಳಾದ ಬೋಪಣ್ಣ ಅವರು, ಹಾಗೆ ರುಕ್ಮಿಣಿ ಅವರು, ಹಾಗೆ ಪ್ರಾಧ್ಯಾಪಕರಾದಂಥ ಪ್ರಶಾಂತ್ ಕುಮಾರ್ ಅವರು, ಹಾಗೆ ನಿಹಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಇದುವರೆಗೂ ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ಇದುವರೆಗೂ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜಿನಲ್ಲಿರುವ ಕೋರ್ಸ್ಗಳ ಕುರಿತು ಮಾತನಾಡಿದವರು ಸಂಸ್ಥಾಪಕ ಟ್ರಸ್ಟಿಗಳಾದ ಸಿಟಿ ಬೋಪಣ್ಣ ಹಾಗೂ ರುಕ್ಮಿಣಿ ಯುಆರ್. ಜೊತೆಗೆ ಗಣಿತಶಾಸ್ತ್ರ ಪ್ರಾಧ್ಯಾಪಕರಾದ ಪ್ರಶಾಂತ್ ಕುಮಾರ್ ಹಾಗೂ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ನಿಹಾಲ್. ಕಾರ್ಯಕ್ರಮದ ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ ಪಿಯು ಕಾಲೇಜ್ ಮೈಸೂರು. ಈಗ ಸಮಯ 5:30.
5: ಆಕಾಶವಾಣಿ ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಸೊಟ್ಟ ಮುಖ ಮಾಡಿಕೊಂಡು ಅಂತ ಅಳ್ತಾ ಮೂಗಲ್ಲಿ ಅಂತ ಸೋರಿಸ್ಕೊಂಡು ಹಾಗೇನು ಇರ್ಬೇಕಾಗಿಲ್ಲ ತಾನೆ? ಹೇಗಿರ್ಬೇಕು ಮತ್ತೆ?
3: ನಗ್ತಾ ಇರ್ಬೇಕು.
2: ನಗು ನೋಡೋಣ.

0: ಮಕ್ಕಳೇ, ಹಾಡು ಕೇಳ್ತಾ ಇದ್ರಿ ಅಲ್ವಾ? ಅತ್ತು ಅತ್ತು ನೀವೆಲ್ಲ ಕಾಡಿನ ಗುಮ್ಮ ಆಗ್ತಿರೋ ಇಲ್ಲ ನಗ್ತಾ ನಗ್ತಾ ಸುಂದರ ಕಾಮಣ್ಣ ಆಗ್ತಿರೋ? ಚಾಯ್ಸ್ ನಿಮ್ದೆ. ಈ ಪದ್ಯನ ಬರೆದಿರೋರು ದಿನಕರ ದೇಸಾಯಿ.
1: ಕೇಳುವರೆ, ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಈ ಮಾಲಿಕೆಯಲ್ಲಿ 30 ಮಕ್ಕಳ ಪದ್ಯಗಳನ್ನು ಕೇಳಿದಿರಿ.
2: ಒಂದು ತಿಂಗಳ ಕಾಲ ಪ್ರಸಾರವಾದಂಥ ಶಿಶುಗೀತೆಗಳು ನಿಮಗೆ ಮಜಾ ಕೊಟ್ಟಿರಬೇಕಲ್ಲ. ಈ ಗೀತೆಗಳು ಏನನ್ನಿಸ್ತು, ಹೇಗನ್ನಿಸ್ತು ಅಂತ ನಮಗೆ ಪತ್ರದ ಮೂಲಕ ತಿಳಿಸ್ತೀರಲ್ಲ.
1: ಈ ಮಾಲಿಕೆಯಲ್ಲಿ ಜಿ ಪಿ ರಾಜರತ್ನಂ, ದಿನಕರ ದೇಸಾಯಿ, ಎನ್ ಶ್ರೀನಿವಾಸ ಉಡುಪ, ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ, ಡಾಕ್ಟರ್ ಸುಮತೀಂದ್ರ ನಾಡಿಗ್, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ತಮ್ಮಣ್ಣ ಬೀಗಾರ್, ರಾಧೇಶ್ ತೋಳ್ಪಾಡಿ ಎಸ್, ಕೆ ವಿ ತಿರುಮಲೇಶ್, ಚಿಂತಾಮಣಿ ಕೋಡ್ಲಿಕೆರೆ ಇವರ ಪದ್ಯಗಳನ್ನು ಅಳವಡಿಸಿಕೊಳ್ಳಲಾಗಿತ್ತು. ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್. ವಾದ್ಯ ಸಹಕಾರ ಕೀಬೋರ್ಡ್ ಡಿ ಎಸ್ ಜಯಸಿಂಹ, ತಬಲಾ ಎಚ್ ಕೆ ಮಂಜುನಾಥ್, ರಿದಮ್ ಪ್ಯಾಡ್ ಗುರುರಾಜ್ ಎನ್. ಹಾಡುಗಳನ್ನು ಹಾಡಿದ ಮಕ್ಕಳು ಸಂಜನಾ ಎಚ್ ಕೆ, ಎನ್ ಅನನ್ಯ, ಅಂಕಿತಾ ಟಿ, ರೋಜಾ ಮಲಿಕ್ ಎಸ್ ಪಿ, ನಿಖಿಲ್ ಗೌಡ ಎಚ್ ವಿ, ಆಕಾಶ್ ಡಿ ರಾವ್, ವಂದನಾ ಎಚ್ ಎಸ್, ಚಂದನಾ ಎನ್ ಪಿ, ಕೃತಾರ್ಥ ನಾಗೇಶ್, ಭೂಮಿಕಾ ಆರ್, ವೈಷ್ಣವಿ ಶ್ರೀಹರ್ಷನ್, ಸಮನ್ವಿತ, ನಿಶಾ ವಿ, ಪ್ರಜ್ವಲ್ ಜೆ ವಿ, ಧನ್ಯಶ್ರೀ ಕೆ ಎಸ್, ಎಚ್ ಕೆ ವೀಣಾ ಹಾಗೂ ಪಿ ಎ ಸಂಧ್ಯಾಲಕ್ಷ್ಮಿ.

0: ಕೇಳುಗರೆ ಗಮನಿಸಿ, ಈ ಸಂಜೆ 6:50ಕ್ಕೆ ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ ಪ್ರಸಾರವಾಗಲಿದೆ. ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳಿಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರ್ಯಾದೆ ಕೇಳಿ, ಈ ಸಂಜೆ 6:50ಕ್ಕೆ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ.
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
2: ಮಧ್ಯಾಹ್ನ 2:30ಕ್ಕೆ ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೆ?
1: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
2: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
1: ಮೊದಲು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
3: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
0: ಆಕಾಶವಾಣಿ ಮೈಸೂರು FM 100.6. ಸಮಯ 5:40 ಈಗ ಕೇಳೋಣ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಿಮ್ಮ ಮೆಚ್ಚಿನ ಹಾಡನ್ನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ ವಾಟ್ಸಪ್ ಸಂಖ್ಯೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಒಂದು ವಾಣಿಜ್ಯ ಜಾಹೀರಾತು.
4: ಮೈ ರಿಯಾಲ್ಟಿ 2026 ಮೈಸೂರಿನ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ MBCF ಹಾಗೂ ಕ್ರೆಡೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ತಿಂಗಳ 22ರಿಂದ 25ರವರೆಗೆ. ಸ್ಥಳ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಮೈಸೂರು. ವಿಲ್ಲಾಗಳು, ನಿವೇಶನಗಳು, ಅಪಾರ್ಟ್ಮೆಂಟ್ಗಳು, ಸಂಪೂರ್ಣ ಹವಾನಿಯಂತ್ರಿತ ರಿಯಲ್ ಎಸ್ಟೇಟ್ನ ಭವಿಷ್ಯಕ್ಕೆ ಹೊಸ ಹೆಜ್ಜೆಯಡಿ. ಪ್ರೀಮಿಯಂ ಆಸ್ತಿಗಳು, ಸ್ಮಾರ್ಟ್ ಹೂಡಿಕೆಗಳು ಮತ್ತು ವಿಶೇಷ ಡೀಲ್ಗಳನ್ನ ಒಂದೇ ಸೂರ್ಯನಡೆ ಅನ್ವೇಷಿಸಿ ನಿಮ್ಮ ಸ್ಟಾಲ್ಗಳನ್ನ ಈಗಲೇ ಕಾಯ್ದಿರಿಸಿ. 9844272784 ಮತ್ತೊಂದು 9448061969.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ವಾಣಿ ಹರಿಕೃಷ್ಣ ಅವರ ಧ್ವನಿಯಲ್ಲಿರುವ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ವಿ ಹರಿಕೃಷ್ಣ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಮಂಡ್ಯ ಜಿಲ್ಲೆ ಗಂಗೇನಹಳ್ಳಿಯಿಂದ ಮಂಜು, ಆಶಾ, ಪ್ರಥಮ್ ಹಾಗೂ ಪ್ರಾರ್ಥನಾ ಅವರ ಸಂದೇಶ ಬಂದಿದೆ. ಇವರ ಅಪೇಕ್ಷಿತ ಗೀತೆ ಜಯಚಂದ್ರನ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಒಲವಿನ ಉಡುಗೊರೆ ಚಿತ್ರದ್ದು. ಆರ್ಯನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಎಂ ರಂಗರಾವ್ ಅವರದು.

0: ಪ್ರೀತಿಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ. ನಮ್ಮ ಹಿರಿಯ ನಾಗರಿಕರನ್ನ ಮೊದಲು ನಾವು ಗೌರವಿಸಬೇಕು. ನಮ್ಮ ಪೀಳಿಗೆಯವರಿಗೆ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ ಭದ್ರ ಬುನಾದಿಯನ್ನು ಹಾಕೊಟ್ಟಿರೋರೇ ಅವರು. ನನಗನ್ಸುತ್ತೆ ನಾವು ಯುವಶಕ್ತಿಯೆಲ್ಲ ಒಟ್ಟಾಗಿ ಸೇರಿ ನಮ್ಮ ಹಿರಿಯ ನಾಗರಿಕರಿಗೆ ನೆರವಾಗಿ ಅವರಿಗೆ ಸಹಾಯ ಮಾಡಿದರೆ ತಮ್ಮ ಇಳಿ ವಯಸ್ಸು ಭಾರ ಆಗೋದಿಲ್ಲ ಅಲ್ವಾ? ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ. ರೂಪಕ ಇಳಿ ಸಂಜೆಯ ಇಬ್ಬನಿ.
1: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ ಕೆಎಸ್ ಚಿತ್ರ ಹಾಗೂ ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವ ಲಾಲಿ ಹಾಡು ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ. ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ ಮೈಸೂರಿನಿಂದ ಅನಿತಾ, ಅಶೋಕ್ ಹಾಗೂ ಸ್ನೇಹಿತರು.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಂದೇಶ ಕಳಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಕೇಳುಗರೆಲ್ಲರಿಗೂ ಆತ್ಮೀಯ ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: Choose excellence and explore diverse courses.
4: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾಮನೆ ಬಿಲ್ಲು ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನೆ ಬಿಲ್ಲು.
6: ಕಾಮನೆ ಬಿಲ್ಲು,
7: ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
5: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನೆ ಬಿಲ್ಲು. ತಿಂಗಳ ಮೊದಲ, ಮೂರನೆಯ ಹಾಗೂ ಐದನೆಯ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಮೂಡುತ್ತಿದೆ ಕಾಮನ ಬಿಲ್ಲು.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಹಣ್ಣು ಹೊನ್ನು. ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ. ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಪ್ರಸ್ತುತಿ ಎನ್.

0: ಕೇಶವಮೂರ್ತಿ. 7:45 ಚಿತ್ರಗೀತೆಗಳು. 8:00 ಯುವವಾಣಿ. ಹಲೋ ಯುವವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆ. ಈ ರಾತ್ರಿ 10:00 ನಾಟಕ ತಪ್ಪಿಸಿಕೊಂಡವರು. ರಚನೆ ಹೆಚ್.ಎನ್. ದ್ವಾರಕನಾಥ್. ನಿರ್ಮಾಣ ಶಿವಶಂಕರ ಕಣಾಜನವರ್. ಈ ರಾತ್ರಿ 10:30 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಜ್ಞಾನ ಜ್ಯೋತಿ, ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ. ಪ್ರಸ್ತುತಿ ಬಿಕೆ ಮೀನಾಕ್ಷಿ. ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ ನಾಳೆ ಬೆಳಿಗ್ಗೆ 6:50. 7:15 ಭಾವಗೀತೆಗಳು. 7:30 ಸೇವಾ ವಾಹಿನಿ. 7:45 8:45 ಹಾಗೂ 9:35 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಉಮೇಶ್ ಎಸ್.ಎಸ್. ನಾಳೆ ಬೆಳಿಗ್ಗೆ 9:00 ನಮ್ಮ ಆರೋಗ್ಯ, ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರು ಹಾಗೂ ಪೇಯ್ನ್ ಫಿಸಿಷಿಯನ್ ಡಾಕ್ಟರ್ ರಾಧಿಕಾ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕಾಮನಬಿಲ್ಲು ಬದುಕಿನ ಬಣ್ಣಗಳ ಚಿತ್ತಾರ. ಪ್ರಸ್ತುತಿ ಜಿಎನ್ ಮಂಜುನಾಥ್. 12:05 ವನಿತಾ ವಿಹಾರ. ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಪಿಎಸ್ ರಂಜಿನಿ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಈ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್. 1:20 ಜಿಎಸ್ ಲಕ್ಷ್ಮಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ. 2:55 ಸಿರಿಗನ್ನಡಂ ಗೆಲ್ಗೆ. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಖಿ ಸಾಹಿತ್ಯ, ಮಹಿಳಾ ಬರಹಗಾರರ ಜೊತೆ ಮಾತುಕತೆ. ಭಾಗವಹಿಸುತ್ತಾರೆ ಕಾದಂಬರಿಗಾರ್ತಿ ಪೂರ್ಣಿಮಾ ಸುರೇಶ್. ಪ್ರಸ್ತುತಿ ನೇತ್ರಾ ಕೆ. 4:30 ವೃತ್ತಿ ಮಾರ್ಗದರ್ಶನ. ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಇರುವ ಅಧ್ಯಯನ ಹಾಗೂ ವೃತ್ತಿಪರ ಅವಕಾಶಗಳು, ಈ ಕುರಿತು ಮೈಸೂರಿನ ಸರ್ಕಾರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಲುಬ್ನಾ ನಿಖತ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ. 6:30 ಅವಲೋಕನ. 6:50 ಕೃಷಿ ರಂಗ, ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆ, ಈ ಕುರಿತು ಮೈಸೂರಿನ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಆರ್.ವಿ. ರಾಘವ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್. ಕೇಶವಮೂರ್ತಿ. 7:45 ಸುಜನ ಅವರ ಯುಗಸಂಧ್ಯಾ ಮಹಾಕಾವ್ಯದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ, ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. 8:00 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು, ಸಂಸ್ಕೃತ ಸಂಚಿಕೆಯ ಎರಡನೆಯ ಭಾಗ. ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರು ಡಾಕ್ಟರ್ ಹೆಚ್.ವಿ. ನಾಗರಾಜರಾವ್. ಪ್ರಸ್ತುತಿ ಸುರಭಿ ತಾತಾಚಾರ್. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ್.

0: ನಮ್ಮ ಇಂದಿನ ವಿಚಾರ ಫೆಬ್ರೈಲ್ ಕನ್ವಲ್ಷನ್ಸ್. ಸಾಮಾನ್ಯವಾಗಿ 6 ತಿಂಗಳಿಂದ ಶುರುವಾಗಿ 5 ವರ್ಷ ವಯಸ್ಸಿನವರೆಗೂ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ನರಮಂಡಲಕ್ಕೆ ಸಂಬಂಧಿಸಿದ ತೊಂದರೆ. ಇದು ಮಕ್ಕಳು ಅತಿ ಹೆಚ್ಚು ಜ್ವರದಿಂದ ಬಳಲುತ್ತಿರುವಾಗ ದೇಹದ ತಾಪಮಾನವು ತ್ವರಿತವಾಗಿ ಏರಿಕೆ ಉಂಟಾದಾಗ ಕಂಡುಬರುವಂತಹ ಒಂದು ಘಟನೆ. ವೈದ್ಯಕೀಯ ಪರಿಭಾಷೆಯಲ್ಲಿ ಫೆಬ್ರೈಲ್ ಕನ್ವಲ್ಷನ್ಸ್ ಅನ್ನು ಜ್ವರದ ಹಿನ್ನೆಲೆಯಲ್ಲಿ ಕಾಣಿಸಿಕೊಳ್ಳುವ, ಆದರೆ ಯಾವುದೇ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಗೂ ಮೆಟಬಾಲಿಕ್ ತೊಂದರೆಗಳು ಇಲ್ಲದಿರುವ ಸಮಯದಲ್ಲಿ ಬರುವ ಕಂಪನ ಅಥವಾ ಆಡುಭಾಷೆಯಲ್ಲಿ ಫಿಟ್ಸ್ ಅಂತ ಹೇಳಲಾಗುತ್ತೆ. ಇದರಲ್ಲಿ 2 ಪ್ರಮುಖ ವಿಧಗಳು. ಮೊದಲನೆಯದು ಸರಳ ಅಥವಾ ಸಿಂಪಲ್ ಫೆಬ್ರೈಲ್ ಕನ್ವಲ್ಷನ್ಸ್. 15 ನಿಮಿಷಗಳ ಅವಧಿಗಿಂತ ಕಡಿಮೆ ಕಂಡುಬರುತ್ತದೆ. ದೇಹದ ಎಲ್ಲ ಭಾಗಗಳು ಫಿಟ್ಸ್ನಲ್ಲಿ ಒಳಗೊಂಡಿರುತ್ತೆ ಹಾಗೂ 24 ಗಂಟೆಗಳ ತನಕ ಬಹುಪಾಲು ಮರುಕಳಿಸೋದಿಲ್ಲ. 2. ಸಂಕೀರ್ಣ ಅಥವಾ ಕಾಂಪ್ಲೆಕ್ಸ್ ಫೆಬ್ರೈಲ್ ಕನ್ವಲ್ಷನ್ಸ್. 15 ನಿಮಿಷಕ್ಕಿಂತ ಹೆಚ್ಚಿನ ಅವಧಿಗೆ ಬರಬಹುದು. ದೇಹದ ಯಾವುದಾದರೂ ಒಂದು ಅಂಗಕ್ಕೆ ಸೀಮಿತವಾಗಿ ಕಾಣಿಸಿಕೊಳ್ಳಬಹುದು ಹಾಗೂ 24 ಗಂಟೆಗಳ ಒಳಗೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆಗಳು ಇರುತ್ತೆ. ಕಾರಣಗಳನ್ನು ನೋಡುವಾಗ ಜ್ವರ ಉಂಟುಮಾಡುವ ವೈರಸ್ ಹಾಗೂ ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳೇ ಇದಕ್ಕೆ ಮುಖ್ಯ ಕಾರಣ. ವಂಶವಾಹಿನಿಯ ಮೂಲಕ ಹಿರಿಯರಿಗೆ ಇದ್ದಲ್ಲಿ ಆ ಕುಟುಂಬದ ಮಕ್ಕಳಲ್ಲಿ ಕೂಡ ಇದು ಕಾಣಿಸಿಕೊಳ್ಳಬಹುದು. ಮಕ್ಕಳ ಮೆದುಳು ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿರದ ಕಾರಣದಿಂದಾಗಿ ಜ್ವರದ ತಾಪಮಾನ ಬದಲಾವಣೆ ಅದು ತುಂಬಾ ಸಂವೇದನಾಶೀಲತೆಯನ್ನು ಹೊಂದಿರುತ್ತೆ. ನ್ಯೂರಾನ್ಗಳ ಅತಿಯಾದ ಉದ್ರೇಕ ಉಂಟಾಗಿ ಅದು ಕಂಪನ ಅಥವಾ ಫಿಟ್ಸ್ನ ರೂಪದಲ್ಲಿ ವ್ಯಕ್ತವಾಗುತ್ತೆ. ಸಾಮಾನ್ಯವಾಗಿ ನಾವು ಕಾಣುವ ಲಕ್ಷಣಗಳು ಯಾವೆಲ್ಲ ಅಂದರೆ, ತಕ್ಷಣಕ್ಕೆ ಕೈ ಹಾಗೂ ಕಾಲುಗಳಲ್ಲಿ ಕಂಪನ ಉಂಟಾಗುವುದು, ಕಣ್ಣುಗಳು ಮೇಲಕ್ಕೆ ತಿರುಗುವುದು, ತಾತ್ಕಾಲಿಕವಾಗಿ ಮೂರ್ಛೆ ಹೋಗುವುದು, ಕೆಲವೇ ನಿಮಿಷಗಳಲ್ಲಿ ಮಕ್ಕಳು ಸ್ವಯಂ ತಾವಾಗಿಯೇ ಎಚ್ಚರದ ಸ್ಥಿತಿಗೆ ಬಂದೇ ಬರುತ್ತಾರೆ. ಈ ಬಗೆಯ ಕಂಪನಗಳು ಬಂದಾಗ ಪೋಷಕರು ಅನುಸರಿಸಬೇಕಾದ ಕ್ರಮಗಳು ಏನು? ಮಗುವನ್ನು ಸಮತಟ್ಟಾದ ಮತ್ತು ಸುರಕ್ಷಿತವಾದ ಸ್ಥಳದಲ್ಲಿ ಮಲಗಿಸಬೇಕು. ತಲೆಯನ್ನು ಒಂದು ಬದಿಗೆ ತಿರುಗಿಸಿ ಮೆದುವಾಗಿ ಹಿಡಿದುಕೊಳ್ಳಬೇಕು. ಬಾಯಿಗೆ ಯಾವುದೇ ವಸ್ತುಗಳನ್ನು ಹಾಕುವುದು ಸುರಕ್ಷಿತವಲ್ಲ. ಫಿಟ್ಸ್ನ ಅವಧಿಯನ್ನು ಗಮನಿಸಿ ವೈದ್ಯರಿಗೆ ತಿಳಿಸಬೇಕು ಹಾಗೂ ಕಬ್ಬಿಣದ ವಸ್ತುಗಳನ್ನು ಕೈಯಲ್ಲಿ ಹಿಡಿಸುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಒಮ್ಮೆ ಈ ಬಗೆಯ ಒಂದು ಎಪಿಸೋಡ್ ಉಂಟಾದಾಗ ಕೆಲವು ಸರಳ ಪರೀಕ್ಷೆಗಳ ಅಗತ್ಯವಿರುತ್ತೆ. ಕಂಪ್ಲೀಟ್ ಹಿಮೋಗ್ರಾಮ್, ಎಲೆಕ್ಟ್ರೋಲೈಟ್ಸ್ ಹಾಗೂ ಬ್ಲಡ್ ಶುಗರ್ ಪರೀಕ್ಷೆಯ ಮೂಲಕ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಸೋಂಕು ಇರುವ ಸಾಧ್ಯತೆಯನ್ನು ಹೊರತುಪಡಿಸಬೇಕಾಗುತ್ತೆ. ಒಮ್ಮೆ ಫಿಟ್ಸ್ ಕಾಣಿಸಿಕೊಂಡ ನಂತರ ಭವಿಷ್ಯ ಹೇಗೆ ಎನ್ನುವುದು ಪೋಷಕರ ಪ್ರಶ್ನೆ. ಬಹುತೇಕ ಮಕ್ಕಳಲ್ಲಿ ಫೆಬ್ರೈಲ್ ಕನ್ವಲ್ಷನ್ಸ್ ಯಾವುದೇ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡೋದಿಲ್ಲ. ಮೆದುಳಿನ ಶಾಶ್ವತ ಹಾನಿ ಅಥವಾ ಬುದ್ಧಿಮತ್ತೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ತುಂಬಾ ಕಡಿಮೆ. ಕೆಲವು ಮಕ್ಕಳಲ್ಲಿ ಮರುಕಳಿಸುವ ಸಾಧ್ಯತೆ ಇರುತ್ತೆ. ಭವಿಷ್ಯದಲ್ಲಿ ಎಪಿಲೆಪ್ಸಿ ಕಾಯಿಲೆ ಉಂಟಾಗುವ ಸಾಧ್ಯತೆ ಇದ್ದರೂ ಅದು ತುಂಬಾ ವಿರಳ. ಈ ಸಮಸ್ಯೆಯ ನಿರ್ವಹಣೆ ಹೇಗೆ ಮತ್ತು ತಡೆಗಟ್ಟೋದು ಹೇಗೆ? ಜ್ವರ ಅತಿಯಾದ ತಾಪಮಾನಕ್ಕೆ ಏರಲು ಬಿಡದೆ ನಿಯಂತ್ರಿಸಬೇಕು. ಇದಕ್ಕಾಗಿ ಔಷಧಿ ಹಾಗೂ ಬೆಚ್ಚನೆ ನೀರಿನಿಂದ ದೇಹವನ್ನು ಒರೆಸುತ್ತಾ ತಾಪಮಾನ ಇಳಿಕೆ ಮಾಡುವುದು ತುಂಬಾ ಮುಖ್ಯ. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಔಷಧೋಪಚಾರವನ್ನು ಪ್ರಾರಂಭಿಸಬೇಕು. ಸೋಂಕುಗಳು ದೃಢಪಟ್ಟಾಗ ಅದರ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳಬೇಕು. ಫೆಬ್ರೈಲ್ ಕನ್ವಲ್ಷನ್ಸ್ ಉಂಟಾದಾಗ ನೋಡಲು ಒಂದು ಭಯಾನಕ ಅನುಭವ, ಆದರೂ ವೈಜ್ಞಾನಿಕ ದೃಷ್ಟಿಯಿಂದ ಇದು ಸಾಮಾನ್ಯವಾಗಿ ಸೌಮ್ಯ ಹಾಗೂ ಸ್ವಯಂ ಗುಣವಾಗುವ ನಿಯಂತ್ರಿತವಾಗುವ ಸ್ಥಿತಿ. ಸರಿಯಾದ ಅರಿವು ಮತ್ತು ತುರ್ತು ನಿರ್ವಹಣೆ ಪಾಲಕರ ಆತಂಕವನ್ನು ಕಡಿಮೆ ಮಾಡುತ್ತೆ. ಮಗುವನ್ನು ಮಗ್ಗುಲಾಗಿ ಮಲಗಿಸಿ ಅಥವಾ ತಲೆಯನ್ನ ಒಂದು ಕಡೆಗೆ ವಾಲಿಸಿ ಮೃದುವಾಗಿ ಹಿಡಿದುಕೊಳ್ಳುವುದು ತುಂಬಾ ಮುಖ್ಯ. ಇಲ್ಲದಿದ್ದರೆ ಅನೇಕ ಶ್ವಾಸಕೋಶ ಸಂಬಂಧಿತ ತೊಂದರೆಗಳಿಗೆ ನಾವಾಗಿಯೇ ಎಡೆ ಮಾಡಿಕೊಟ್ಟಂತೆ ಆಗತ್ತೆ. ಎಲ್ಲ ಪೋಷಕರು ಮಕ್ಕಳಲ್ಲಿ ಜ್ವರ ಬಂದಾಗ ಅದು ಉಲ್ಬಣವಾಗಲು ಬಿಡಬೇಡಿ. ತಾಪಮಾನವನ್ನು ತಗ್ಗಿಸುವ ಪ್ರಯತ್ನವನ್ನು ಮಾಡಿ. ಫಿಟ್ಸ್ ಬಂದಂಥ ಸನ್ನಿವೇಶದಲ್ಲಿ ಆತಂಕ ಬೇಡ. ರಿಕವರಿ ಪೊಸಿಷನ್ನಲ್ಲಿ ಹೇಗೆ ಮಗುವನ್ನು ಹೊಂದಿಸಿ ಇರಿಸಬೇಕು ಅನ್ನೋದನ್ನು ಎಲ್ಲರೂ ತಿಳಿದಿರಲೇಬೇಕು.
1: ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದತ್ತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈಗ ಸಮಯ 6:15.
3: Empower your ambitions with quality education.
4: At JSS AHER, deemed to be university accredited A++ by NAC, admissions are open for BSc

0: Computational Biology and Bioinformatics. Visit JSS deemed to be university. SS Nagara, Banni Mantapa, Mysuru. Call 9980841859.
1: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ, ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆ ಈ ಕುರಿತು ಮೈಸೂರಿನ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಆರ್ವಿ ರಾಘವ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಸುಜನ ಅವರ ಯುಗಸಂಧ್ಯಾ ಮಹಾಕಾವ್ಯದಲ್ಲಿ ಪಾತ್ರಗಳ ಆತ್ಮಾನುಸಂಧಾನ ಈ ಕುರಿತು ಮಾತನಾಡುತ್ತಾರೆ ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ. ನಾಳೆ ರಾತ್ರಿ 8:00 ರಸಮಂಜರಿ, ಮೌಕ್ತಿಕ ಮಂಜರಿ, ಸಂಸ್ಕೃತ ಸಾಹಿತ್ಯದಲ್ಲಿ ಮುಕ್ತಕಗಳು ಸಂಸ್ಕೃತ ಸಂಚಿಕೆಯ ಎರಡನೆಯ ಭಾಗ ಭಾಗವಹಿಸುತ್ತಾರೆ ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಡಾಕ್ಟರ್ ಹೆಚ್ ವಿ ನಾಗರಾಜರಾವ್. ಕಾರ್ಯಕ್ರಮದ ಪ್ರಸ್ತುತಿ ಸುರಭಿ ತಾತಾಚಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ಯನ್ ಶ್ರೀಲತಾ ಅವರ ಹಾಡುಗಾರಿಕೆ. ರಾತ್ರಿ 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಬನ್ನೂರಿನ ಮಲ್ಲಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸುಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಹಾಗೂ ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮಂಡ್ಯದ ಕೆವಿ ಶಂಕರೇಗೌಡ ಭವನದಲ್ಲಿ ಇದೇ ತಿಂಗಳ 21 ಗುರುವಾರ ಬೆಳಿಗ್ಗೆ 10:30 ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಆಯ್ದ ಕವಿಗಳಿಂದ ಮುಂಗಾರು ಮಳೆ ಇಳೆ ಕಾವ್ಯಧಾರೆ.
3: ಮಧ್ಯಾಹ್ನ 2:30 ಉದಯೋನ್ಮುಖ ಬರಹಗಾರರಿಗೆ ಬಾನುಲಿ ಬರವಣಿಗೆ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ತಾವೂ ಭಾಗವಹಿಸಬೇಕೇ?
2: ಹಾಗಾದರೆ ಹೆಸರು, ವಿದ್ಯಾರ್ಹತೆ, ವಿಳಾಸದೊಂದಿಗೆ 9845614368 ಈ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಿ.
3: ಈ ಕಾರ್ಯಾಗಾರಕ್ಕೆ ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷಗಳು.
2: ಮೊದಲು ವಾಟ್ಸಾಪ್ ಸಂದೇಶವನ್ನ ಕಳುಹಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಕವಿಗೋಷ್ಠಿ ಮತ್ತು ಕಾರ್ಯಾಗಾರ ಇದೇ ತಿಂಗಳ 21 ಬೆಳಗ್ಗೆ 10:30 ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆವಿ ಶಂಕರೇಗೌಡ ಭವನದಲ್ಲಿ.
4: ಕಾಮನ ಬಿಲ್ಲು ಪ್ರೀತಿಯ ಕೇಳಿದರೆ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ತಿಂಗಳ ಮೊದಲ, 3 ಹಾಗೂ 5 ಶುಕ್ರವಾರ ಬೆಳಗ್ಗೆ 11:00 ಮೂಡುತ್ತಿದೆ ಬದುಕಿನ ಬಣ್ಣದ ಚಿತ್ತಾರ ಕಾಮನ ಬಿಲ್ಲು.
5: ಕಾಮನ ಬಿಲ್ಲು, ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ.
4: ಸಾಧಕರ ವ್ಯಕ್ತಿತ್ವದ ಮತ್ತೊಂದು ಮಜಲಿನ ಅನಾವರಣ ಕಾಮನ ಬಿಲ್ಲು. ತಿಂಗಳ ಮೊದಲ, 3 ಹಾಗೂ 5 ಶುಕ್ರವಾರ ಬೆಳಗ್ಗೆ 11:00 ಮೂಡುತ್ತಿದೆ ಕಾಮನ ಬಿಲ್ಲು.
1: ಇಂದು ರಾತ್ರಿ 8:00 ಯುವವಾಣಿಯಲ್ಲಿ ಕೇಳಿ ಹಲೋ ಯುವವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ನಿವೇದಿತಾ ಹೆಚ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿ ಅವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಳೆದ 1 ತಿಂಗಳಿನಿಂದ ಮೈಸೂರು ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಅತಿ ಕಡಿಮೆ ಮಳೆಯಾಗಿರುವ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಕುಂಠಿತಗೊಂಡಿರುವ ಹಿನ್ನೆಲೆ ಜಿಲ್ಲೆಯ ರೈತರು ಪರ್ಯಾಯ ಬೆಳೆಯ ಪದ್ಧತಿ ಅನುಸರಿಸಲು ಮುಂದಾಗುತ್ತಿದ್ದಾರೆ. ಸದಾ ಕೃಷಿ ಚಟುವಟಿಕೆಯಲ್ಲಿ ತೊಡಗುವ ರೈತಾಪಿ ವರ್ಗ ಈ ಬಾರಿ ಮಳೆಯ ಅಭಾವದ ಕಾರಣ ದ್ವಿದಳ ಧಾನ್ಯಗಳ ಬಿತ್ತನೆಯ ಬದಲು ರಾಗಿ, ಜೋಳಗಳ ಬಿತ್ತನೆಗೆ ಮುಂದಾಗಬೇಕೆಂದು ಜಿಲ್ಲೆಯ ಕೃಷಿ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ ರೈತರ ಕೃಷಿ ಮಾಹಿತಿ ಕೇಂದ್ರಗಳಲ್ಲಿ ಈ ಬಗ್ಗೆ ಮಳೆಯ ಪ್ರಮಾಣವನ್ನು ಆಧರಿಸಿ ರಾಗಿ, ಜೋಳ ಹಾಗೂ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡುವಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು ನೀರಾವರಿ ಭೂಮಿಯಲ್ಲಿ ಹಾಗೂ ಖುಸ್ಕಿ ಭೂಮಿಯಲ್ಲಿ ಒಟ್ಟು ಶೇಕಡ 376,609 ಹೆಕ್ಟೇರ್ನಲ್ಲಿ ಬಿತ್ತನೆಯ ಗುರಿಯನ್ನು ಹೊಂದಲಾಗಿತ್ತು. ಆದರೆ ಎರಡು ಭೂಮಿಯಲ್ಲಿ ಸೇರಿ ಒಟ್ಟು 36,193 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆಯಾಗಿದೆ. ಈ ಹಿನ್ನೆಲೆ ರೈತರಿಗೆ ಕೃಷಿ ಅಧಿಕಾರಿಗಳು ಅಗತ್ಯ ಸಲಹೆ ಹಾಗೂ ಸೂಚನೆಗಳನ್ನು ನೀಡುತ್ತಿದ್ದಾರೆ. ಕಳೆದ ತಿಂಗಳಿನಿಂದ ಎಲ್ಲೆಡೆ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸನ್ಸ್ಟ್ರೋಕ್ ಅನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಸನ್ಸ್ಟ್ರೋಕ್ ವಾರ್ಡ್ ಅನ್ನು ತೆರೆಯಲಾಗಿದ್ದು ತುರ್ತು ಸೇವೆಗಾಗಿ 20 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಿಬ್ಬಂದಿಯನ್ನು ಪ್ರತ್ಯೇಕವಾಗಿ ನಿಯೋಜಿಸಿ ಕೆಆರ್ ಆಸ್ಪತ್ರೆಯ ಆಡಳಿತ ವರ್ಗ ಜನರಿಗೆ ತುರ್ತು ಸೇವೆ ನೀಡಲು ಮುಂದಾಗಿದೆ. ಅನಾವಶ್ಯಕವಾಗಿ ಹೊರಗಡೆ ಬರುವುದು ಸೂಕ್ತವಲ್ಲ, ಏಕೆಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಸನ್ಸ್ಟ್ರೋಕ್ನಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಎಂದು ವೈದ್ಯರು ಸೂಚನೆ ನೀಡಿದ್ದು, ಜನಸಾಮಾನ್ಯರು ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಬೇಕಿದೆ. ಪ್ರತಿನಿತ್ಯ 3 ಲೀಟರ್ ನೀರು ಕುಡಿಯುವ ಬದಲು 6 ಅಥವಾ 7 ಲೀಟರ್ನಷ್ಟು ನೀರನ್ನು ಕುಡಿಯಬೇಕು ಹಾಗೂ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂಬರುವ ಯುಜಿಸಿ ನೆಟ್ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ತಯಾರಾಗಲು ಸ್ಪರ್ಧಾತ್ಮಕ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ವಿಧಾನಸಭೆಗಳ ಕಾರ್ಯವಿಧಾನ ಹಾಗೂ ನಡವಳಿಕೆಯ ಏಕರೂಪತೆ ತರುವ ನಿಟ್ಟಿನಲ್ಲಿ 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ಮೊದಲ ಸಭೆಯು ಇದೇ ಮೇ 12ರಂದು ಮೈಸೂರಿನ ಹೊರವಲಯದಲ್ಲಿರುವ ಸೈಲೆಂಟ್ ಶೋರ್ಸ್ನ ಸಭಾಂಗಣದಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಸಮಿತಿಯ ಅಧ್ಯಕ್ಷರು ಹಾಗೂ ಉತ್ತರ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹನಾ, ಸಮಿತಿಯ ಸದಸ್ಯರುಗಳಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್, ನಾಗಾಲ್ಯಾಂಡ್ ವಿಧಾನಸಭೆಯ ಸಭಾಧ್ಯಕ್ಷ ಶಾರಿಗಾನ್ ಲ್ಯಾಂಗ್ಯುಮೇರ್, ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸಭಾಧ್ಯಕ್ಷ ಕುಲ್ದೀಪ್ ಸಿಂಗ್ ಪತಾನಿಯಾ ಹಾಗೂ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷ ವಿಜೇಂದರ್ ಗುಪ್ತಾ ಅವರುಗಳು ಉಪಸ್ಥಿತರಿದ್ದರು. ಮೇ 8ರಂದು ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಡಿ ದೇವರಾಜ ಅರಸು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಕುರಿತು ಸಭೆಯನ್ನು ನಡೆಸಲಾಗಿದೆ. ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಜನಸಾಮಾನ್ಯರಿಗಾಗಿ ಹಲವು ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ. ಇದುವರೆಗೂ ಮೈಸೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಪ್ರಶಾಂತ್ ಎನ್, ಓದಿದವರು ಸಹನ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು FM 100.6. ಸಮಯ 6:35.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.

0: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
1: Shape a successful career with world-class education.
2: At JSS AHER, deemed to be university accredited A++ by NAC, admissions are open for BSc in biotechnology, microbiology, environmental science and food nutrition and dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
3: ಈ ಸಂಜೆ 6:50 ಕೇಳಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸುಸ್ಥಿರ ಬೇಸಾಯ ಕುರಿತು ಬಾನುಲಿ ಸರಣಿ, ತಾಳೆ ಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ತೋಟಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಟಿ ನರಸೀಪುರ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿ ನರಸೀಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳಿಪುರ ಗ್ರಾಮದ ಮಹದೇವಸ್ವಾಮಿ ಕೆಎಸ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಮೊದಲಿಗೆ ಪ್ರಕಟಣೆ, ಅನಂತರ 6:40 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
4: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
3: Thanks for introducing the chat bot, and I think it will be definitely a fantastic initiative to all the youngsters who are starting to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation and I wish Prarambh 2026 all the very best.
2: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ, 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819-536, ಪಠ್ಯಗಳ ಸಂಖ್ಯೆಯನ್ನು 47-23 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399-190 ಹಾಗೂ ನಿಯಮಗಳ ಸಂಖ್ಯೆಯನ್ನು 511-333 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನು.
1: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾತ್ ಸಾತ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೆ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೆ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ನೆ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ.
2: ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೆ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈನ್ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೆ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ.
1: ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೆ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈನ್. ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ಯಶವರ್ಧನ್ ಮುಂದ್ರಾ ನೆ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾಕರ್ ರೋಜ್ಗಾರ್ ಕೆ ಅವಸರ್ ಪೈದಾ ಕಿಯೇ ಹೈನ್. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೆ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ್ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೆ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೆ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: Choose excellence and explore diverse courses.
5: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university. SS Nagara, Banni Mantapa, Mysuru. Call 9980841859.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಹಲೋ
9: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
8: ಮತ್ತೆ?
9: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
8: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
10: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
9: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
8: ಸರ್, 2 ಲಕ್ಷ
11: ಏನಾಯ್ತಪ್ಪ?
8: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
9: ಅರೆ,
8: ಕಟ್ ಮಾಡಿದ್ರು.
11: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
8: ಫ್ರಾಡ್?
11: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
8: ಹಣ ಕಳ್ಕೊಳ್ತೀರಾ.
12: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.
14: ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ.
13: ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು.
14: ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು.

0: ಎಂ ಶಾಂತಾ ಹಾಗೂ ಟೇನರ್ಸಿಪುರ ತಾಲೂಕು ಸೋಸಲೆ ಹೋಬಳಿ ಕಳ್ಳೀಪುರದ ಕೆಎಸ್ ಮಹದೇವಸ್ವಾಮಿ. ಈ ಸಂವಾದವನ್ನು ನಡೆಸಿಕೊಡುತ್ತಿದ್ದಾರೆ ಎನ್ ಕೇಶವಮೂರ್ತಿ.
1: ಶಾಂತಾ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಮಹದೇವ ಸ್ವಾಮಿಗಳ ತಮಗೂ ನಮಸ್ಕಾರ.
3: ನಮಸ್ಕಾರ ಸರ್.
1: ಈಗ ತಾಳೆಬೆಳೆ ಬೆಳೆಯೋದಕ್ಕೆ ಏನು ಅವಕಾಶಗಳಿದ್ದಾವೆ, ಇಲಾಖೆಯ ಸವಲತ್ತುಗಳೇನು, ಯಾಕೆ ತಾಳೆ ಬೆಳಿಬೇಕು, ವಿಶೇಷವಾಗಿ ಟೀನರ್ಸಿಪುರ ತಾಲೂಕಲ್ಲಿ ತಾಳೆ ಬೆಳೆಗೆ ಏನಾದರೂ ಬೇರೆ ಬೇರೆ ರೀತಿಯ ವಿಶೇಷ ಸೌಕರ್ಯಗಳಿದ್ದಾವೆ, ಅದ್ರ ಬಗ್ಗೆ ವಿಚಾರವನ್ನು ಆರಂಭ ಮಾಡಿ ಶಾಂತ ಅವರು.
2: ಮೊದಲನೇದಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು. ಯಾಕೆ ಅಂದರೆ ನಾವು ರೈತರ ಬಳಿ ಹೋದಾಗ ಯಾವ ಬೆಳೆ ಬೆಳೆದರೂ ನಮಗೆ ರೇಟ್ ಸಿಗ್ತಾ ಇಲ್ಲ, ಮಾರ್ಕೆಟ್ ಇಲ್ಲ, ಬೆಳೆ ಬೆಳೀತಾ ಇದ್ದೀವಿ ಆದರೆ ನಮ್ಗೆ ಆದಾಯ ಬರ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಇದೆ ಎಲ್ಲ ಕಡೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ, ರೈತರಿಗೂ ಕೂಡ ಸರಿಯಾದ ಮಾರುಕಟ್ಟೆ ಮತ್ತು ಸರಿಯಾದ ಆದಾಯ ತರುವಂಥ ಬೆಳೆಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಅದ್ರ ಬಗ್ಗೆ ವ್ಯಾಪಕ ಚರ್ಚೆ ಮಾಡುವಂಥದ್ದು ಇವತ್ತಿನ ದಿನಗಳಲ್ಲಿ ಅನಿವಾರ್ಯ ಆಗಿದೆ. ಸೊ ಈ ಒಂದು ಪರಿಸ್ಥಿತಿನಲ್ಲಿ ನಾನು ಟಿ ನರಸೀಪುರ ತಾಲೂಕಿಗೆ ಸೀಮಿತವಾದಂತೆ ನಾನು ಮಾತಾಡಬೇಕಂತ ಅಂದರೆ, ಟಿ ನರಸೀಪುರ ತಾಲೂಕು ತಮಗೆಲ್ಲ ಗೊತ್ತಿರೋ ಹಾಗೆ 80% ನೀರಾವರಿಯನ್ನು ಹೊಂದಿರುವಂಥ ಪ್ರದೇಶ. ಈ ಕಡೆಯಿಂದ ಕಾವೇರಿ ನೀರು ಬರುತ್ತೆ, ಆ ಕಡೆಯಿಂದ ಕಬಿನಿ ನೀರು ಬರುತ್ತೆ, ಅಲ್ಲಿ ಸ್ಫಟಿಕ ಉದ್ಭವ ಆಗುತ್ತೆ, ತ್ರಿವೇಣಿ ಸಂಗಮ ಅಂತ ಕುಂಭಮೇಳೆ ನಡೆಯೋದನ್ನು ತಾವು ಕೇಳಿದ್ದೀರಾ. ಸೊ ಇಷ್ಟು ಯಥೇಚ್ಛವಾಗಿ ನೀರಾವರಿ ಇರೋದ್ರಿಂದ ನಮ್ಮ ಟಿ ನರಸೀಪುರ ತಾಲೂಕು ತಾಳೆ ಬೆಳೆಯನ್ನು ಬೆಳೆಯೋಕ್ಕೆ ಬಹಳ ಅತ್ಯುತ್ತಮವಾದಂಥ ಒಂದು ತಾಲೂಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತಾಳೆ ಅಂತ ಅನ್ನೋದು ತುಂಬ ನೀರನ್ನ ಕೇಳುವಂಥ ಒಂದು ಗಿಡ. ತಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಹೇಗೆ ತೆಂಗು ಅಡಿಕೆ ಎಲ್ಲ ಬೆಳಿತೀವಿ, ಅದೇ ಜಾತಿಗೆ ಸೇರಿದಂಥ ಒಂದು ಬೆಳೆ ತಾಳೆ ಬೆಳೆ. ತಾಳೆ ಬೆಳೆ ಅಂತಂದರೆ ಸುಮಾರು ಜನಕ್ಕೆ ಗೊತ್ತಾಗದೇ ಇರ್ಬೋದು, ನಾವು ಪಾಮ್ ಆಯಿಲ್ ಅಂದರೆ ಗೊತ್ತಾಗ್ಬಿಡುತ್ತೆ. ಈ ಪಾಮ್ ಆಯಿಲ್ ನಾವೇನು ದಿನನಿತ್ಯ ನಾವು ಅಡುಗೆಗೆ ಪೂಜೆಗೆ ಬೇರೆ ಬೇರೆ ರೂಪದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ, ಇದನ್ನು ತಾಳೆ ಬೆಳೆಯಿಂದ ಮಾಡುವಂಥದ್ದು ಒಂದು ಪಾಮ್ ಆಯಿಲ್. ಹಾಗಾಗಿ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಪಾಮ್ ಆಯಿಲಲ್ಲಿ 40% ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋಕ್ಕಾಗ್ತಾ ಇದೆ. ಹಾಗಾಗಿ ಈ ಒಂದು ತಾಳೆ ಬೆಳೆಯನ್ನು ಬೆಳೆಯೋದಕ್ಕೆ ವಿಪುಲವಾದಂಥ ಅವಕಾಶ ಇದಾವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕೋಟಿ ಕೋಟಿಯಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದೆ, ಮತ್ತು ಜೊತೆಯಲ್ಲಿ ಇದಕ್ಕೆ ನಿಗದಿತವಾದಂಥ ದರ ಮತ್ತು ಮಾರುಕಟ್ಟೆ ಸ್ಥಿರವಾಗಿರೋದ್ರಿಂದ ನಾವು ಹೆಚ್ಚು ರೈತರಲ್ಲಿ ತಾಳೆಯನ್ನು ಬೆಳೀರಿ ಅಂತ ಕಳೆದ ಒಂದು 4-5 ವರ್ಷದಿಂದ ಖಾದ್ಯ ತಾಳೆ ಬೆಳೆ ಯೋಜನೆ ಬಂದ ನಂತರ, ಮಿಷನ್ ಮಾಡೆಲ್ ಬಂದ ನಂತರ ನಾವು ಇದರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದೇವೆ. ಇನ್ನು ನರಸೀಪುರ ತಾಲೂಕಿಗೆ ಸೀಮಿತವಾದಂತೆ ಹೇಳಬೇಕು ಅಂತಂದರೆ, ಅಲ್ಲಿ ತೋಟಗಾರಿಕಾ ಬೆಳೆ ಇರುವಂಥದ್ದೇ 3,500 ಹೆಕ್ಟೇರಷ್ಟು ವಿಸ್ತೀರ್ಣದಲ್ಲಿದೆ. ಅದರಲ್ಲಿ ಮೇಜರ್ ನಮ್ಮದು ತೆಂಗಿರ್ಬೋದು, ಬಾಳೆ ಇರ್ಬೋದು, ಹೂವು, ಹಣ್ಣು, ಈ ರೀತಿಯಾದಂಥ ಹಲವಾರು ಬೆಳೆ ಇದೆ. ಆದರೆ ಅದರಲ್ಲಿ ಕೂಡ ಸುಮಾರು 1 ರೈತರು 80 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಬೆಳೆಯನ್ನು ಈಗಾಗಲೇ ಬೆಳೆದು ಅದರಲ್ಲಿ ಉತ್ಪಾದನೆ ಬರ್ತಿರೋವಂಥದ್ದು, ಮತ್ತು ಹೊಸದಾಗಿ ಇನ್ನೂ ಉತ್ಪಾದನೆ ಇಲ್ಲದೇ ಇರುವಂಥದ್ದು, ಅಂದರೆ ಒಂದು 3 ವರ್ಷದ ಅಥವಾ 4 ವರ್ಷದ ಚಿಕ್ಕ ಗಿಡಗಳನ್ನು ಸೇರಿ ಸುಮಾರು 80 ಹೆಕ್ಟೇರ್ ಪ್ರದೇಶದಲ್ಲಿ, ಅಂದರೆ ಈ ಒಂದು 200 ಎಕರೆ ಪ್ರದೇಶದಲ್ಲಿ ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ತಾಳೆ ಬೆಳೆಯನ್ನು ಈಗಾಗಲೇ ಬೆಳೀತಾ ಇದ್ದಾರೆ. ಏನಕ್ಕೆ ತಾಳೆಯನ್ನು ಬೆಳಿಬೇಕು ಅಂತ ಅಂದರೆ, ಒಂದು ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೃಷಿಯಿಂದ ವಿಮುಖರಾಗ್ತಾ ಇದ್ದೀವಿ. ಸಾಂಪ್ರದಾಯಿಕ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ನಮಗೆ ಲೇಬರ್ ಸಿಗ್ತಾ ಇಲ್ಲ, ನಮಗೆ ವ್ಯವಸಾಯ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ಬಂಡವಾಳ ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ನಾವು ತುಂಬ ಫಲವತ್ತಾಗಿರುವಂಥ ಜಮೀನಲ್ಲೇ ಬೆಳೀರಿ ಅಂತ ನಾವೆಲ್ಲೂ ರೆಕಮೆಂಡ್ ಮಾಡ್ತಾ ಇಲ್ಲ. ಯಾವ ಯಾವ ಜಮೀನಲ್ಲಿ ನಿಮಗೆ ನೀರಿನ ಲಭ್ಯತೆ ಇದೆ, ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಬೇರೆ ಭತ್ತ ಕಬ್ಬು ಬಿಟ್ಟು ಬೇರೆ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಅಥವಾ ಎಲ್ಲಿ ನೀವಾಗಿ ನೀವು ನಿಂತು ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ದೂರ ಇರುವಂಥ ಪ್ರದೇಶ ಇರ್ಬೋದು, ಅಥವಾ ತುಂಡು ತುಂಡಾಗಿರುವಂಥ ಪ್ರದೇಶಗಳು ಎಲ್ಲಿ ನಿಮಗೆ ವ್ಯವಸಾಯ ಮಾಡೋಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಂಥ ಪ್ರದೇಶದಲ್ಲಿ ತಾಳೆ ಬೆಳೀರಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ, ತಾಳೆ ಬಹುವಾರ್ಷಿಕ ಬೆಳೆ ಆಗಿದ್ದು ಅದಕ್ಕೆ ಹೆಚ್ಚು ನೀರು ಬೇಕಾಗಿರೋದ್ರಿಂದ, ಮತ್ತು ಕೂಲಿ ಆಳುಗಳ ಸಂಖ್ಯೆ ಕೂಡ ಕಡಿಮೆ ಬೇಕಾಗಿದೆ, ಅದರ ಬಗ್ಗೆ ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ, ಅದನ್ನು ಯಾರೂ ಕದಿಯೋಕ್ಕಾಗಲ್ಲ. ಸೊ ಇದೆಲ್ಲ ಕಾರಣಗಳಿಂದ ನಾವು ತಾಳೆಯನ್ನು ಬೆಳೀರಿ ಅಂತ ರೈತ ಬಾಂಧವರಲ್ಲಿ ನಾವು ಹೇಳ್ತಾ ಇದ್ದೀವಿ.
1: ನಿಮ್ಮ ಬಗ್ಗೆ ಹೇಳಿ, ಮಹದೇವ ಸ್ವಾಮಿಗಳ ಎಷ್ಟು ವಯಸ್ಸು ತಮಗೆ?
3: ಸರ್, ನನಗೆ 58 ನಡೀತಾ ಇದೆ.
1: ನಮ್ಮ ವಿದ್ಯಾಭ್ಯಾಸ
3: ಸರ್, ನಾನು SLC ವರೆಗೆ ಓದಿರೋದು ಅಷ್ಟೇ. ನಮ್ಮದು ಮೇಯ್ನು ಕೃಷಿ.
1: ಎಷ್ಟು ಜಮೀನಿದೆ
3: ಸರ್? 1 ಎಕರೆ ಬರ್ತದ.
1: ಓಕೆ, ನೀವು ಯಾತಕ್ಕೋಸ್ಕರ ತಾಳೆ ಹಾಕಿದ್ರಿ
3: ಸರ್? ಇದ್ರ ಬಗ್ಗೆ ನನಗೆ ಅನುಭವ ಇರಲಿಲ್ಲ. ನಮ್ಮ ತಲಕಾಡು ಭಾಗದ ಕುರುಬಾಳು ನುಂಡಿ ಅಂತಿದೆ, ಅಲ್ಲಿ ತಾಳೆ ಬೆಳಗರು ಇದ್ರು, ಒಬ್ರು ಆರಾದ್ರು. ಅವರು ಆಪ್ಕಾಮ್ಸ್ ಹತ್ರ ಬಂದಾಗ ನನಗೆ ಪರಿಚಯ ಸರ್, ಹಿಂಗೆ ಆಗದ ಹೋಗಿ ಎಲ್ಲ ತರಕಾರಿಗಳು ಬೆಳೆದು ಬೇಸತ್ತು ಬಿಟ್ಟಿದೆ, ಯಾಕೆ ರೇಟ್ ಸಿಕ್ಕಲ್ಲ, ಆಮೇಲೆ ಕಾಡು ಪ್ರಾಣಿಗಳು ಹಾವಳಿ ಇತ್ತೀಚಿನ ದಿನಗಳಲ್ಲಿ, ಭತ್ತ ನೆಟ್ಟರು ರೇಟ್ ಸಿಕ್ಕಲ್ಲ, ನೀರು ಸಿಕ್ಕಲ್ಲ, ಇದೆಲ್ಲ ಆಯ್ತಿತ್ತು. ಆಗ ಅವರು, ಯಾವುದು ಬೇಡ ದಡ್ಡ, ನೀನು ತಾಳೆ ಹಾಕು, ಬದುಕೋಯ್ತೀಯ, ಅವ್ರ ಹತ್ರ ವಿವರ ಎಲ್ಲ ತಿಳ್ಕೊಂಡೆ. ಆಗ ಸರ್,

0: ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ತಾಳೆ ಹಾಕಿದೆ. ಇಲಾಖೆಗೆ ಸಂಪರ್ಕ ಮಾಡು ಅಂತೇಳಿ ಅಲ್ಲೇ ತೋಟಗಾರಿಕೆಯಿಂದ ಅಲ್ಲಿ ಅಧಿಕಾರಿಗಳು ಇದ್ದರು, ಅವ್ರನ್ನೂ ಸಂಪರ್ಕ ಮಾಡಿದೆ. ಸಂಬಂಧಪಟ್ಟ ತಾಳೆ ರುಚಿ ಗೋಲ್ಡ್ ಕಂಪ್ನಿಯವರಿದ್ದರು, ಅವರು ಬಂದು ಮಾತಾಡಿದ್ರು, ಎಲ್ಲ ವಿವರಗಳು ಹೇಳ್ಕೊಟ್ರು, ಈ ಥರ ಆಗಿದೆ ಮಾಡಿ ಏನೂ ಇಲ್ಲ ಅಂತೇಳಿ.
1: ಎಷ್ಟು ಎಕರೆ ಹಾಕಿತ್ತು?
0: ಸರ್ 3.5 ಎಕರೆ 4 ಎಕರೆ ಬರ್ತದೆ ಸರ್ ನಂದು, ಯಾಕೆಂದರೆ ನಮ್ಗೆ ಪಕ್ವಾಗಿ ಇಷ್ಟೇ ಬರಲ್ಲ, ನಮ್ಮದು 5-6 ತಲೆಮಾರು ಆಸ್ತಿ ಅದು, ಇವತ್ತಿನದಲ್ಲ, ನನಗೆ 6ನೇ ತಲೆಮಾರು.
1: ಒಟ್ಟು ಎಷ್ಟು ಗಿಡ ಹಾಕಿದಿರಿ
0: ಸರ್? ಒಂದು 200 ಗಿಡ ಬರ್ತದೆ, ಇನ್ನೂರು ಮೇಲೆ ಬರ್ತದೆ ಹಸು ಪಸು.
1: ಹೆಂಗೆ ಹಾಕಿದ್ರಿ ಸ್ವಲ್ಪ ಹೇಳಿ, ಸಸಿ ಎಲ್ಲ ಅಂತಂದ್ರೆ?
0: ಸರ್ ಸಸಿ ಏನಿಲ್ಲ, ಇಲಾಖೆಯವರೇ ಬಂದು ಭೂಮಿ ನೋಡಿದ್ರು, ಉಳುಮೆ ಮಾಡಿಸಿದೆ. ಬಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಉಳಿಸಿದ ಮೇಲೆ ಅವರು ಮಾರ್ಕ್ ಮಾಡಿಕೊಟ್ರು, ಏನು 30-33 ಅಡಿ ತ್ರಿಕೋಣಾಕಾರದಲ್ಲಿ. ನಾವು ಆ ಲೇಬರ್ ಹತ್ರ ಗುಂಡಿ ತೆಗಿಸ್ತು.
1: ಎಷ್ಟು ಗುಂಡಿ ಹೊಡೆಸಿದ್ರಿ? ಅಗಲ
0: 2 ಅಡಿ 2 ಅಡಿ 2 ಅಡಿ
1: ಗುಂಡಿ,
0: 2 ಅಡಿ 2 ಅಡಿ ನಾಟ್ ಹೊಡಿಸ್ತ. ಅದಕ್ಕೆ ದನಿನ ಗೊಬ್ಬರ ಹಾಕ್ತು. ಮಾಮೂಲಿ ನೀರು ನಿರ್ವಹಣೆ ಮಾಡಿದ ಗಿಡನ ಇಲಾಖೆಯವರೇ ಫ್ರೀಯಾಗಿ ತಂದುಕೊಟ್ರು, ಪುಕ್ಕಟ್ಟಿಯಾಗಿ ತಂದುಕೊಟ್ಟಾಗ ಅದನ್ನು ನಾವು ನೆಟ್ಟು.
1: ಹೆಂಗೆ ನೆಟ್ರಿ
0: ಸರ್? ಅದನ್ನ ಲೇಬರ್ ತಗೊಂಡು ತಗೋಗಿ ಏನು ಅವರು ಯಾವ ಭೂಮಿ ಮಟ್ಟಕ್ಕೆ ಹೆಂಗೆ ನೆಡಬೇಕು ಅಂತ ಹೇಳಿದ್ರು, ಅವರೇ ಬಂದಿದ್ರು ಇಲಾಖೆ ಅಧಿಕಾರಿಗಳು, ಈ ಥರ ನೆಡಿ ಅಂತ ಹೇಳ್ಕೊಟ್ಟು ಅದರಂತೆಲ್ಲ ನೆಟ್ಟು.
1: ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರು? ಹಾಯ್ ನೀರು
0: ಸರ್, ಹಾಯ್ ನೀರು ಸರ್. ನಮಗೆ
1: ಅಂದ್ರೆ ನಾಲೆ ನೀರೇ?
0: ನಾಲೆ ಇಲ್ಲ ಸರ್, ಪಂಪ್ ಸೆಟ್ ಓಪನ್ ವೆಲ್. ನಾವು ಬೋರ್ವೆಲ್ ಇಂದ ಒಂದು ಹಳೆ ಬಾವಿ ಇದೆ, ತುಂಬ್ಕೋತೀವಿ, ಅದನ್ನ ಸ್ಟಾರ್ಟ್ ಮಾಡ್ಕೋತೀವಿ.
1: ನೀರಿಗೇನಂತ
0: ಸಮಸ್ಯೆ ಇಲ್ಲ.
1: ಓಕೆ ಆಯ್ತು. ಆಮೇಲೆ
0: ಸರ್ ನೆಟ್ಟು, ನೆಟ್ಟ ಮೇಲೆ ಒಳಗಡೆ ನೀವು ಅಂತರ ಬೆಳೆ ಬೆಳೀರಿ, ಅದಕ್ಕೂ ನಾವು ಇಲಾಖೆಯಿಂದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಟಮಾಟ, ಮೆಣಸಿ, ಜೋಳ ಎಲ್ಲಾನು ಬೆಳೆದವು.
1: ತರಕಾರಿ ಹಾಕ್ಬಿಟ್ಟು ಬೇಸ್ತ್ ಬಿದ್ದ ಬಿಟ್ಟಿದ್ದೆ ಅಂದ್ರೆ
0: ಸರ್? ಅಲ್ಲ, ಬೆಳೆದಂತಲ್ಲ, ಇರ್ಲಿ, ಅದಕ್ಕೆ ಉಪಯೋಗ ಆಗುತ್ತೆ ಮೆಣಸಿ ಗಿಡ ಅಲ್ಲ, ಅನುಕೂಲ ಆಗುತ್ತ. ಕೆಲವು ಜೋಳ ಹಾಕಿ ಮೇವಾಗುತ್ತ ಅಂತ ಹೇಳಿದ್ರು, ಅದನ್ನು ಮಾಡಿದೆ, ಜೋಳನು ಚೆನ್ನಾಗಿ ಬರ್ತು. ಅದು ಆಯ್ತು. ನೋಡಿ, ಎಲ್ಲ ಬೇಸತ್ತಿದೆ, ಆ ಬೇಸತ್ತದಾಗ ಮೆಣಸಿ ನೆಟ್ಟಿದೆ, ಕೆಜಿ 80 ರೂಪಾಯಿಗೆ ಹೋಯ್ತು.
1: ನೋಡಿದ್ರ ತಾಳೆ
0: ನೆಟ್ಟಿದ್ದು ಹಾಕಿದೆ, ಇನ್ನೊಂದು ಸ್ವಲ್ಪ ಸೌತೆ ಹಾಕಿದೆ, 30 ರೂಪಾಯಿ ಕೆಜಿ ಹೋಯ್ತು. 1 ಎಕರೆ ಟೊಮಾಟೊ ನೆಟ್ಟಿದೆ, ಕ್ರೇಟ್ 1200-300 ಅನ್ಕೊಂಡು ಹೊರಟೋಗ್ಬಿಡ್ತು ನೋಡಿ. ಅದ್ ನೆಟ್ಟಬೇಕು ಅಂತ ಬರ್ತಿರ್ಲಿಲ್ಲ, ಬಟ್ ತಾಳೆ ಒಳ ಜೊತೆ ಚೆನ್ನಾಗಿ ಬರ್ತು. 1-3 ವರ್ಷ ಅದು ಬೆಳೆದೆ ಸರ್. 3 ವರ್ಷದ ಮೇಲೆ ಇದು ಫಸಲು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಕಟ್ ಮಾಡಕ್ ಶುರು ಮಾಡ್ದ. ಅವರ ಇಲಾಖೆಯವರು ಈ ತರ ಅಣ್ಣ ಈ ತರ ಬಂದ ಕಟ್ ಮಾಡಿ ಅಂತ ತೋರ್ಕೊಟ್ರು.
1: ಮಹಾದೇವ ಸ್ವಾಮಿಗಳ, ಇಲಾಖೆಯಿಂದ ಏನೇನೆಲ್ಲ ಸವಲತ್ತುಗಳನ್ನು ತಗೊಂಡ್ರಿ ಹೇಳಿ
0: ಸರ್? ಇಲಾಖೆಯಿಂದ ಗಿಡ ಕೊಟ್ರು ಫ್ರೀಯಾಗಿ, ಅದು ಬಿಟ್ರೆ ಗೊಬ್ಬರ ಕೊಟ್ರು. ಗೊಬ್ಬರ ಕೊಟ್ರು.
1: ಗೊಬ್ಬರ ಅಂದ್ರೆ ಏನು
0: ಸರ್? ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕ ಗೊಬ್ಬರ ಯಾವುದು, 10-26 ಆಗಿರ್ಬೋದು, ಯೂರಿಯಾ ಪೊಟಾಸ್, ಅದೇನು ಬರ್ತದ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಹೇಳಿ ಕೊಡ್ತು. ಅವರೇ ಕೊಟ್ಟರು, ಇಷ್ಟಿಷ್ಟು ಅಂತ ಎಕರೆಗೆ ಫ್ರೀ ಗೊಬ್ಬರ ಅಲ್ಲ ಸರ್, ಅದು ಕೊಟ್ಟಾಗ ಬಂದು ಹೇಳಿ ಕೊಡ್ತಿರು, ಒಂದು ಗಿಡಕ್ಕೆ ಇಷ್ಟು ದೂರಕ್ಕೆ ಹಾಕಬೇಕು, ಇಷ್ಟು ಹಾಕಿ ಅಂತ.
1: ಎಷ್ಟು ಹಾಕ್ತಿದ್ರಿ
0: ಸರ್? ಅದು ಫಸ್ಟು ಚಿಕ್ಕ ಗಿಡಕ್ಕೆ ಒಂದೊಂದು 1/2 ಕೆಜಿ, 3 ತಿಂಗಳಿಗೆ 4 ತಿಂಗಳಿಗೆ.
1: ನೀವು ಯಾವ್ಯಾವ ಗೊಬ್ಬರನ
0: ಸರ್? ಮಾಮೂಲಿ ಸೂಪರು, ಯೂರಿಯಾ, ಪೊಟಾಸು,
1: ಮೂರನ್ನೂ
0: ಜೊತೆಗೆ ಜಿಂಕ್ ಸಲ್ಫೇಟ್ಗಳು, ಅವುಗಳನ್ನು ಸ್ವಲ್ಪ ಬೇಕಾದಾಗ ಅದು ಹಾಕ್ತಿದ್ದೆ.
1: ಯಾವ ರೀತಿ ಕೊಡ್ತಿದ್ರಿ ಗೊಬ್ಬರನ
0: ಸರ್? ಗೊಬ್ಬರ ನೀರಾಯಿಸಕ್ಕೆ ಮುಂಚೆ ಸಣ್ಣದಾಗಿ ಬದು ಮಾಡಿಬಿಟ್ಟು, ಬದು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನೀರಾಯಿಸ್ತಾ ಇದ್ದು
1: ಗಿಡದ ಸುತ್ತ
0: ಸುತ್ತ. ಈಗ ಗಿಡ ಸುತ್ತ ಅಂದ್ರೆ 1.5 ಅಡಿ ಸುತ್ತ ಆಗ್ತಿದ್ದ, ಬತ್ಪತ್ತ ಅಂತರ ಜಾಸ್ತಿ ಆಗುತ್ತೆ ಅದು.
1: ಸರಿ, ಫಸ್ಟ್ 1/2 ಕೆಜಿ ಕೊಡ್ತಿದ್ದೆ.
0: 1/2 ಕೆಜಿ ಕೊಡ್ತಿದ್ದೆ.
1: ಆಮೇಲೆ
0: ಬತ್ಪತ್ತ 1 ಕೆಜಿ, ಅದು 3 ತಿಂಗಳು 4 ತಿಂಗಳು ಒಂದೇ ಸರಿಲ್ಲ ಅಂದ್ರೆ ಸರ್, ಗೊಬ್ಬರ ಕೊಡಬೇಕಾದ್ರೂ ಭೂಮಿ ತಾಕತ್ತಾಗಿದ್ದಾಗ ಅವಶ್ಯಕತೆ ಇಲ್ಲ. ಭೂಮಿ ತಮಾಮ್ ಕಳಪೆ ಇದ್ದಾಗ ಮಾತ್ರ ಸ್ವಲ್ಪ ಇದಾಗುತ್ತೆ. ನಮ್ದು ಸ್ವಲ್ಪ ಊರಿನ ಭೂಮಿ ಆಗಿದ್ದರಿಂದ ಸ್ವಲ್ಪ ಕೊಡದ್ರು ತಡ್ಕತ್ತಿತ್ತು. 3 ವರ್ಷದ ಫಸಲ್ ಸ್ಟಾರ್ಟ್ ಆಯ್ತು.
1: 3 ವರ್ಷದವರೆಗೂ ಏನ್ ಗೊಬ್ಬರ ಆಯ್ತು ಅದನ್ನೆಲ್ಲ ಫ್ರೀಯಾಗಿ ಕೊಟ್ಟರು?
0: 5 ವರ್ಷದವರೆಗೂ ಕೊಟ್ರು ಸರ್.
1: 5 ವರ್ಷದವರೆಗೂ
0: ಕೊಟ್ರು. ಆಮೇಲೆ ಗೊಬ್ಬರ ಕೊಡ್ತಾರೆ, ನಾವು ಹಣ್ಣು ತರಕ್ಕೆ ಸ್ಟಾರ್ಟ್ ಮಾಡಿದ್ವಿ.
1: ಅಲ್ಲ ಅಷ್ಟೇನಾ ಅಥವಾ ಇನ್ನೇನಾದ್ರೂ ಔಷಧಿಗಳು?
0: ಔಷಧಿಗಳು ಅದಕ್ಕೆ ರೋಗನೇ ಇಲ್ವಲ್ಲ, ಔಷಧಿ ಎಲ್ಲಿ ಕೊಡ್ತೀರಾ?
1: ರೋಗವೇ ಇಲ್ವೇ?
0: ರೋಗನೇ ಇಲ್ಲ ಸರ್, ಇಡೀ ಬೆಳೆಗೊಳಗ ರೋಗ ಇಲ್ದದ್ದು ಅಂದ್ರೆ ತಾಳೆ ಬೆಳೆನೆ. ಯಾವ ಕಳ್ಳರ ಕಾಟ ಇಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಲೇಬರ್ ಸಮಸ್ಯೆ ಇಲ್ಲ, ಉಳುಮೆ ಇಲ್ವೇ ಇಲ್ಲ.
1: ಉಳುಮೆ ಮಾಡಿಲ್ಲ
0: ಸರ್, 1-3 ವರ್ಷ ಚಿಕ್ಕಿರ ಇದ್ದಾಗ ಉಳುಮೆ ಮಾಡ್ಕೋಬಹುದು, ಆಮೇಲೆ ಉಳುಮೆನೆ ಆಗತ್ತೆ ಇಲ್ಲ. ಹಂಗೆ ಬಿಟ್ಬಿಟ್ಟು ಮಧ್ಯೆ 2 ಸಾಲ ಮಧ್ಯೆ ನೀರಾಯಿಸ್ಬಿಡೋದು, ಓಣಿ ಡ್ರೈನು ನೀರಾಯಿಸ್ಬಿಟ್ಟು ಬಿಟ್ಬಿಟ್ಟು ನಮ್ಗ ನಮ್ಮ ಭೂಮಿ ಯಾವ ರೀತಿ ಕೇಳುತ್ತ, ನಮ್ಮ ಭೂಮಿ 1 ವಾರಕ್ಕೊಂದ್ಸರಿ ಕೇಳುತ್ತ, ಕೆಲವೊಂದು ಭೂಮಿ 15 ದಿನನೂ ತಡೀತದ, ಈ ರೀತಿ ಇರ್ತದ. ನಮ್ಮ ಭೂಮಿಗೆ ಅನುಗುಣವಾಗಿ ನೀರಾಯಿಸ್ತೀವಿ. ಮತ್ತೇನು ಸರ್, ಇದೊಂದು ವಾರ ನೀರಿಲ್ದವರು ತಡ್ಕಳ ಅಂತ ಬೆಳೆ, ಯಾಕೆ ಏನು ಸಮಸ್ಯೆ ಆಗಲ್ಲ, ತಡ್ಕತ್ತದ ಗಿಡ.
1: 3 ವರ್ಷಕ್ಕೆ ಫಸಲು
0: ಬರ್ತು ಸರ್. ಅವಾಗ 7,000 ರೂಪಾಯಿ ಟನ್ ಇತ್ತು.
1: ಈಗ ಒಂದೊಂದು ಗಿಡದಿಂದ ಎಷ್ಟು ಗೊನೆ ಸಿಕ್ತು ನಿಮ್ಗೆ
0: ಸರ್? ಅದು ನಮ್ಗ ಅದು ಗಿಡ ಏನಾಗತ್ತೆ, ಒಟ್ಲು ಇಳುವರಿ 1 ವರ್ಷದ ಲೆಕ್ಕ ಸಿಕ್ಕತ್ತೆ ಸರ್ ನಮ್ಗೆ. ಹೆಂಗೆ ಅಂದ್ರೆ 1 ವರ್ಷಕ್ಕೆ ಚಿಕ್ಕದ ಗಿಡ ಇದ್ದಾಗ 3 ವರ್ಷ 4-5 ವರ್ಷ ಕೊಂಟು 4 ಟನ್ 5 ಟನ್ 6 ಟನ್ 7 ಟನ್ ಸಿಕ್ಕತ್ತೆ ಮಿನಿಮಮ್.
1: ಕಟಾವು ಹೇಗೆ
0: ಸರ್? ಕಟಾವು ಏನಿಲ್ಲ, ಹಣ್ಣು ಅದು ಬಂದು ತೋರ್ಕೊಟ್ರು ನಮ್ಗೆ ಇಲಾಖೆಯವರು. ಅದು ನೇರಳೆ ಬಲ ಬರ್ತದೆ, 2 ವೆರೈಟಿ ಇದೆ ಅದು, ತಾರಕ ತೆನಾರ ಒಂದು, ಇನ್ನೊಂದು 2 ಇದೆ. ಒಂದು ಹಳದಿ ಬಣ್ಣ ಬರ್ತಾ, ಒಂದು ಜಮ್ನಿಲ್ ಹಣ್ಣು ರೀತಿ ಬರ್ತದೆ. ಹಣ್ಣಾದಾಗ ಪಕ್ಷಿಗಳು ಸ್ವಲ್ಪ ಅಣ್ಣಂ ಸಲ ಕುಟುಕ್ತದ ಗೊತ್ತಾಗತ್ತ. ಅದ ಇನ್ನೇನು ಕಾಟ ಇಲ್ಲ ಅಣ್ಣಾದಾಗ, ಬಟ್ ನಾವು ತೆರ್ಕೊಬಿಡ್ತೀವಿ ಅದನ್ನ ಅಣ್ಣಾದ ಏಟ್ಗೆ. 15 ದಿನಕ್ಕೊಂದು ಕಟಿಂಗ್ ಪಕ್ಕ ಇರ್ತದ.
1: 15 ದಿವಸಕ್ಕೆ ಒಂದ್ಸರಿ, ಈಗ ಒಂದ್ಸರಿ ಕಟಿಂಗ್ ಮಾಡಿದ್ರೆ ಎಷ್ಟು ಸಿಗ್ಬೋದು
0: ಸರ್? ಅದು ಇಳುವರಿ ಅಂದ್ರೆ ಮಳೆಗಾಲದಲ್ಲಿ ಸುಮಾರು ಸಿಕ್ಕುತ್ತ, ಬೇಸಿಗೆಲ್ಲಿ ಜಾಸ್ತಿ ಸಿಕ್ಕುತ್ತ, ಚಳಿಗಾಲದಲ್ಲಿ ಸ್ವಲ್ಪ ಕಮ್ಮಿ. ವರ್ಷದಲ್ಲಿ ಮಿನಿಮಮ್ ಅಂದ್ರೆ ಈಗ ನಮ್ಗೆ ಒಂದ್ 8-10 ಟನ್ನು ಇಳುವರಿ ಬರ್ತಾ ಇರ್ತದೆ ಈ ಬಿಸಿಲು ತಾಪಮಾನಗಳಿಂದ.
1: ಎಷ್ಟು ವರ್ಷ ಆಯ್ತು ನೀವು ಹಾಕಿ
0: ಸರ್? ಅದನ್ನು 15 ವರ್ಷ ಆಯ್ತು ಹಾಕಿ.
1: ಈಗ ಎಷ್ಟು ಸಿಗ್ತಾ ಇದೆ
0: ಸರ್? ಈಗ ನನಗೆ ವರ್ಷಕ್ಕೆ 8-10 ಮಿನಿಮಮ್ ಸಿಗ್ತಾ ಇದೆ
1: ಎಕರೆಗೆ. ಪರವಾಗಿಲ್ಲ.
0: ಆಮೇಲೆ ಖರ್ಚಿಲ್ಲ ಸರ್, ಮೇನು ಉಳುಮೆನೇ ಇಲ್ಲ. ಯಾಕೆಂದ್ರೆ ಉಳುಮೆಗೆ ಇವತ್ತು ಟ್ರ್ಯಾಕ್ಟರ್ ಇಂಜಿನ್ ಹೊಡಿಬೇಕು ಅಂದ್ರೆ ಭಾರಿ ದುಡ್ಡು ಖರ್ಚಾಗುತ್ತೆ. ಬಟ್ ಇದು ಖರ್ಚೇ ಇಲ್ಲ. ಏನೋ ಅಂದ್ರೆ ಒಂದಾಳು ಒಂದು ಲೇಬರ್, ಈಗ ನಾನೇ ಲೇಬರೇ ತಗೊಳ್ಳಲ್ಲ, ಮಾಮೂಲಿ ರಜೆ ಇರ್ತದ ಸರ್. ಈಗ ಡೇಟ್ ಕೊಟ್ಟಿರ್ತಾರೆ, ಈಗ 11 ತರದು ತೂಕ ಮಾಡುದು, 1 ಟನ್ 200 ಕೆಜಿ ಬರ್ತು, ಪುನಃ 25 ಅದು 25 ತೂಕ ಇರ್ತದೆ. 3 ದಿವಸ ಅಂತಾನೆ ತೆರೆದು ಮಡಿಕೋಬಹುದು ಅಣ್ಣ, ಬೇಡ ಅಂದ್ರೆ ಅವತ್ತೇ ತೆರಿಬಹುದು, ನಮ್ಮ ಅನುಕೂಲ. ಆಮೇಲೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸರ್ ಇದು.
1: ಈಗ ಮೇಡಮ್ ನವರೇ ತಾವು ಹೇಳಿ, ಶಾಂತ ಅವರು, ಇಲಾಖೆಯಿಂದ ತಾಳೆ ಬೆಳೆ ಪ್ರೋತ್ಸಾಹ ಮಾಡೋದಕ್ಕೆ ಏನೇನೆಲ್ಲ ಸೌಕರ್ಯಗಳನ್ನು ತಾವು ರೈತರಿಗೆ ಕೊಡ್ತಾ ಇದ್ದೀರಿ
2: ಸರ್? ಸರ್, ಈಗ ಮೊದಲನೇದಾಗಿ ನಾವು ರೈತರಿಗೆ ತಾಳೆ ಬೆಳೆ ಹಾಕ್ಬೇಕಾದ್ರೆ ಹಿಂದಿನ ಅನುಭವವನ್ನ ಕೇಳಿ ಅವರು ಹೆದರ್ಕೋತಾ ಇರ್ತಾರೆ. ಕೆಲವು ರೈತರೆಲ್ಲ, ನಾವು ಮುಂಚೆ ಹಾಕಿದ್ವಿ, ಕಿತ್ತಾಕ್ಬಿಟ್ಟಿದ್ವಿ, ಅದನ್ನ ಹಾಕ್ಬೇಡಿ ಅಂತ, ಅದು ಏನು ಮಾರ್ಕೆಟಿಂಗ್ ಇಲ್ಲ, ರೇಟ್ ಇಲ್ಲ ಅಂತೆಲ್ಲ ಹೇಳಿರೋಂಥದನ್ನೇ ನಮ್ಮ ಹತ್ರ ಬರೋ ರೈತರು ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಾರೆ. ಸೊ ಫಸ್ಟು ಅವ್ರಿಗೆ ಹಾಕೋಕ್ಕಿಂತ ಮುಂಚೆ ತಾಳೆ ಏನಕ್ಕೆ ಹಾಕಬೇಕು, ಅದರಿಂದ ಎಷ್ಟು ಲಾಭ ಇದೆ, ಹೇಗೆ ಅದಕ್ಕೆ ಬೆಂಬಲ ಬೆಲೆ ಇದೆ, ಹೇಗೆ ಅದಕ್ಕೆ ನಿಗದಿತ ಮಾರುಕಟ್ಟೆ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಫಸ್ಟು ಮನವರಿಕೆ ಮಾಡಿಕೊಡ್ತೀವಿ. ಅವ್ರಿಗೆ ಮನವರಿಕೆ ಆದ ನಂತರ ಅವರು ಆಯಿತು ನಾವು ಮಾಡ್ತೀವಿ ಅಂತ ಅಂದ ನಂತರ ಅವ್ರ ಜಮೀನಿಗೆ ನಮ್ಮ ಸಹಾಯಕರು ಏನಿದ್ದಾರೆ, ತಾಳೆ ಸಹಾಯಕರು, ಅವ್ರನ್ನ ಕಳಿಸಿ ಅಲ್ಲಿ ಮಾರ್ಕ್ ಮಾಡಿಕೊಡ್ತೀವಿ. ಅದು 9x9 ಮೀಟರ್ ಇದರಲ್ಲಿ ಹಾಕಬೇಕು, ಟ್ರಯಾಂಗ್ಯುಲರ್ ತ್ರಿಕೋನಾಕಾರದಲ್ಲಿ ಅದನ್ನು ಮಾರ್ಕ್ ಮಾಡಿಕೊಟ್ಟು ಒಂದು ಎಕರೆಗೆ ಸುಮಾರು 57 ಗಿಡ ಬರುತ್ತೆ. ಸೊ ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿ ನೀವು 2 ಸುತ್ತಳೆ ತೆಗೆದು ಗುಂಡಿ ಮಾಡಿ ಅಂತ ಹೇಳಿಬಿಟ್ಟು, ಆ ನಂತರ ಗಿಡವನ್ನು ಉಚಿತವಾಗಿ, ಅಂದರೆ ಈಗ ನಮ್ಮದು ಇಂಪೋರ್ಟೆಡ್ ವೆರೈಟಿ ಕೊಡ್ತಾ ಇರೋದ್ರಿಂದ ಇಳುವರಿ ಜಾಸ್ತಿ ಆಗಲಿ ಅಂತ, ಒಂದು ಹೆಕ್ಟೇರ್ಗೆ 29,000 ಗಿಡವನ್ನು ಉಚಿತವಾಗಿ ನಾವು ಕೊಡ್ತೀವಿ. ಮತ್ತು ಆ ನಂತರ 4 ವರ್ಷದವರೆಗೆ ಅವರಿಗೆ ನಿರ್ವಹಣಾ ವೆಚ್ಚ, ಒಂದು ಹೆಕ್ಟೇರ್ಗೆ 5,250 ರೂಪಾಯಿ ನಿರ್ವಹಣಾ ವೆಚ್ಚ, ಮೊದಲನೇ ವರ್ಷ, 2nd ವರ್ಷ, 3rd ವರ್ಷ, 4th ವರ್ಷ ಕೊಡ್ತೀವಿ. ಆ ದುಡ್ಡಲ್ಲಿ ಅವರು ಗೊಬ್ಬರ ತಗೊಂಡು ಅದನ್ನು ಹಾಕಿ ಕಳೆ ನಿರ್ವಹಣೆ ಮಾಡ್ಕೊಳ್ಳುವಂಥದ್ದು. ಮತ್ತು ಅಂತರ ಬೆಳೆ ಬೆಳೆದಾಗ ಅವರು ಮಧ್ಯ 3-4 ವರ್ಷದ ತನಕ ಅಂತರ ಬೆಳೆ ಬೆಳೆಯೋದಕ್ಕೆ ಅವಕಾಶ ಇದೆ. ಯಾವುದೇ ಬೆಳಿಬೋದು ಅವರು, ತರಕಾರಿ ಬೆಳಿಬೋದು, ಹೂ ಬೆಳಿಬೋದು, ಅಥವಾ ರೇಷ್ಮೆನೋ ಕಡ್ಡಿನೋ ಹಾಕ್ಬೋದು, ಮೇವು ಹಾಕ್ಬೋದು. ಸೊ ಅವ್ರಿಗೆ ಒಂದು ಹೆಕ್ಟೇರ್ಗೆ 5,000 ಥರ ಅಂತರ ಬೆಳೆಗೆ ಸಹಾಯಧನ 4 ವರ್ಷದವರೆಗೆ ನಾವು ಕೊಡ್ತೇವೆ. ಆನಂತರ ಹನಿ ನೀರಾವರಿಗೆ ಸಹಾಯಧನ ಕೊಡೋಕ್ಕೆ ಅವಕಾಶ ಇದೆ. ಕೃಷಿ ಹೊಂಡ ಮಾಡ್ಕೋತೀವಿ ಅಂದರೆ ಸಹಾಯಧನ ಕೊಡ್ತೀವಿ. ಆನಂತರ ಜೀವಸಾರ ಘಟಕ ಮಾಡ್ಕೋತೀವಿ ಅಂದರೆ, ಎರೆಹುಳು ತೊಟ್ಟಿ ಮಾಡ್ಕೋತೀವಿ ಅಂದರೆ ಸಹಾಯಧನ ಕೊಡ್ತೀವಿ 50%. ಆನಂತರ ಕಟಾವು ಯಂತ್ರ, ಆಮೇಲೆ ಮಡವನ್ನು ಹತ್ತುವ ಏಣಿ, ಅದಕ್ಕೆ ಕೂಡ ಸಹಾಯಧನ ಇದೆ. 5 ವರ್ಷ ಆದ ನಂತರ ಬೋರ್ವೆಲ್ ಮಾಡ್ಕೋತೀವಿ ನಾವು, ನೀರು ಕಡಿಮೆ ಆಗಿದೆ, ನಮಗೊಂದು ಬೋರ್ವೆಲ್ ಬೇಕು ಅಂದರೂ ಅದಕ್ಕೂ ಕೂಡ 50,000 ಸಹಾಯಧನ ಕೊಡೋದಕ್ಕೆ ಅವಕಾಶ ಇದೆ. ಈಗ ಸರ್ಕಾರವೇ ಒಂದು ಸಮಿತಿ, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಸಮಿತಿ ಇದ್ದು ಪ್ರತಿ ತಿಂಗಳು ದರವನ್ನು ಅಲ್ಲಿ ನಿರ್ಧಾರ ಮಾಡ್ತಾರೆ. ನಾನು ಇವತ್ತಿನ ಬಗ್ಗೆ ಮಾತಾಡಬೇಕು ಅಂದರೆ, ಸರ್ಕಾರ ನಿಗದಿ ಮಾಡಿರುವಂಥ ಮಿನಿಮಮ್ ಸಪೋರ್ಟ್ ಪ್ರೈಸ್, ಬೆಂಬಲ ಬೆಲೆ 15,450 ಪರ್ 10 ಅಂತ ಇದೆ, ಕಳೆದ 25-26 ಸಾಲಿನಲ್ಲಿ. ಆದರೆ ಕಂಪನಿ ಈಗ ರೈತರಿಗೆ 1 ಟನ್ಗೆ ಕೊಡ್ತಾ ಇರೋದು 18,172. ಅಕಸ್ಮಾತ್ ಏನಾದರೂ ಸರ್ಕಾರ ನಿಗದಿ ಪಡಿಸಿರೋಂಥ ಬೆಂಬಲ ಬೆಲೆಗಿಂತ ಕಡಿಮೆ ದುಡ್ಡಾದರೂ ಕೂಡ ಅದನ್ನು ನಾವು ಮತ್ತೆ ಕಾಂಪನ್ಸೇಟ್ ಮಾಡಿ ಕೊಟ್ಟೇ ಕೊಡ್ತೀವಿ. ಸೊ ಕನಿಷ್ಠ ಹಿಂದಿನ ವರ್ಷ 1 ಟನ್ಗೆ 15,450 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಿತ್ತು. ಸೊ ಈಗ ನಮ್ಮ ಮಾದೇಸ್ವಾಮಿಯವರ ಅನುಭವದಲ್ಲಿ ಹೇಳಿದ ಹಾಗೆ, ಸಾಮಾನ್ಯವಾಗಿ 1 ಎಕರೆಗೆ 8-10 ತನಕ ನಾವು ಇಳುವರಿನ ತಗೋಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀರು ಯಥೇಚ್ಛವಾಗಿ ಕೊಡಬೇಕು, ಗೊಬ್ಬರ ಯಥೇಚ್ಛವಾಗಿ ಕೊಡಬೇಕು. ಅವ್ರು ಹೇಳ್ದಂಗೆ ಈ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಬೋರಾನ್, ಅವೆರಡೂ ಮಾತ್ರ ಕೊರತೆ ಬರುತ್ತೆ. ಗೊಬ್ಬರ ಜಾಸ್ತಿ ಕೊಟ್ಬಿಟ್ರೆ ಇವೆರಡನ್ನ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ನಾವೇನು ಶಿಫಾರಸು ಮಾಡ್ತೀವಿ ಆ ಗೊಬ್ಬರ ಹಾಕಬೇಕು. ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕಿದ್ರೆ ಎಕರೆಗೆ ಕನಿಷ್ಠ 8-10 ತನಕ ಇಳುವರಿನ ತಗೋಬೋದು ಕನಿಷ್ಠ. ಈಗ ಒಂದು 4-5 ವರ್ಷದ ಹಿಂದೆ ನಮ್ಮ ಮೈಸೂರಿನವರೇ ಒಬ್ಬರು, ಅದು ಬಹುಶಃ ನಮ್ಮ ದೇಶದಲ್ಲೆಲ್ಲ ವರ್ಲ್ಡ್ ರೆಕಾರ್ಡ್ ಅಂತ ಅನಿಸುತ್ತೆ, 1 ಎಕರೆಗೆ 26 ಟನ್ ತಗೊಂಡಿದ್ರು ಇಳುವರಿ. ಸೊ 1 ಟನ್ಗೆ ಇವತ್ತಿನ ರೇಟು 18,172 ಅಂತ ಅಂದರೆ ನಮಗೆ 1 ಎಕರೆಗೆ 1,81,000 ಆಯಿತು. ಸಹಾಯಧನ ನಾವೇ ಕೊಡ್ತೀವಿ 3-4 ವರ್ಷದವರೆಗೆ, ಮತ್ತು ನಿರ್ವಹಣಾ ವೆಚ್ಚ ಬಹಳ ಕಡಿಮೆ. ಮತ್ತು ಇನ್ನೂ ಭಾಳ ಪ್ರಮುಖವಾಗಿ, ನೀವು ಎಲ್ಲಿ ಬೆಳೆ ಬೆಳಿತೀರ, ನೀವು ನಿಮ್ಮ 10 ಕಿಲೋಮೀಟರ್ ಸುತ್ತಳತೆಯಲ್ಲೇ ಕಲೆಕ್ಷನ್ ಸೆಂಟರ್ ಇರುತ್ತೆ. ಸೊ ನೀವು ತುಂಬಾ ದೂರಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಿಲ್ಲ. ಆದರೂ ಕೆಲವು ರೈತರೆಲ್ಲ ಹೇಳ್ತಾ ಇದ್ರು ನಮಗೆ ತುಂಬಾ ಕಷ್ಟ ಆಗುತ್ತೆ, ಮರಕತ್ತದ ಕಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ. ಈಗ ಅದಕ್ಕೂ ಕೂಡ ನಾವು ಏಜೆನ್ಸಿ ಜೊತೆ ಮಾತಾಡಿ ವ್ಯವಸ್ಥೆ ಮಾಡಿದ್ದೀವಿ. ಕಟಾವು ಮಾಡೋಕ್ಕೆ ಕಷ್ಟ ಅಂದರೆ ನಾವೇ ಕೂಡ ಒಂದು ಟ್ರೂಪ್ ಕಳಿಸ್ತೀವಿ, ಒಂದು ಗುಂಪು ಮಾಡಿದ್ವಿ, ಕೆಲವು ಯುವಕರ ಗುಂಪು, ಅವರು ಕಟಾವು ಮಾಡಿ ನೀಟಾಗಿ ಕೊಡ್ತಾರೆ. ಒಂದು ಟನ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ತಾರೆ ತುಂಬ ನಾಮಿನಲ್ ಆಗಿ. ನಮ್ಮ ರೈತರು ಈಗ ಆ ಸೇವೆಯನ್ನು ಕೂಡ ಪಡ್ಕೋತಾ ಇದ್ದಾರೆ. ಅಂದರೆ ಇದಕ್ಕೆ ನಿಗದಿತ ಅಂತ ಬೆಲೆ ಇರೋದ್ರಿಂದ ಮತ್ತೆ ಮಾರ್ಕೆಟ್ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಮತ್ತೆ ನಮ್ಮ ದೇಶಕ್ಕೆ ಎಣ್ಣೆಯ ಆಮದನ್ನ ಕಡಿಮೆ ಮಾಡಬೇಕಾಗಿದ್ರೆ ನಾವು ರೈತರನ್ನ ಪ್ರೋತ್ಸಾಹ ಮಾಡಬೇಕು, ಹೆಚ್ಚು ತಾಳೆಬೆಳೆ ಬೆಳೀರಿ ಅಂತ. ಸೊ ಬೇಡಿಕೆ ಕೂಡ ಇದೆ, ಇನ್ನು ಮುಂದಿನ 30-45 ವರ್ಷದ ತನಕ ಬೇಕಾದಷ್ಟು ಬೇಡಿಕೆ ಕೂಡ ಇದೆ. ಹಾಗಾಗಿ ನಾವು ಹೆಚ್ಚಿನ ರೈತರಿಗೆ ತಾಳೆ ಬೆಳೆಯನ್ನ ಬೆಳೀರಿ ಅಂತ ನಾವು ಪ್ರೋತ್ಸಾಹವನ್ನ ಮಾಡ್ತಾ ಇದ್ದೇವೆ.
1: ಮಹಾದೇವ ಸ್ವಾಮಿಗಳ, ನಿಮ್ಮ ಹತ್ರ ತಾಳೆ ಬೆಳೆ ಬೆಳಿಬೇಕೋ ಬ್ಯಾಡ್ವೋ ಅಂತ ಕೇಳಕ್ ಬಂದವ್ರಿಗೆಲ್ಲ ನೀವು ಪಾಸ್ಬುಕ್ ತೋರಿಸ್ತೀರಂತೆ? ಹೌದೇ?
0: ಹೌದು ಸರ್. ಹೌದು,
1: ಯಾಕೆ ತೋರಿಸ್ತೀರಿ?
0: ಯಾಕೆಂದ್ರೆ ಸರ್ ಈಗ ಬೇರೆ ಬೆಳೆ ಯಾವುದು ಗ್ಯಾರಂಟಿ ಇಲ್ಲ, ರೈಟು ಗ್ಯಾರಂಟಿ ಇಲ್ಲ, ರೋಗ ರುಜಿನಿಗಳು ಅಥವಾ ಇವತ್ತಿನ ಪರಿಸ್ಥಿತಿಲಿ ಭಾರಿ ಕಷ್ಟ ಸರ್ ಬೆಳಿಬೇಕಾದ್ರೆ. ಚೆನ್ನಾಗಿ ಬೆಳೆ ಬರ್ತು ಅಂದ್ರೆ ರೈಟ್ ಇರಲ್ಲ, ಟೊಮೊಟೊ ಸುರಿತೀವಿ, ಎಲ್ಲಾ ಹಣ್ಣುಗಳು ಸುರಿತೀವಿ. ಬಟ್ ಇದು ಹಂಗಲ್ವಲ್ಲ, 100% ಗ್ಯಾರಂಟಿ. ನಾವು ಬೆಳೆದಷ್ಟು ಲಾಭ ನಮಗೇನೆ. ಈಗ ಮರ್ಸೆಲಿ ಇವ್ರು ಹೇಳಿದ್ರಲ್ಲ ಮೇಡಮ್ ಅವರು, ವಿಶ್ವ ದಾಖಲೆ ಆಗಿದೆ ಅದು. ನಮ್ಮ ಮರ್ಷಲ್ ಬೆಳೆದು 26 ಟನ್ ಬೆಳೆದು ಅವರು ವಿಶ್ವ ದಾಖಲೆ ಆಗಿದೆ. ಹಂಗೆ ಬೆಳೆದಷ್ಟು ಲಾಭ ನಮಗೆ. ಆಮೇಲೆ ತೂಕದಲ್ಲಿ ಮೋಸ ಇಲ್ಲ, ನಾವೇ ಆಟೋ ತುಂಬ್ಕೊಂಡು ಹೋಗಿ ನಾವೇ ಏ ಬಿಡ್ಜ್ ಎಲ್ಲರೂ ತೂಕ ಮಾಡಿಬಿಟ್ಟು ಅಲ್ಲಿ ಕಿತಾಕ್ಬಿಟ್ಟು ಬಂದು ಖಾಲಿ ಆಟೋನ ತೂಕ ಮಾಡಿಬಿಟ್ಟು ಆ 2 ಚೀಟಿನ ಕೊಟ್ಟರೆ ಅದು ಅವ್ರು ಕೊಡ್ತೀವಿ ಸರ್. ಅದೀಗ ನಾವೇನು ತೂಕ ಮಾಡಿಸ್ವಿ ಅದು ನಮ್ಮ ಮೊಬೈಲ್ಗೆ ಮೆಸೇಜ್ ಬಂದ್ಬಿಡುತ್ತೆ, ಅವತ್ತೇ ಬಂದ್ಬಿಡ್ತದೆ. ಆ ಥರ ಇದೆ. ಈ ಬೇರೆ ತೂಕದಲ್ಲೆಲ್ಲ ಮೋಸ ಇದೆ, ತಮಗೂ ಗೊತ್ತಿರಬೇಕು. ಕಬ್ಬಲಿರ್ಬೋದು, ತರಕಾರಿ ಮಾರ್ಕೆಟ್ಲು, ಬಂಡೀಪುರ, ಎಲ್ಲ ಥರದಲ್ಲೂ ಇದೆ. ಬಟ್ ಇದ್ರಲ್ಲಿ ಆ ಮೋಸ ಅನ್ನೋದಿಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಕಳ್ಳರ ಕಾಕಟ ಸಮಸ್ಯೆ ಇಲ್ಲ, ಬೇರೆಯವ್ರು ಗೊನ ಓದ್ಕೊಳ್ತಾರ ಅನ್ನೋದು ಸಮಸ್ಯೆ ಇಲ್ಲ. ನಮ್ದೇ ಆಗುತ್ತೆ, ಒಂದು 8-10 ಕಿಲೋಮೀಟರ್ ಒಳಗೆ ಪಾಯಿಂಟ್ ಇರ್ತದೆ.
1: ದುಡ್ಡೆಷ್ಟು ಮಾಡಿಕೊಂಡಿರ್ತೀರಿ? ಪಾಸ್ಬುಕ್ ತೋರಿಸ್ತೀರಿ ಅಂದ್ರೆ ದುಡ್ಡು ಇರ್ಬೇಕಲ್ಲ
0: ಸರ್. ನಮ್ಗೆ ದುಡ್ಡು ಇರ್ತದೆ ರೈತರಿಗೆ, ರೈತರು ದುಡ್ಡು ಮಾಡಿಕೊಳ್ಳಕ್ಕೂ ಅಂತ ಆಗಲ್ಲ. ಸಾಲ ಇಲ್ಲ ಅಂದ್ರೆ
1: ಎಷ್ಟು ಆದಾಯ ಮಾಡ್ತೀರಿ ಅಂತ ಕೇಳಿ
0: ಸರ್. ಈಗ ನಮ್ಮ ಬೇರೆ ಬೇರೆ ಖರ್ಚುಗಳಿರ್ತಾವ, ಈಗ ಭತ್ತ ಹಾಕ್ತಿವಿ ಲಾಸ್ ಆಗುತ್ತ, ಬಟ್ ಇದು ನಮ್ಗೆ ಮೇಂಟೈನ್ ಆಗುತ್ತ, ಮಕ್ಳು ವಿದ್ಯಾಭ್ಯಾಸಕ್ಕಾಗತ್ತ.
1: ಅದ್ನ ಹೇಳ್ರಪ್ಪ, ಎಷ್ಟು ಆದಾಯ ಬರ್ತಿದೆ
0: ಸರ್? ಈಗ
1: ಒಂದು ಎಕರೆನಲ್ಲಿ ಎಷ್ಟು
0: ಒಂದು 10 ಟನ್ನೇ ಕಟ್ಟಿ ನಮ್ಗೆ, 8-10 ಟನ್ 1.5 ಲಕ್ಷ ಬರ್ತದೆ. 1.5 ಲಕ್ಷದಲ್ಲಿ 20,000 ನಮ್ಗೆ ಗೊಬ್ಬರ ಆಳು ಮುಳು ಖರ್ಚು. ಅದು ಈಗ ಆಟೋ ಮಾಡ್ತೀವಿ, ಹಣ್ಣು ತುಂಬ್ಕೋಬೇಕಾರೆ ಅವ್ನಿಗೊಂದು 1,000 ಕೊಡಲೇಬೇಕು. ಒಂದು ಲೆಕ್ಕ ತುಂಬ್ಕೊಟ್ಟೋಗ್ಬಿಡ್ತಾನೆ, ತುಗಾಕ್ತಾನೆ. ಕಳೆದ್ರೆ 20,000 1,5 ಲಕ್ಷ ಉಳಿದ್ರೆ ಸರ್ ನಮ್ಗೇನಿಲ್ಲ, ಮಕ್ಳು ವಿದ್ಯಾಭ್ಯಾಸಕ್ಕಾಗತ್ತೆ, ಬೇರೆ ಮನೆ ಖರ್ಚುಗಳು ಇದಕ್ಕೆಲ್ಲ ಆಗುತ್ತೆ ಸರ್, ಏನು ತೊಂದರೆ ಏನಿಲ್ಲ.
2: ನಮ್ಮ ಮಾದೇಸ್ವಾಮಿಯವರು ಪ್ರಮುಖವಾಗಿ ಹೇಳೋದೇನೆಂದ್ರೆ, ಮೇಡಮ್ಗೆ ಸಂಬಳ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಗೆ ತಿಂಗಳು ತಿಂಗಳು ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅವರು.
0: 5ನೇ ತಾರೀಕು
2: ಪ್ರತಿ 15 ದಿನಕ್ಕೊಮ್ಮೆ ಕಟಾವ್ ಇರೋದ್ರಿಂದ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ಅವ್ರಿಗೆ ಅಕೌಂಟ್ ದುಡ್ಡು ಬರೋದ್ರಿಂದ ಅವ್ರಿಗೆ ಅಶ್ಯೂರ್ಡ್ ಇನ್ಕಮ್.
1: ವೆರಿ ಗುಡ್, ಒಳ್ಳೇದಾಯ್ತು. ಈಗ ತಾಳೆ ಬೆಳೆ ಈಗ ನೀವು ಹಾಕಿದಿರಿ, ಇಳುವರಿ ಈಗ ನೀವೇನು ತಗೋತಾ ಇದ್ದೀರಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ಕಷ್ಟಪಟ್ಟರೆ ನೀವು ಜಾಸ್ತಿ ತಗೋಬಹುದು.
0: ತಗಿಬಹುದು ಸರ್.
1: ಹೌದಾ?
0: ತಗಿಬಹುದು, ಏನಿಲ್ಲ.
1: ಏನ್ ಮಾಡಬೇಕು ನೀವು ಇನ್ನೂ ಹೆಚ್ಚು ಇಳುವರಿ ತಗೋಬೇಕು ಅಂದ್ರೆ?
0: ಸರ್ ಈಗ ಏನಾಗಿದೆ ಅಂದ್ರೆ, ನಾನು ಹೆಚ್ಚಿಗ ಇಳುವರಿ ತಕ್ಕೊಳಕಂದ್ರೆ ನನಗೆ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ತೆ ತಾಳೆಯಲ್ಲಿ, ಅವರು ಕೆಲಸ ಕೊಟ್ಟೋಗ್ಬಿಟ್ರು ಒಬ್ಬ, ಮೇಂಟೈನ್ ಮಾಡೋದು ಹಿಂಸ. ಆಮೇಲೆ ಏನಾಗತ್ತ ಅಂದ್ರೆ, ಸರಿಗೆ ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ಸ್ವಲ್ಪ ಸಮಸ್ಯೆ ಆಗುತ್ತೆ.
1: ಅಲ್ಲಪ್ಪ, ನಿಮ್ಮ ಭಾಗದಲ್ಲೇನೆ ಅಷ್ಟೊಂದು ತಗೊಂಡವ್ರೆ ಯಾರು ಅಂತ ಹೇಳಿದ್ರಲ್ಲ
0: ಸರ್. ಮರ್ಸೆ ಅದು ಅಂದ್ರೆ ಯಾಕೆ
1: ಅವ್ರು ಹೆಂಗ್ ತಗೊಂಡ್ರು
0: ಸರ್? ಅದೇನಂದ್ರೆ ಇಲ್ಲಿ ಮೈಸೂರ ಒಂದು ಮೊರಿ ನೀರುಗಳಲ್ಲಿ ಹೋಗುತ್ತಲ್ಲ, ಅದನ್ನ ಆಯ್ಸ್ಕೋಬಹುದು ಅವ್ರ ಕೆರೆಯಲ್ಲಿ, ಕೆರೆ ತುಂಬಿಕೊಂಡು. ಅದು ಸ್ವಲ್ಪ ಗೊಬ್ಬರನೇ ಹಾಕಲ್ಲ ಅವ್ರು, ಆ ನೀರೇ ಕಟ್ಟಿದ್ರೆ ಎಲ್ಲ ಅದೇ ಅರಲೇ ಆಗುತ್ತೆ ಅವ್ರಿಗೆ.
1: ಹೌದು,
0: ಅದರಿಂದ ಅವ್ರಿಗೆ ಇಳುವರಿ ಬರ್ತದೆ ಚೆನ್ನಾಗಿ.
1: ನೀವು ಈಗ 8-10 ತಗತಾ ಇದ್ದೀರಿ, ಸ್ವಲ್ಪ ಕಷ್ಟಪಟ್ಟರೆ ಎಷ್ಟು ತಗೋಬಹುದು ನೀವು
0: ಸರ್? ಅದ್ರ 8 ತಿಂಗಳು ತೆಗಿಬಹುದು.
1: ತೆಗಿಬಹುದು.
0: ಆಮೇಲೆ ಇನ್ನೊಂದು ಉಪಯೋಗ ಅಂದ್ರೆ ಸರ್, ಈ ತಾಳೆಗಿಡದಿಂದ ಹಣ್ಣನ್ನ ತರಿಬೇಕಾದ್ರೆ ಗರಿ ಕಟ್ ಮಾಡ್ಲೇಬೇಕು ನಾವು. ಆ ಗರಿಗಳು ಏನಾಗುತ್ತೆ ಅಂದ್ರೆ ಸರ್, ಆಡು ಕುರಿ ಎಮ್ಮೆ ದನಗಳಿಗೆ ಒಳ್ಳೆ ಮೇವು ಅದು.
1: ಹೌದೇ?
0: ಯಾಕೆಂದ್ರೆ ಸರ್, ಆ ಗರಿನಲ್ಲಿ ಪ್ರೋಟೀನ್ ಅಂಶ, ಕಬ್ಬಿಣದ ಅಂಶ, ಸತುವಿನ ಅಂಶ, ತಿಂಡಿ ಕೊಡೋದೇ ಕಮ್ಮಿ ಮಾಡಬಹುದು. ಇದೇ ಸಾಕು.
1: ಒಳ್ಳೆ ಸಾಕಿದೀರಾ
0: ಸರ್? ನಾನು ಒಂದೆರಡು ಕುರಿ ಮರಿಗಳು ಸಾಕ್ತಿದ್ದೀನಿ, ವರ್ಷಕ್ಕೊಂದು 20-25 ಸಾವಿರ ಆಗತ್ತಾ. ಆಮೇಲೆ ಏನಾಗಿದೆ, ನಮ್ಮ ಚಿಗಪ್ಪ ದೊಡ್ಡಪ್ಪತಿರ್ ಮಕ್ಕಳಿದಾರಲ್ಲ, ಗರಿ ತರಿಯಾಗ ಅವರೇ ಬಂದು ತರ್ಕೊಂಡು ಹೋಗ್ಬಿಡ್ತಾರೆ.
1: ಹೌದಾ? ಎರಡು ಕುರಿ ಸಾಕಿದಿರಾ?
0: ಎರಡು ಟಗರುಗಳು ಸರ್.
1: ಟಗರು?
0: ಟಗರುಗಳು. ನಮ್ಮೂರಲ್ಲಿ ಟಗರುಗಳೇ ಒಂದು ಮೇಯ್ನ್ ರೈತರಿಗೆ. ಅದಕ್ಕಾದ್ರೆ ಸರ್, ಫಸಲ್ಗಿಂತ ನಮ್ಮ ಕಳ್ಳಿಪುರದಲ್ಲಿ ಆಡು ಕುರಿ ಸಾಕಾಣಿಕೆಯಲ್ಲಿ ಜೀವನ ಆಧಾರ. ವಲಸೆ ಹೋಗೋದಕ್ಕೆ ಅದೊಂದು ಉತ್ತಮವಾದದ್ದು, ಒಳ್ಳೆ ಲಾಭ ಇದೆ, ಏನು ತೊಂದರೆ ಏನಿಲ್ಲ.
1: ಬರೀ 2 ಟಗರ ಅಷ್ಟೇ
0: ಸಾಕು ಸರ್? ಅಷ್ಟೇ, ಯಾಕೆಂದ್ರೆ ಎಲ್ಲಾನು ನಾವು ಮೇಂಟೈನ್ ಮಾಡಕ್ಕೆ ಸ್ವಲ್ಪ ಕಷ್ಟ.
1: ಸಂತೋಷ. ಮನೆಯಲ್ಲಿ ಎಮ್ಮಗಳಿದಾವ?
0: ಮೊದ್ಲಿದ್ದ ಸರ್, ಇವಾಗಿಲ್ಲ. ಇವಾಗ ನಾವು ಗಂಡೆ ಅಂತರ ಇಬ್ಬರೆ ಈಚರಿ, ನಾವು ರೈತ ಸಂಘ ಹೋರಾಟಗಾರರು, ಎಲ್ಲರೂ ಹೋರಾಟ ಮಾಡಿದಾಗ ಅದಕ್ಕೂ ಮೇಯ್ನ್ ಹೋಗ್ಬೇಕು. ಈಗ ಮೇಡಮ್ ಅವರೇ ತಾಳೆ ಬೆಳೆ ಬೆಳಿತಾರೆ, ಬರಲೇಬೇಕು ಅಂದಾಗ ಮಾಹಿತಿ ಕೊಡ್ಬೇಕು ಸರ್ ರೈತರಿಗೆ ಹೋಗಿ. ಇವ್ರು ಹೇಳಿದ್ರೆ ಏನು ಕೇಳಲ್ಲ, ಈಗ ನಾನು ಹೇಳಿದ್ರೆ ಕೇಳ್ತಾರೆ ಯಾ ಗ್ಯಾರಂಟಿ ನಾನು ಅಂತ ಹೇಳ್ತೀನಿ. ಈಗ ನಾನು ನಮ್ಮ ಆರಾಧ್ಯರು ಹೇಳಿದ್ರು, ಅವ್ರು ಹೇಳಿದ ಮೇಲೆ ನನಗೆ ಬರೀ 7 ರೂಪಾಯಿ ಇತ್ತು ಸರ್ ನಾನು ನೆಟ್ಟಾಗೆ ಕೆ ಜಿ.
1: ಆಯಿತು, ಈಗ ನೀವು ಬೇರೆ ಬೇರೆ ಕಡೆಗೆ ಹೋಗ್ತೀರಿ,

0: ಬೆಳೆ ಹಾಕಿ ಅಂತ ಹೇಳ್ತೀರಿ, ಆದರೂ ಬಹಳಷ್ಟು ಜನ ಇಲ್ಲ ನಾವು ಹಾಕಿದ್ವಿ ಏನೋ ಸಮಸ್ಯೆ ಆಯಿತು ನಾವು ತೆಗೆದುಬಿಟ್ವಿ ಅಂತಾರೆ. ಈಗ ಕಳೆದ 15 ವರ್ಷದಿಂದ ನಿಮಗೆ ಏನೂ ಸಮಸ್ಯೆ ಆಗಿಲ್ವಾ?
1: ಏನು ಸಮಸ್ಯೆ ಇಲ್ಲ ಸರ್. ಮಂತು ಈ ಕೊರೋನಾದಲ್ಲಿ ನಮಗೆ ಎಲ್ಲ ಬೆಳೆಗಳೆಲ್ಲ ರೋಡ್ ಬಂದ್ಬಿಟ್ಟು ಜನ ಹಳ್ಳಿಗೆ ಬಂದ್ಬಿಟ್ರು ಸಿಟಿಲಿರೋರು. ನಮ್ಮ ಎಣ್ಣೆ 23 ರೂಪಾಯಿ ಕೆಜಿ ಹೊಂಟೋಗ್ಬಿಡ್ತು. ಆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಅವ್ರು ಬಂದು ಎಲ್ಲಿತ್ತು ಯಾಕೆಂದ್ರೆ ಇದು ಬೇರೆ ಇಲ್ವಲ್ಲ, ತೆರೆದು ಆಗ್ತಿದ್ದೋ ತಗೋ ಹೋಗಿ, ಸಮಸ್ಯೆ ಆಗಿಲ್ಲ. ಕೊರೋನಾ ಬಂದ್ರೆ ನಮಗೆ ಲಾಭ ಆಯ್ತು.
0: ನೋಡಿದ್ರ
1: 24 ರೂಪಾಯಿ ಹೊಂಟೈತೆ ಸರ್ ಕೆಜಿ.
0: ಈಗ ನಿಮಗೆ ಬೆಳೆ ಬೆಳೆಯೋದಕ್ಕೆ ಕಷ್ಟ ಅನ್ಸಿಲ್ಲ?
1: ಏನಿಲ್ಲ ಸರ್.
0: ಇಲ್ಲ, ಮಾರಾಟಕ್ಕೆ ಕಷ್ಟ ಇಲ್ಲ?
1: ಮಾರಾಟ ಕಷ್ಟ ಇಲ್ಲ.
0: ಅದೊಂದು ಸ್ವಲ್ಪ ಹೇಳಿ ಹೇಗೆ ಮಾರ್ತೀರಾ ಅಂತ.
1: ಸರ್ ಮಾರಾಟದ್ದೇನಿಲ್ಲ, ನಾವು ಹಣ್ಣು ಆಗುತ್ತ ಇವತ್ತೊಂದು ಹೇಳಿ 25ಕ್ಕೆ ತೂಕ ಇರುತ್ತೆ, 22ಕ್ಕೆ ಹೋಗಿ ನಾವು ನೋಡ್ಕೋತೀವಿ ಯಾವ್ಯಾವ ಗುಣ ಆಗಿದಾವು ಅಂತ. ಏನಾಗಿದೆ ಸರ್, ಸ್ವಲ್ಪ ಹೈಟ್ ಇದೆ. ಇನ್ನು ನಮ್ಗೆ ಇಲಾಖೆಯಿಂದ ಒಂದು ಕೊಕ್ಕ ಕೊಟ್ಟಿದ್ದಾರೆ, ಅದಕ್ಕೆ ಮಲೇಷ್ಯಾದಿಂದ ತರಿಸಿ. ಕೊಕ್ಕೆ ಈಸಿ ಆಗಿರುತ್ತೆ ಸರ್, ಅದು ತೂಕ ವೆಯ್ಟ್ಲೆಸ್ಸು. ಆ ಕೊಕ್ಕಲ್ಲಿ ನಾವು 30 ಅಡಿ 40 ಅಡಿ ಗಂಟು ಸರಿಬೋದು, ಏನು ತೊಂದರೆ ಏನಿಲ್ಲ. ಈಸಿಯಾಗಿ ತೆರೆದು ಬಿಡ್ತೀವಿ ಸರ್. ನಾವೇ ಕಾಲಾಗಿರ್ತೀವಿ ಅಲ್ಲ, ಬಾಟ್ಲಿಗೆ ಹಾಕ್ಬಿಟ್ಟು ಹೊತ್ಕೊಂಬಂದು ನಮ್ಮ ಪಕ್ಕದಲ್ಲೇ ರೋಡ್ ಇರ್ತದೆ, ನಮ್ಮ ಜಮೀನು ಪಕ್ಕ ಅಲ್ಲಿ ಇರ್ತೀವಿ. ಆಟೋದವ್ರು ಫೋನ್ ಗೊತ್ತು ಅವ್ರಿಗೆ ಸರ್, ಅವರು ಟೈಮಿಂಗ್ ಇರ್ತದೆ, ಸಾಯಂಕಾಲ ಗಂಟು ತಗೋಬೋದು. ಆವತ್ತಿನ ಡೇಟ್ಲಿ ಏನು ಸಮಸ್ಯೆ ಇಲ್ಲ, 4 ಗಂಟೆ ಗಂಟು ತಗೋಬೋದು.
0: ಎಲ್ಲಿದೆ ನಿಮಗೆ ಮಾರುಕಟ್ಟೆ ತಲುಪಿಸೋದು?
1: ಸರ್ ಹಿಂದುವಾಳದಲ್ಲಿದೆ, ನರಸೀಪುರದ ಪಕ್ಕ ಹಿಂಡವಾಳ ಅಂತಿದೆ. ಅಲ್ಲಿ ಎಲ್ಲ ಆ ಭಾಗದಲ್ಲೆಲ್ಲ ಜಾಸ್ತಿ ಇರೋದ್ರಿಂದ ಅಲ್ಲಿ ತೂಕ ಬಂದ್ಬಿಟ್ಟಿದೆ.
0: ಎಲ್ಲೆಲ್ಲಿದೆ ನಿಮ್ಮ ಟಿ ನರಸೀಪುರದಲ್ಲಿ ಹಿಂಡವಾಳ ಬಿಟ್ರೆ?
1: ಸರ್ ಬನ್ನೂರ್ ಇದೆ.
0: ಬನ್ನೂರಲ್ಲಿ?
1: ಬನ್ನೂರಲ್ಲೂ ಇದೆ. ಬನ್ನೂರು
0: ಆಮೇಲೆ
1: ನರಸೀಪುರ. ಎರಡೇ ಪಾಯಿಂಟ್ ಸರ್, ಮೊದಲು ತಲಕಾಡಿತ್ತು, ತಲಕಾಡವರು ಇಲ್ಲಿಗೆ ತಗೊ ಬರ್ತಾ ಇದ್ದಾರೆ, ತಂದಾಗ್ತಾರೆ ಸರ್ ಅಲ್ಲಿ. ಆಮೇಲೆ ಜಾಸ್ತಿ ಆದ್ರೆ ಸರ್ ಇನ್ನೊಂದು ಆತ್ಮಾನಂದ ಅಲೋ ಮೇಡಮ್ ಅವರೇ, ಅವ್ರ ತೋಟಕ್ಕೆ 1 ಲಾರಿ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಯಾಕೆಂದ್ರೆ ಅವರು ಒಂದು
2: 28 ಎಕರೆ ಹಾಕಿದ್ದಾರೆ.
1: 28 ಎಕರೆ ಹಾಕಿದ್ದಾರೆ ಸರ್ ಅವರು. ಅಲ್ಲೇ ಒಂದು ಲೋಡ್ ಆಗ್ಬಿಡುತ್ತೆ ಅದು. ಒಂದು ಲೋಡ್ ಇವತ್ತು 18 ಟನ್ 20 ಟನ್ ಹಿಡಿದ್ರೆ ಲಾರಿ ಅಲ್ಲಿಗೆ ಕಳಿಸ್ಬಿಡ್ತಾರೆ, ಅಲ್ಲೇ ಬ್ರಿಡ್ಜ್ ಮಾಡಿದ್ದಾರೆ.
0: ಅಂದ್ರೆ ಮಾರುಕಟ್ಟೆನೆ ನಿಮ್ಮ ಮನೆಗೆ ಬರಬೇಕು ಅಂತಂದ್ರೆ ಒಂದು 20 ಎಕರೆ ಹಾಕ್ಬೇಕು.
1: ಹೌದು ಸರ್, ಅಲ್ಲಿಗೆ ಬಂದ್ಬಿಡ್ತದೆ
0: ಅಲ್ವಾ?
1: ಬೇಡ ಅಂದ್ರೆ
0: ಮಾರುಕಟ್ಟೆನೆ ನಿಮ್ಮ ನೋಡಿಕೊಂಡು ಬಂದ್ಬಿಡ್ತದೆ,
1: ಬಂದ್ಬರ್ತದೆ.
0: ಸರಿ, ಆಮೇಲೆ ಹೇಳಿ ಮುಂದೆ.
1: ಆಮೇಲೆ ಎಲ್ಲ ಸರ್ ಈಗ ತಂದು ಕಿತ್ತಾಕ್ಬಿಡ್ತೀವಿ, ಈಜಿ ನಮ್ಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ಆಟೋದವ್ನಿಗೆ ಹೇಳ್ಬಿಟ್ಟ ಅಂದ್ರೆ ತೂಕ ಹಾಕ್ಸ್ಬಿಟ್ಟು ಬಿಡ್ತಲ್ಲಿ, ನಮ್ಮ ಎಲ್ಲಾರು ತೂಕ ಹಾಕಿಸ್ಕೊಳ ಅದೇನು ಕೇಳಲ್ಲ ಅವರು. ಚೀಟಿ ಕೊಟ್ಬಿಟ್ಟು ಬಂದು ಮನೆಗೆ ಬಂದು ಕಿತ್ತಾಕ್ಬಿಡ್ತು ಅಂದ್ರೆ 5ನೇ ತಾರೀಕಿನೊಳಗೆ ಮುಂಜಿನ ಹೆಚ್ಚು ಕಮ್ಮಿ ದುಡ್ಡು ಬಂದ್ ಬಿದೈತೆ ಆನ್ಲೈನ್ ಇಂದೂರಿಂದ.
0: ಹೌದಾ?
1: ಹೌದು ಸರ್.
0: ನೋಡಿದ್ರ ಮತ್ತೆ
1: ಸರ್, ಒಂದ್ಸರಿ ನನ್ನ ಸಣ್ಣ ಸಮಸ್ಯೆ ಆಯ್ತು.
0: ಏನು?
1: ಮಕ್ಕಳ ಓದಿಸ್ತಾ ಇದೆ, ದುಡ್ಡು ತಾಪತ್ರೆ ಆಯ್ತು, ಆಗ ರೈಟ್ ಹೋಗಿತ್ತು. ಏನಪ್ಪ ದುಡ್ಡು ಬರೋದು ಅಂತ, ಅರಿಯರ್ಸ್ ಅಂತ ಕಮ್ಮಿ ಆಗಿತ್ತಲ್ಲ ಸರ್. ಆ ದುಡ್ಡು ಏನ್ ಮಾಡುತ್ತೆ, 11 ಗಂಟೆದಾಗ ಮೆಸೇಜ್ ಬಂತು, 11:30 12 ಗಂಟೆ ಇದೇನಪ್ಪ ಅಂತ ಎದ್ ನೋಡಿದ್ರಿ, 75,000 ರೂಪಾಯಿ ಅಕೌಂಟ್ ಬಂದ್ಬಿಟ್ಟಿದೆ ಸರ್. ಅದೇ ಎಲ್ಲ ಹಣ್ಣುಂದೆಲ್ಲ ಸೇರಿ ನಾನು ಹಿಂದಕ್ಕೂ ಮುಂದಕ್ಕೂ ನೋಡ್ತೀನಿ, ಕಾಲು ಕಂಡೆಲ್ಲ ನೋಡ್ತೀನಿ, ಏನಿಲ್ಲ. ಆಮೇಲೆ ಬೆಳಗ್ಗೆ ನೋಡಿದ್ವಿ, ಮಾಮೂಲಿ ಸೋಯಾ ರುಚಿ ಗೋಲ್ಡ್ ಅಂತ ಬರ್ತಿತ್ತಲ್ಲ ಸರ್, ಆವಾಗ ಬಂತು ಅಂತ. ಫೋನ್ ಮಾಡಿ ಕೇಳಿದೆ, ಸ್ವಾಮಿ ನಿಮ್ದು ಈ ಹಣ್ಣು ದುಡ್ಡು ಮತ್ತೆ ನಿಮ್ಗೆ ಅರಿಯರ್ಸ್ ಏನ್ ಬರ್ಬೇಕಾಯ್ತು, ಸರ್ಕಾರ ಕೈಸದ ಅಂತ ಹೇಳಿ. ಇವತ್ತು ಮಕ್ಕಳು ಒಬ್ರು ವಿದ್ಯಾಭ್ಯಾಸ ಮಾಡಿ ಅವ್ರು ಹೋಯ್ತಾ ಇದಾರೆ ಸರ್, ಅವ್ರ ಅನುಕೂಲತೆ. ಅದೇ ದುಡ್ಡು ನಾನು ಓದ್ತಿದ್ದೀನಿ ಸರ್. ಒಬ್ಬ MBA ಆಗಿದೆ, ಒಬ್ಬ MSW, ಇಬ್ಬರು ಮಾಡ್ಕೊಂಡು ಅವ್ರು ಏನು ಅವ್ರ ರೊಟ್ಟಿ ಬೆಂಗಳೂರಲ್ಲೊಬ್ಬ ಮೈಸೂರಲ್ಲೊಬ್ಬ ದಿನ ಮಾಡ್ತಾ ಇದಾರೆ. ನಾವು ಇನ್ ಬಾಕಿದ್ದಕ್ಕೆ ಭತ್ತ ಸ್ವಲ್ಪ ಊಟಕ್ಕೆ, ಹಣ್ಣಿನ ಗಿಡಗಳು ಅಷ್ಟು.
0: ಏನ್ ಹಾಕಿದ್ರಿ
1: ಸರ್? ಭತ್ತ ಹಾಕಿದಿರಿ. ಭತ್ತ ಅಂದ್ರೆ
0: ಹಣ್ಣಿನ ಗಿಡಗಳು ಯಾವ್ದು
1: ಸರ್? ಹಣ್ಣಿನ ಗಿಡ ಅಂದ್ರೆ ಹಲಸು, ಸೀಬೆ, ಮಾಮೂಲಿ ಸೀತಾಪತಳ, ಹನುಮಫಲ, ಆಮೇಲೆ ಬೆಟ್ಟದಲ್ಲಿ ಹಾಕಿದೆ.
0: ಎಲ್ಲಿ ಹಾಕಿದ್ರಿ
1: ಸರ್? ನಮ್ಮ ತೋಟದಲ್ಲಿ ಹಾಕಿದ್ರಿ, ನಮ್ಮ ಮನೆ
0: ತಾಳೆ ಒಳಗೆ.
1: ತಾಳೆ ಇಲ್ಲ ಸರ್, ಪಕ್ಕದಲ್ಲಿ.
0: ಪಕ್ಕದಲ್ಲಿ
1: ಒಂದು 20 ಕುಂಟ 30 ಕುಂಟ ಅಷ್ಟರಲ್ಲಿ.
0: ಈಗ ತಾಳೆ ಬೆಳೆದಿರೋ ಜಾಗದಲ್ಲಿ ತಾಳೆ ಬಿಟ್ರೆ ಇನ್ನೇನಿಲ್ಲ
1: ಸರ್. ಇವಾಗ ಕೊಕ್ ಹಾಕ್ಬೋದು, ಕೊಕ್ಕೋ ಅದನ್ನ ಮಾಡಿದ್ದಾರೆ. ಯಾಕಂದ್ರೆ ಅದು ಅದಕ್ಕೆ ನೆಳ್ಳಲ್ಲಿ ಬರ್ತಕ್ಕಂಥ ಪ್ರದೇಶ, ಅದು ಹಾಕ್ಬೋದು. ಕಾಫಿ ಹಾಕ್ಬೋದು. ಗಂಜಾಮ್ಲೊಬ್ರು ನಮ್ಮ ರೈತರು ಏಲಕ್ಕಿ ಬೆಳೀತಿದ್ರೆ ಒಳಗೆ ನೆಳ್ಳಲ್ಲಿ.
0: ಹೇಳಿ ಮೇಡಮ್. ನೋರ ಅಂತರ್ ಬೆಳೆಯಾಗಿ
2: ಸರ್, ಆಕ್ಚುಲಿ ನಮ್ಮ ತಾಳೆಯಲ್ಲಿ ಒಂದೇನಂತ ಅಂದರೆ, ಫಸ್ಟು 3 ವರ್ಷದ ತನಕ ಯಾವ ಬೆಳೆಯನ್ನು ಬೇಕಾದ್ರೂ ಅವ್ರು ಅಂತರ ಬೆಳೆಯಾಗಿ ಬೆಳ್ಕೋಬೋದು. ತರಕಾರಿಗಳನ್ನ ಬೆಳಿಬೋದು, ಅಥವಾ ಬಾಳೆನೂ ಬೆಳಿಬೋದು, ಅಥವಾ ಪೈನಾಪಲ್ಲು ಬೆಳಿಬೋದು, ರೇಷ್ಮೆನೂ ಬೆಳಿಬೋದು, ಜೋಳ ಎಲ್ಲವನ್ನು ಕೂಡ ಬೆಳ್ಕೋಬೋದು. 3 ವರ್ಷ ಆದ ನಂತರ ಗಿಡ ಮೇಲಕ್ಕೆ ಬಂದ್ಬಿಡೋದ್ರಿಂದ ನೆರಳು ಜಾಸ್ತಿ ಆಗೋದ್ರಿಂದ ಬೇರೆ ಬೆಳೆಯನ್ನು ಬೆಳೆಯೋಕ್ಕಾಗಲ್ಲ. ಸೊ ಸ್ವಲ್ಪ ನೆರಳು ಜಾಸ್ತಿ ಆದಮೇಲೆ ನಾವೇನು ಮಾಡ್ತೀವಿ, ಕೋಕೋನ ರೆಕಮೆಂಡ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ತಾಳೆಯಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನಾವು ಬುಡದಲ್ಲಿ ಮಲ್ಚಿಂಗ್ ಅಂತ ಹೇಳ್ತೀವಿ, ನೆಲ ಹೊದಿಕೆ ಮಾಡೋದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ತೇವಾಂಶ ಆವಿಯಾಗಿ ಹೋಗ್ದೇನೆ, ಕಳೆ ಬರದೇನೆ, ನಿರ್ವಹಣೆ ಸ್ವಲ್ಪ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಲ್ಚಿಂಗ್ ಮಾಡೋದನ್ನ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಸರ್. ಅದರಲ್ಲಿ ನಾವು ಕೋಕೋನ ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ 1 ಎಕರೆಗೆ ಸುಮಾರು 1 ಸಾಲು, ಈ ಟ್ರಯಾಂಗ್ಯುಲರ್ ಅಲ್ಲಿ 1 ಸಾಲು, ನಾವು ಮಧ್ಯ 1 ಸಾಲು, 2 ತಾಳೆ ಗಿಡದ ಮಧ್ಯ ಕೋಕೋ ಹಾಕ್ತೀವಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 ಎಕರೆಗೆ 350 ರಿಂದ 400 ಗಿಡದ ತನಕ ಬರುತ್ತೆ. ಸೊ ಕೋಕೋ ಹಾಕಿದ್ರೆ ಅದರಲ್ಲಿ ಇಳುವರಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಎಲೆಗಳನ್ನ ಜಾಸ್ತಿ ಉದುರಿಸುತ್ತೆ. ಅದು ನಮ್ಮ ಸಾವಯವ ಪದಾರ್ಥವನ್ನು ಮಣ್ಣಿಗೆ ಸೇರಿಸೋದ್ರಿಂದ ಇದರ ಫಲವತ್ತತೆ ಜಾಸ್ತಿ ಆಗಿ ತಾಳೆದು ಕೂಡ ಜೊತೆಯಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂತರ ಬೆಳೆಗೆ ಕೂಡ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಈಗ ಮಾದೇಸ್ವಾಮಿ ಅವರು ಹೇಳಿದಾಗೆ ಅವರು ಅರಿಯರ್ಸ್ ಬಂತು ಅಂತ ಹೇಳಿದರು. ನಾನು ಆಗಲೇ ತಮ್ಗೆ ಹೇಳ್ತಾ ಇದ್ದೆ, ಏನು ಎಂ ಎಸ್ ಪಿ ಇದೆ ಅದಕ್ಕಿಂತ ಕಡಿಮೆ ದುಡ್ಡಲ್ಲಿ ಏನಾರ ಪರ್ಚೇಸ್ ಮಾಡಿದ್ರೆ ಆ ವ್ಯತ್ಯಾಸದ ಮೊಬಲಗನ್ನು ನಾವು ಅರಿಯರ್ಸ್ ಅಂತ ಕೊಡ್ತೀವಿ ರೈತರಿಗೆ. ಆ ದುಡ್ಡು ಕೂಡ ಅವ್ರಿಗೆ ಬರೋಕ್ಕೆ ಅವಕಾಶ ಇದೆ. ಮತ್ತು ಇನ್ನೊಂದು, ಅಕಸ್ಮಾತ್ ಮರ ಎತ್ತರ ಬೆಳೆದ್ಬಿಟ್ಟಿದೆ ನಮಗೆ ಕಟಾವು ಮಾಡೋದು ಕಷ್ಟ ಆಗುತ್ತೆ ಅಂತ ಇದ್ದಾಗ ಒಂದು ಟನ್ಗೆ 1,000 ರೂಪಾಯಿ ಥರ ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಮತ್ತು ಇನ್ನೂ ಒಂದು ಭಾಳ ಮುಖ್ಯವಾಗಿ ಎರಡು ವಿಷಯಗಳನ್ನ ನಾನು ಹೇಳಬೇಕು. ತಾಳೆ ಹಾಕಿರೋಂಥ ರೈತರು, ಮಾದೇಸ್ವಾಮಿಯವರು ಪಾಪ ಏನೋ ಒಳ್ಳೆಯವರು ಹೇಳ್ತಾ ಇದ್ದಾರೆ ಹಿಂಗೆ ಆದಾಯ ಬರುತ್ತೆ ಅಂತ, ತುಂಬ ಜನ ಹೇಳಲ್ಲ. ಯಾಕೆಂದರೆ ಎಲ್ಲರೂ ಹಾಕ್ಬಿಟ್ರೆ ನಮ್ಗೆ ರೇಟ್ ಕಡಿಮೆ ಆಗೋಗ್ಬಿಡುತ್ತೆ ಅನ್ನೋಂಥದ್ದು. ಅಂಥ ಪರಿಸ್ಥಿತಿ ಖಂಡಿತ ಇಲ್ಲವೇ ಇಲ್ಲ. ನೀವು ಎಷ್ಟು ಬೆಳೆದ್ರೂ ನಮ್ಮ ಈ ಮೈಸೂರು ವಿಭಾಗದಲ್ಲಿ ಇನ್ನೂ 25,000 ಹೆಕ್ಟೇರಷ್ಟು ನಾವು ತಾಳೆ ಬೆಳೆಯೋದಕ್ಕೆ ಅವಕಾಶ ಇದ್ದಾವೆ. ಅಷ್ಟು ಬೆಳೆದ್ರೂ ಕೂಡ ಮಾರ್ಕೆಟ್ ಮಾಡ್ಬೋದು. ಇನ್ನು ಎರಡನೇದು ಏನಾಗಿದೆ ಅಂತಂದರೆ, ಈಗ ಸುಮಾರು ಎಲ್ಲ ಒಂದು 20-25 ವರ್ಷದ ತೋಟಗಳು ಕೂಡ ಇದ್ದಾವೆ ಇಳುವರಿಯನ್ನು ಕೊಡ್ತಾ ಇರೋಂಥದ್ದು. ಅವ್ರಿಗೆ ನಾವು ಹೊಸದಾಗಿ ಕೊಡ್ತೀವಿ ಅದನ್ನು ತೆಗೆದ್ಬಿಡಿ ಅಂತಂದರೆ ತೆಗಿಯೋಕ್ಕೆ ರೆಡಿ ಇಲ್ಲ, ನಮಗೆ ಬರ್ತಾ ಇರೋ ಇನ್ಕಮ್ ನಿಂತೋಗ್ಬಿಡುತ್ತೆ ಅಂತ. ಸೊ ಹಾಗಾಗಿ ನಾವು ಹಳೆ ಗಿಡಗಳನ್ನ ತೆಗೆದು ಹೊಸದಾಗಿ ನಾಟಿ ಮಾಡೋದಕ್ಕೆ ಕೂಡ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಹಳೆ ಮರಗಳನ್ನ ತೆಗೆಯೋದಕ್ಕೆ 250 ರೂಪಾಯಿ, ಮತ್ತು ಹೊಸದಾಗಿ ನಾಟಿ ಮಾಡ್ತೀವಿ ಅಂದರೆ ಅದಕ್ಕೆ ಒಂದು ಗಿಡಕ್ಕೆ 290 ರೂಪಾಯಿ ಥರ ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ನಮ್ಮ ಆಗಲೇ ಮಾದೇಸ್ವಾಮಿಯವರು ಹೇಳ್ದಂಗೆ ಸರ್ಕಾರಿ ನೌಕರರಿಗೆ ಸಂಬಳ ಯಾವ ರೀತಿ ಬರುತ್ತೆ, ಕೆಲವು ಸರಿ ಬರದೇ ಇರ್ಬೋದು ಅಥವಾ ನಿಧಾನ ಆಗ್ಬೋದು, ಇವರಿಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಅವ್ರು ಏನು ಹಣ್ಣು ಕೊಟ್ಟಿದ್ದಾರೆ ಅದಕ್ಕೆ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ. ಸೊ ಅಷ್ಟು ಆದಾಯ ನಿಗದಿಯಾಗಿದೆ, ಮಾರುಕಟ್ಟೆ ಇದೆ, ಬೆಲೆ ನಿಗದಿಯಾಗಿದೆ.
0: ಈಗ ನೀವು ಇನ್ಕಮ್ ಇದೆ ತಾಳೆ ಬೆಳೆ ಒಳಗಡೆ ತಾವು ಕೋಕೋ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡ್ತೀರಿ.
2: ಹೌದು.
0: ಆದ್ರೆ ಮಾದೇವ ಸ್ವಾಮಿಗಳು ಕಾಫಿನೂ ಬೆಳಿಬಹುದು ಅಂದ್ರು, ಏಲಕ್ಕಿನೂ ಬೆಳಿಬಹುದು ಅಂದ್ರು, ಅದಕ್ಕೂ ತಾವು ಪ್ರೋತ್ಸಾಹ ಕೊಡ್ತೀರಾ ಇಲಾಖೆಯಿಂದ?
2: ಸರ್ ಕೊಡ್ತೀವಿ ಸರ್, ಪ್ರೋತ್ಸಾಹ ನಾವು ಕೊಡ್ತಿರ್ತೀವಿ ರೈತರಿಗೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ, ತಾಳೆ ಬೆಳೆಯನ್ನ ಬೆಳಿಬೇಕಾದ್ರೆ ತುಂಬಾ ನೆಗೆಟಿವ್ ನ ಮನಸ್ಸು ಕೊಟ್ಬಿಟ್ಟಿದ್ದಾರೆ ರೈತರಿಗೆ. ನಾವು ಮುಂಚೆ ಹಾಕಿದ್ವಿ, ಒಂದು 25-30 ವರ್ಷದಿಂದ ಮುಂಚೆ ಹಾಕಿದ್ವಿ, ರೇಟ್ ಸಿಗ್ಲಿಲ್ಲ, ಕಿತ್ತಾಕ್ಬಿಟ್ವಿ, ಹಾಗಾಗಿ ಅದಷ್ಟು ಒಳ್ಳೇದಲ್ಲ ಅಂತ. ಅದು ಯಥೇಚ್ಛವಾಗಿ ನೀರು ಕೇಳುತ್ತೆ. ಈಗ ನಾವು ತೆಂಗು ಹಾಕೋರು ಹೇಗೆ ಹೈಬ್ರಿಡ್ ತೆಂಗು ಬೇಕು ನಮಗೆ ಅಂತಾರೆ. ಹೈಬ್ರಿಡ್ ತೆಂಗು ನಮಗೆ ಬರೀ ಒಂದಡಿಗೆ ನಮಗೆ ಕಾಯಿ ಸಿಗಬೇಕು, ನಮಗೆ ಎಳ್ನೀರು ಚೆನ್ನಾಗಿರಬೇಕು ಅಂತ ಹೈಬ್ರಿಡ್ ತೆಂಗು ಏನು ಹೋಗ್ತಾ ಇದ್ದಾರೆ. ಅದಕ್ಕೂ ಕೂಡ ಅಷ್ಟೇ, ಜಾಸ್ತಿ ಗೊಬ್ಬರ ಜಾಸ್ತಿ ನೀರು ಬೇಕು. ಯಾವುದೇ ಬೆಳೆಯಲ್ಲಿ ಇಳುವರಿ ಜಾಸ್ತಿ ತಗೋಬೇಕು ಅಂದರೆ ಈ ನಮ್ಮ ತೆಂಗು ಜಾತಿಯ ಗಿಡಗಳಿದ್ದಾವೆ ಅಲ್ಲಿ ನೀರು ಜಾಸ್ತಿ ಮತ್ತು ಗೊಬ್ಬರ ಜಾಸ್ತಿ ಕೊಡಬೇಕಾಗತ್ತೆ. ಈಗ ಮಾದೇಸ್ವಾಮಿಯವ್ರದ್ದು ಸ್ವಲ್ಪ ಅವ್ರದ್ದು ಬಾವಿಯಿಂದ ನೀರಾವರಿ ಮಾಡ್ತಿರೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ನಾವು 4 ಅಚ್ಚುಕಟ್ಟಲ್ಲಿ ನೀರು ಸಫಿಷಿಯೆಂಟ್ ಆಗಿ ಕೊಟ್ಟರೆ ಇಳುವರಿನ ಇನ್ನೂ ಜಾಸ್ತಿ ತಗೊಳ್ಳೋಕೆ ಅವಕಾಶ ಇರುತ್ತೆ. ಹಾಗಾಗಿ ಈಗ ನಾವು ಕಳೆದ ವರ್ಷ 25-26ನೇ ಸಾಲಿನಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಒಂದು 30-35 ಎಕರೆ ತನಕ ಹೊಸದಾಗಿ ಹಾಕಿದ್ದಾರೆ. ಇನ್ನೂ ಒಂದು ಸಮಸ್ಯೆ, ನಮ್ಮ ಹಂದಿ ಬಂದ್ಬಿಡುತ್ತೆ, ಬುಡ ಸಮೇತ ಕಿತ್ತಾಕ್ಬಿಡುತ್ತೆ ಅಂತ. ಅದಕ್ಕೂ ಕೂಡ ಈಗೆಲ್ಲ ಫೈಬರ್ದು ಫೆನ್ಸಿಂಗ್ ಎಲ್ಲ ಮಾಡುವಂಥದ್ದು, ಮತ್ತು ಎಣ್ಣೆದು ಟಿನ್ ಕಟ್ಟುವಂಥದ್ದು ಅದನ್ನು ಕೂಡ ಮಾಡಿ ಸಂರಕ್ಷಣೆ ಮಾಡ್ಕೋತಾ ಇದ್ದಾರೆ. ಬಟ್ ಒಂದಂತೂ ಹೇಳ್ಬೋದು, ಈ ತಾಳೆ ಅನ್ನುವಂಥದ್ದು ಭವಿಷ್ಯದ ಬೆಳೆ ಅಂತ ಹೇಳ್ಬೋದು. ಅದರ ಒಂದು ನಿರ್ವಹಣೆ ರೀತಿ, ಸರ್ಕಾರ ಪ್ರೋತ್ಸಾಹ ಕೊಡ್ತಿರೋವಂಥದ್ದು, ಮತ್ತು ಅದಕ್ಕಿರುವಂಥ ಮಾರುಕಟ್ಟೆ ದರ ಬೇಡಿಕೆ ಇದನ್ನು ಗಮನಿಸಿದ್ರೆ ತಾಳೆ ಅನ್ನೋದು ಬಹಳ ಫ್ಯೂಚರ್ ಕ್ರಾಪ್ ಅಂತ ಹೇಳ್ಬೋದು. ಹಾಗಾಗಿ ನಾನು ಹೆಚ್ಚಿನ ರೈತ ಬಾಂಧವರಲ್ಲಿ, ಯಾರಿಗೆ ನೀರಿನ ವಿಪುಲವಾದಂಥ ಅವಕಾಶ ಇದೆ ನೀರಾವರಿ ಮಾಡೋದಕ್ಕೆ, ಯಾರಿಗೆ ಜಮೀನು ನಿರ್ವಹಣೆ ಮಾಡೋಕೆ ಆಗ್ತಾ ಇಲ್ಲ, ನಾವು ಏನು ಮಾಡಿದ್ರು ಕದ್ಕೊಂಡು ಹೊಟ್ಟೋಗ್ತಾರೆ, ರೇಟ್ ಸಿಗ್ತಾ ಇಲ್ಲ ಅನ್ನೋಂಥ ಅಳಲಿದೆ, ಅಂಥ ರೈತ ಬಾಂಧವರು ಖಂಡಿತವಾಗಿ ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ ಈ ಯೋಜನೆಯ ಸಹಾಯಧನ ಪಡ್ಕೋಬೇಕು, ಸಹಕಾರ ಕೊಡಬೇಕು ಇಲಾಖೆಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ.
0: ಮಾದೇವ ಸ್ವಾಮಿಗಳ, ನೀವೇನು ಅಂತರ ಬೆಳೆ ಬೆಳಿಬೇಕು ಅನ್ಕೊಂಡಿದ್ದೀರಿ?
3: ಸರ್, ಈಗ ಕೋಕ್ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.
0: ಹೌದಾ? ಕಾಫಿ ಏಲಕ್ಕಿ ಬೇಡವೆ
3: ಸರ್? ಕೋಕೋ ಸ್ವಲ್ಪ ಇವಾಗ ಜಾಸ್ತಿ ಇದಾಗ್ತಾ ಇದೆ, ಕಾಫಿನೂ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ ಕೋಕೋ ಅಂದರೆ ಸ್ವಲ್ಪ ಇದು ಬರ್ತದೆ, ಸಾವಯವ ಗೊಬ್ಬರಕ್ಕೆ ಅನುಕೂಲ ಆಗುತ್ತೆ, ಅದು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೇಳಿದ್ದೀನಿ ಮೇಡಮ್ ಅವ್ರಿಗೂ, ಗಿಡ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
0: ಓಕೆ, ಇಲ್ಲಿವರೆಗೂ ಯಾಕೆ ಕಾಯಕ್ಕೆ ಹೋದ್ರೆ ಮುಂಚೆನೆ ಹಾಕ್ಬಿಡ್ಬೋದಿತ್ತಲ್ಲ
3: ಸರ್? ಹಾಕ್ಬೋದಾಗಿತ್ತು, ಈಗ ಅವರು ಒಂದು ಪರಿಶೀಲನೆ ಮಾಡಿದ್ದಾರೆ, ಅದು ಹಾಕ್ಬೋದು ಇಲ್ವೋ ಬೆಳೆಯಾಗ ತೊಂದರೆ ಆಗುತ್ತೆ ಅಂತ, ಅದನ್ನ ನಾವು ನೋಡ್ಕಾಕ್ಬೋದು. ಈಗ ಮೆಣಸನ್ನು ಹಬ್ಬಿಸ್ಬೋದು ಬಳ್ಳಿಗೆ, ಹಬ್ಬಕ್ಕೆ ಅನುಕೂಲ ಇರ್ತದ ಅಂದ್ರೆ ನೋಡ್ಕೋಬೇಕು ಸರ್. ಯಾಕಂದ್ರೆ ವ್ಯವಸಾಯ ಅಂದ್ರೆ ಮಧ್ಯೆ ಒಂದು ಗಾದಿ ಇದೆ, ಅದು ಆ ತರ ಆಗ್ಬಿಟ್ರೆ ಕಷ್ಟ, ನಾವು ಬದಲಾವಣೆ ಆಗ್ಬೇಕು ಸರ್.
0: ಎಲ್ಲರೂ ಸಹಾಯ ಮಾಡ್ಬೇಕು ವ್ಯವಸಾಯದಲ್ಲಿ, ಅದೇ ಮುಖ್ಯ.
3: ಮುಖ್ಯ
0: ಆಯ್ತು. ಈಗ ನೀವು ಇನ್ನೊಂದು ಹೇಳಿದ್ರಿ, ಅದು ಹಣ್ಣಾದಾಗ ಪಕ್ಷಿಗಳೇನು ಕೂಗ್ತವೆ ಅಂತ, ಅದಕ್ಕೆ ಕವರ್ ಮಾಡೋಕ್ಕೂ ಏನೋ ಕೊಡ್ತಾರ
3: ಸರ್? ಕವರ್ ಬೇಕೇನ ಸರ್? ಅದು ನಮ್ಗೆ ಏನಾಗಿದೆ ಅಂದ್ರೆ ಇದು ತಿಂಗಳನ್ ಗಟ್ಲೆ ಇಲ್ಲ ಫಸಲು, 15 ದಿನಕ್ಕೊಂದು ಕಟಿಂಗ್ ಆದ್ರದಿಂದ 3 ದಿನ ಅಂತ ಹಣ್ಣು ಒಂದು ಎರಡು ತಿನ್ಲಿ ಬಿಡೆ. ಇರುವಂತೂ ಕೋಟಿಯೂ ರೈತನೇ ನಂಬಿರೋದು
0: ಅಲ್ವೇ.
3: ಒಂದಷ್ಟು ಹೋಗ್ಲೇಬೇಕು ಸರ್. ಭತ್ತ ಮಾಡ್ತೀವಿ, ಮೊನ್ನೆ ನೀವು ನಂಬ್ತಿರ ಇಲ್ವೋ, ಭತ್ತ ನೆಟ್ಟಿದ್ದೀನಿ, ಒಂದು ಮೋಳ ಬಿದ್ದಿತ್ತು. ಆ ಮೋಳ ಆಗೋದು ನೋಡಿದ್ರೆ 2 ಕೆಜಿ ಭತ್ತ ಎಲ್ಲ ತೋಡ ಶೇಖರಣೆ ಇಟ್ಕೊಂಡಿದೆ ನನ್ನ ಕದಲ್ಲಿ
0: ನೋಡಿದ್ರೆ.
3: ಅದರಿಂದ ಅವು ಒಂದ್ ಎರಡು ತಿಂತಾವ್ ಬಿಡಿ ತಿನ್ಲಿ, ಎಲ್ಲ ನಮ್ಗೆ ಆಗ್ಬೇಕಾದ್ರೆ ಅದ ಸರ್.
0: ಅದು ಕರೆಕ್ಟ್.
3: ಅದರಿಂದ ನಾವು ಎರಡಣ್ಣ ಅದ ಇಟ್ಕೆ ಅದ ತರದು ಮಡಿಕೋಬಹುದು 3 ದಿನ ಅಂತ.
0: ಅಂದ್ರೆ ಆ ಪಕ್ಷಿ ಬಂದು ತಿಂದ್ರೆ ಕಟಾವಿಗೆ
3: ಯೋಗ್ಯವಾದ
0: ಅಲ್ವೇ?
3: ಹೌದು ಸರ್.
0: ತಿನ್ಲಿ ಅಂತ ಬಿಟ್ಬಿಟ್ಟಿದ್ರಿ.
3: ಈಗ ಅಳಿಗುಂಚ ಅವು ಬರ್ತಾವ, ಗಿಣಿ ಬರ್ತಾವ, ಅದ್ಗಳು ಬರ್ತಾವ, ನವಲು ಸುಧಾ ಬರ್ತಾವ.
0: ನೋಡ್ದಂಗ ಆಯ್ತದೆ ಎಲ್ಲ ಪಕ್ಷಿಗಳನ್ನು
3: ಎಲ್ಲನೂ ನೋಡ್ತಾ ಇದೀವಿ ಸರ್. ಆನೆ ನೋಡ್ತಾ ಇದೀವಿ, ಚಿರತೆ ನೋಡ್ತಾ ಇದೀವಿ, ಹುಲಿ ನೋಡ್ತಾ ಇದೀವಿ.
0: ಸರಿ ಸರಿ. ಆಯ್ತು. ಈಗ ತಾಳೆ ಬೆಳೆದ್ರಿ, ತಾವೇ ಬಹಳ ಸಂತೋಷದಿಂದ ಹೇಳೋ ಹಾಗೆ ಮಕ್ಕಳನ್ನ ಓದಿಸ್ತಾ ಇದ್ದೀರಿ ಅಲ್ವಾ? ಈಗ ಮೇಡಮ್ನವ್ರು ಅವಾಗ್ಲಿಂದ ಹೇಳ್ತಾ ಇದ್ದಾರೆ, ಈಗ ರೈತರ ಮನಸ್ಸಲ್ಲಿ ಯಾರೋ ಭೀತಿಯನ್ನ ಬಿತ್ಬಿಟ್ಟಿದ್ದಾರೆ, ಬೆಳಿಬೇಡಿ ಅಂತ.
3: ನನಗೂ ಅನುಭವ ಆಗಿದೆ. ಇದು ಯಾಕಪ್ಪ ಹಾಕಿದ್ರೆ ಅಲ್ಲಿ ಕಿತ್ತಾಕಿದ್ರು ಇಲ್ಲಿ ಕಿತ್ತಾಕಿದ್ರು. ಒಂದ್ಸರಿ ಏನಾಯ್ತು ಅಂದ್ರೆ ಸರ್, ನನ್ನ ಅಣ್ಣ ತೂಕ ಮಾಡಿ ಆಗ ನರ್ಸಿಪ್ರಾಯ್ ಇತ್ತು, ತಕ್ಕೋಗಿ ಹಾಕಿದೆ. ಒಂದಿನ ಬರ ಲೇಟ್ ಆಯ್ತೇನೋ ಸರ್, ಅವತ್ತು ಸಂತೆ ತೂಕ ಹಾಕ್ಬಿಟ್ಟು ಕಿತ್ತಾಕ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಲ್ಲಿ ಇಲಾಖೆಯವರು ಇದ್ರು, ಅಯ್ಯೋ ಸಂತ ಮರದಲ್ಲಿ ಬಿದ್ದಿದ್ದೋ ಹಂಗ ಹಿಂಗ ಅಂತ ನಮ್ಮೂರೇ ಬಂದು ಹೇಳಿದ್ರು, ಏಯ್ ನಂದೇ ಅಣ್ಣಪ್ಪ ಅದು, ಯಾವುದು ಅಲ್ಲ ಲಾರಿ ಬರೋದು ಲೇಟ್ ಆಗದ, ಬಿಲ್ ನೋಡಿಲ್ಲಿ ಒಂದೂವರೆ ಟನ್ ತೂಗಿದ್ದೀನಿ, ಬಿದ್ದದ ಟ್ಯಾಟ್ರಲ್ ತಗೋ ಕಿತ್ತಾಕಿದೆ ಸರ್. ಅದು ನೋಡ್ಕೊಂಡು ನಾಳೆ ದುಡ್ಡು ಬರ್ತದ ಇದು ಗ್ಯಾರಂಟಿ, 100% ನಾನು ನಮ್ಮ ಮೊದಲೇ ಹೇಳಿದಾಗ ಗ್ಯಾರಂಟಿ ಸರ್ ಇದು. ಯಾಕೆಂದ್ರೆ ಸರ್ ಎಣ್ಣೆ ಬೇಕು, ಸೋಪು ಶಾಂಪು ಬಿಸ್ಕೆಟ್ ಎಲ್ಲಕ್ಕೂ ಆಗುತ್ತೆ ಇವತ್ತಿದು ಸರ್. ಇದು ಬಯೋಡೀಸೆಲ್ ಪೆಟ್ರೋಲ್ಗೂ ಕೊಟ್ಟರು ಆಗುತ್ತೆ, ಎಣ್ಣೆನೇ ಎಟಕ್ತೆ ಇಲ್ವಲ್ಲ ಕೂಳಿ ನಮಗೆ. ಮೊದಲು ಹುಚ್ಚಳ್ಳು ಕಡಲೆಕಾಯಿ ಎಲ್ಲ ಬೆಳೀತಿದ್ದ ರೈತರು, ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಬಟ್ ಇದು 100% ಆಮೇಲೆ ಗ್ಯಾರಂಟಿ ಬೆಳೆ, ಒಂದು ಸ್ವಲ್ಪ ನೀರು ಮಳೆ ಹೋದ್ರೂ ತಡ್ಕೊಬಿಡುತ್ತೆ.
0: ಮನೆಯಲ್ಲಿ ತಾಳೆಎಣ್ಣೆ ಬಳಸ್ತೀರ ನೀವು?
3: ಸರ್ ತಾಳೆಹಣ್ಣ ಬಳಸೋದ್ರೀಗ ರುಚಿಗೋಲ್ಡು ಪಾಮು ಬರ್ತದಲ್ಲ ಸರ್, ಅದೇ ತಗತ್ತ. ಇದು ತಾಳೆಹಣ್ಣ ಡೈರೆಕ್ಟು ಅದು ಆಯಿಲ್ ಆಗಲ್ಲ ಸರ್, ನಮ್ಮ ಎಣ್ಣೆ ಆಗಲ್ಲ. ಅದನ್ನು ತಕೋ ಸಂಸ್ಕರಣೆ ಮಾಡಿ ಅದಕ್ಕೇನು ಬೇಕೋ ಅದನ್ನು ಮಾಡಬೇಕು. ಈಗ ಸನ್ಪ್ಯೂರ್ಗೂ ಕೊಟ್ಟೆ ಕೊಡ್ತಾರೆ, ಎಲ್ಲ ಎಣ್ಣೆಗೂ ತಾಳೆಹಣ್ಣ ಮಿಕ್ಸ್ ಮಾಡಲೇಬೇಕು, ಯಾಕೆ ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಇದು, ಎಲ್ಲರ ಜೊತೆಗೂ ಹೊಂದ್ಕತ್ತದೆ ಇದು. ಅದರಿಂದ ಇದು ಬೆಲೆ ಬೀಳದೇ ಇಲ್ಲ, ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ. ಕಬ್ಬು ಬೆಳೆದಾಗ ನೋಡ್ತೀರಾ ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಏನೋ ಕಬ್ಬಿಲ್ಲ.
0: ಆಮೇಲೆ ಮೇಡಮ್ನವ್ರು ಇನ್ನೂ ಒಂದು ಹೇಳಿದ್ರಲ್ಲ, ತುಂಬಾ ಜನ ತಾಳೆ ಹಾಕ್ಬಿಟ್ರೆ ತೊಂದರೆ ಆಗ್ಬೋದು ಅನ್ನೋದು ಮನಸ್ಸಲ್ಲಿದೆ ಅಂತ. ಹಾಗಾಗಿ ನೀವು ಏನಾದ್ರು ನಿಮ್ಮ ಹತ್ರ ಬಂದವ್ರಿಗೆ ದಾರಿ ತಪ್ಪಿಸ್ತೀರಾ ಅಥವಾ?
3: ಯಾಕೆಂದ್ರೆ ನಮ್ಮ ಭಾರತಕ್ಕೆ ಮೇನ್ ಬೇಕಾಗಿರೋದು ಎಣ್ಣೆ, ಹೊರದೇಶದಿಂದ ಆಮದು ಮಾಡ್ಕೊತೀವಿ. ಸಾಮಾನ್ಯವಾಗಿ ನನಗೆ ಮಾಹಿತಿ ಪ್ರಕಾರ 16,000 ಕೋಟಿ ಎಣ್ಣೆ ಆಮದು ಮಾಡ್ಕೊತೀವಿ ಹೊರಗಡೆಯಿಂದ, ಮಲೇಷ್ಯಾದಿಂದ, ಬೇರೆ ದೇಶಗಳಿಂದ ಅಂತ ಮಾಹಿತಿ ಇದೆ ಸರ್. ಈಗ ಇಲ್ಲೇ ಬೆಳಿಬಹುದು. ಆಮೇಲೆ ಎಲ್ಲಾ ಜಿಲ್ಲೆಲ್ಲೂ ಗಿಡ ಕೊಡಲ್ಲ ಇದು. ಈಗ ಯಾರೋ ಬಂದು ನಮ್ಗೆ ನನ್ನ ತೋಟ ನೋಡ್ಬಿಟ್ಟು ಚೆನ್ನ ಪಡೆದ್ರೆ ನನ್ನ ಗಿಡ ಕೊಡಿಸು ಅಂತಾರೆ. ಬೆಂಗಳೂರು ಜಿಲ್ಲೆ ಅಲ್ಲಿ ಗಿಡ ಕೊಡಲ್ಲ ಅವ್ರಿಗೆ.
0: ಎಲ್ಲಿ ನೀರು
3: ಸರ್? ನಮ್ಮ ಮೈಸೂರು ಭಾಗದಲ್ಲಿ 5 ಜಿಲ್ಲೆಗಳಿದೆ, 5 ಜಿಲ್ಲೆ ಮಾತ್ರ ಇದು. ಇದು ಈಗ ಹೊಗೆ ಸೊಪ್ಪು ಏನೋ ಒಂದು ಲಿಮಿಟೇಷನ್ ಇದೆ, ಅದೇ ರೀತಿ ಇದು ಹೆಚ್ಚೇ ಕೊಡಲ್ಲ. ಈಗ ಟಮಾಟ ಬೆಳೆದ್ ಬಿಡ್ತೀವಿ, 1 ದಿನ 2 ದಿನ ಇಡಕ್ಕಾಗಲ್ಲ, ಕೊಳ್ತೋಗ್ಬಿಡ್ತಾರೆ. ರೇಟ್ ಸಿಕ್ಕುತ್ತೋ ಸಿಕ್ಕಲ್ವೋ, ಇದು ಹಂಗಲ್ವಲ್ಲ. ತೂಕ ಹಾಕ್ತೀವಿ ಕಿತ್ತಾಕ್ತೀವಿ, ಕಂಪ್ನಿಯವ್ರು ತಗೊಂಡೋಗ್ಬಿಡ್ತಾರೆ. ಜಾಸ್ತಿ ಆದ್ರೆ ಅವರು ಎಲ್ಲೆಲ್ಲಿ ಸಂಸ್ಕರಣಾ ಘಟಕಗಳು ಅಲ್ಲಿ ಕೈಸ್ಕೊತಾರ, ಅನುಕೂಲತೆ ಇದೆ. ಇವಾಗ ಹೇಳು ಸರ್, ಸೋಪು ಶಾಂಪು ಐಸ್ ಕ್ರೀಮ್ ಇವೆಲ್ಲ ನಿಂತು ಹೋದ್ರೆ ಮಾತ್ರ ಇದು ಬಿದ್ದೋಯ್ತು ಅಂತ.
0: ಅಂದ್ರೆ ಈಗ ತಾಳೆ ಬೆಳೆ ಬೆಳೆದಿದ್ದೀರಿ, ಅದರಿಂದ ಅಭಿವೃದ್ಧಿ ಆಗಿದ್ದೀರಿ?
3: ಆಗಿದ್ದೀನಿ ಸರ್. ಸರ್ ಅಭಿವೃದ್ಧಿ ಆಗದೆ ನೆಮ್ಮದಿ ಇದೆ
0: ಅಲ್ವಾ? ಇನ್ನೂ ಒಂದ್ 2-3 ಎಕರೆ ಜಾಸ್ತಿ ಮಾಡಬೇಕು
3: ಸರ್. ಮಾಡಬೇಕು,
0: ಮಾರುಕಟ್ಟೆನೆ ನಿಮ್ಮ ಮನೆ ತಾವ್ ಬರೋ ಮಾಡ್ಕೋಬೇಕು.
3: ಇದೆ ಸರ್, ಅದ್ ಯಾವ ರೀತಿ ಮಾಡಿದೀನಿ ಅಂದ್ರೆ, ನಮ್ಮ ಗೇಟು ಕಳ್ಳಿಪುರ ಗೇಟಲ್ಲಿ ಸರ್ ಸುತ್ತಮುತ್ತ ರೈತರಿಗೆಲ್ಲ ಕೊಟ್ಟು ಹಾಕ್ಸಿದೀನಿ ಗಿಡಗಳೆಲ್ಲ ಹೇಳಿ, ಅವರು ನನ್ನ ನೋಡಿ ಹಾಕಿದ್ದಾರೆ ಇದೆಲ್ಲ ಮಾಡಿ. ಯಾಕೆ ಸಾಕಪ್ಪ ಇದೆ ಸವಾಸ ಅಂತ ಹೇಳಿ ಹಾಕಿದ್ದಾರೆ. ಹಾಕಿದಾಗ ನಮ್ಮೂರು ಒಂದ 1/2 ಕಿಲೋಮೀಟರ್ ಒಳಗೆ ಎಲ್ಲ ಬಂದು ಬಿದೈತವ. 10 ಟನ್ ಆದಾಗ ಲಾರಿ ಕಳಿಸ್ಕೊಡ್ತಾರೆ
0: ಅಲ್ವೇ? ಏನ್ ಜಾಣ್ತನ ನೋಡಿ,
3: ಜಾಣ್ತನ ಇಲ್ಲ ಸರ್, ಅನುಭವ.
0: ಅನುಭವ ಆಯ್ತು. ಈಗ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ನಮ್ ಕೇಳಿದ್ರು ಅಂದ್ರೆ, ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹಂಗೆ ಹೇಳ್ಬಿಡಿ ನೋಡಮ್ಮ.
3: 9789595066.
0: ಇನ್ನೊಂದ್ಸರಿ ಹೇಳಿ.
3: 9739595066.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
3: 9739595066.
0: ನಿಮ್ದು ಶಾಂತಾ ಮೇಡಮ್ ಅವರ?
2: ನನ್ನ ದೂರವಾಣಿ ಸಂಖ್ಯೆ 9945565106.
0: ಇನ್ನೊಮ್ಮೆ
2: 9945565106.
0: ಇನ್ನೂ ಒಂದ್ಸರಿ ಹೇಳ್ಬಿಡಿ.
2: 9945565106.
0: ಒಳ್ಳೆಯದು ಶಾಂತ ಅವರೇ ಮತ್ತು ಮಹಾದೇವ ಸ್ವಾಮಿಗಳ, ಇದುವರೆಗೂ ತಾಳೆ ಬೆಳೆ ಬೇಸಾಯ ಮತ್ತು ಟಿ ನರಸೀಪುರ ತಾಲೂಕಲ್ಲಿ ಇದಕ್ಕಿರುವಂತಹ ಅವಕಾಶಗಳು ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನುಭವ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ.
3: ನಮಸ್ಕಾರ.
2: ನಮಸ್ಕಾರ.
4: ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.
5: ಹಣ್ಣು ಹೊನ್ನು ಬಾನುಲಿ.

0: ಸರಣಿಯಲ್ಲಿ ಇದುವರೆಗೂ ಟಿನರಸೀಪುರ ತಾಲೂಕಿನಲ್ಲಿ ತಾಳೆಬೆಳೆ ವಿಸ್ತರಣೆಗೆ ಅವಕಾಶಗಳು ಮತ್ತು ಇಲಾಖೆಯ ಸವಲತ್ತುಗಳನ್ನು ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂ ಶಾಂತಾ ಮತ್ತು ಟಿನರಸೀಪುರ ತಾಲೂಕು ಸೋಸಳೆ ಹೋಬಳಿ ಕಳ್ಳೀಪುರದ ಕೆಎಸ್ ಮಹದೇವಸ್ವಾಮಿ. ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಮುಂದಿನ ಗುರುವಾರ ಇದೇ ಸರಣಿಯಲ್ಲಿ ಮೈಸೂರು ಚಿಗುರೆಲೆ ಬೇಸಾಯ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಇಲವಾಲದ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ್ ಮೂರ್ತಿ ಹಾಗೂ ಮೈಸೂರು ತಾಲೂಕು ಉದ್ಬೂರು ಗ್ರಾಮದ ಮರಂಕಯ್ಯ ಅವರು.
1: ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ.
2: ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ.
3: ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ. ಇಳೆಗೆ ಹಸುರಿನ ಹೊದಿಕೆ, ಜಲವಂತೂ ಮಿತ ಬಳಕೆ. ಹಣ್ಣು
2: ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ.
1: ತಿನ್ನೋಣ ಬಂದಿರೋ
2: ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ.
3: ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು ಜೀವಿಗಳ ಆರೋಗ್ಯಕ್ಕೂ.
2: ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ.
1: ಆಹಾ ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ.
2: ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ.
1: ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬಂದಿರೋ, ನಾವೆಲ್ಲರೂ.
2: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಆಹಾ ಹಣ್ಣು ತಿನ್ನೋಣ ಬಂದಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬಂದಿರೋ.
4: ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆ. ಈ ಕುರಿತು ಮೈಸೂರಿನ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಆರ್ ವಿ ರಾಘವ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ರೈತ ಬಾಂಧವರೇ, ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
5: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ, ಶಿವ ಶರಣರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ:

0: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ
1: ಟೈಮ್ ಆಫ್ ಕನ್ಸಿಡರಬಲ್ ಫ್ಲಕ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಆನ್ ಗೋಯಿಂಗ್ ಕಾನ್ಫ್ಲಿಕ್ಟ್ಸ್, ಎಕನಾಮಿಕ್ ಅನ್ಸರ್ಟಿಂಟೀಸ್ ಅಂಡ್ ಚಾಲೆಂಜಸ್ ಇನ್ ಟ್ರೇಡ್ ಅಂಡ್ ಟೆಕ್ನಾಲಜಿ ಅಂಡ್ ಕ್ಲೈಮೇಟ್ ಆರ್ ಶೇಪಿಂಗ್ ದ ಗ್ಲೋಬಲ್ ಲ್ಯಾಂಡ್ಸ್ಕೇಪ್. That is a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 9:15
1: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88%. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಘು ದೀಕ್ಷಿತ್ ಅವರ ಸಂಗೀತ, ಸುಧೀರ್ ರಾಜ್ ಅತ್ತಾವರ್ ಹಾಗೂ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯವಿರುವ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ರಘು ದೀಕ್ಷಿತ್.

ನೀವೀಗ ಆಲಿಸುತ್ತಿರುವ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಮಿಲನ ಚಿತ್ರದ್ದು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮನೋಮೂರ್ತಿ ಅವರದು.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ರಾತ್ರಿ 10:30 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಆಕಾಶವಾಣಿ ಮೈಸೂರು FM 100.6, ಸಮಯ 8:00. ಯುವವಾಣಿ ಕೇಳಿ, ಹಲೋ ಯುವವಾಣಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ

0: ಸ್ನೇಹಿತರೆ ನಮಸ್ಕಾರ, ಸ್ವಾಗತ. ಇಂದಿನ ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಫೋನ್ ಮಾಡೋದಕ್ಕೆ ನೀವೆಲ್ಲ ಸಿದ್ಧ ಇದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಳ್ತೀನಿ. ಎಲ್ ನೀನೋ ಇಂದ ಸಾಕಷ್ಟು ಬಿಸಿಲ ಬೇಗೆ ಜಾಸ್ತಿ ಆಗಿದೆ, ಮಳೆ ನೋಡಿದ್ರೆ ನಮ್ಮ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಾನೆ ಇದೆ. ನೋಡೋಣ, ಇವತ್ತೊಂದಷ್ಟು ಮಳೆ ಹಾಡುಗಳ ಜೊತೆಗೆ ಒಂದಷ್ಟು ಪ್ರಶ್ನೆಗಳ ಸುರಿಮಳೆ ಕೂಡ ಇರುತ್ತೆ. ಯಾಕಂದರೆ ಇವತ್ತು ಮುಕ್ಕಾಲು ಗಂಟೆ ನೀವು ಈ ಪ್ರಶ್ನೆಗಳ ಸುರಿಮಳೆನ ಕೇಳ್ತೀರಿ, ಜೊತೆಗೆ ಒಂದಷ್ಟು ಮಳೆಗೆ ಸಂಬಂಧಿಸಿದ ಹಾಡುಗಳನ್ನ ಕೂಡ ಆಗಾಗ ಕೇಳಿಸ್ಕೊಳ್ತಾ ಮಳೆ ಬರತ್ತಾ ಅಂತ ಅಂದ್ಬಿಟ್ಟು ಕಾಯೋಣ. ಸೊ ಕಾಲ್ ಮಾಡೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಒಮ್ಮೆ ನಂಬರ್ ಹೇಳಿಬಿಡ್ತೀನಿ, 251508 ಮತ್ತೊಂದು 251-2582. ಕಾಲ್ ಮಾಡೋದಕ್ಕೆ ರೆಡಿ ಇದ್ದೀರಿಯಲ್ಲ, ನೋಡೋಣ ಮೊದಲನೇ ಕರೆ ಯಾರ್ದಿದೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ರಾಮಕೃಷ್ಣ ಜಯಶ್ರೀ.
0: ಓಕೆ ಜಯಶ್ರೀ ಅವರು, ಹೇಗಿದ್ದೀರಿ?
1: ಸೂಪರ್ ಆಗಿದೆ ಮೇಡಮ್.
0: ಬಿಸಿಲ ಬೇಗನಲ್ಲಿ ಚೆನ್ನಾಗಿದ್ದೀರಾ?
1: ಬಿಸಿಲು ಅದ್ರ ಪಾಡಿ ಅದ್ರೆ ನಮ್ಮ ಪಣ್ಣ
0: ನಿಮ್ ಪಾಡಿಗೆ ನೀವು.
1: ಓಕೆ, ಮಾಡಕ್ಕೆ ಆಗಲ್ವಲ್ಲ ಮೇಡಮ್,
0: ರೇಡಿಯೋ ಕೇಳ್ಕೊಂಡು ಆರಾಮಾಗಿದ್ದೀರಾ ಹಾಗಾದ್ರೆ? ಜಯಶ್ರೀ ಅವರು
1: ಆಕಾಶವಾಣಿ ಕೇಳ್ಕೊಂಡು ಕೆಲಸ
0: ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ಓಕೆ, ಸರಿ ಸರಿ. ಜಯಶ್ರೀ ಅವರೇ, ಫಸ್ಟ್ ಕಾಲರ್ ಆಗಿದ್ದೀರಾ ಇವತ್ತು.
1: ನೋಡೋಣ ಏನು ತಪ್ಪು ಹೇಳ್ತೀರಾ, ಒಟ್ಟು ಕರೆ ಮಾಡೋದು ನಮ್ಮ ಡ್ಯೂಟಿ ಅಲ್ವಾ ಮೇಡಮ್.
0: ಹಾ ಹೌದು, ಪ್ರಶ್ನೆ ಕೇಳೋದು ನಮ್ಮ ಡ್ಯೂಟಿ, ಆನ್ಸರ್ ಕೂಡ ಹೇಳೋದು ನಿಮ್ಮ ಡ್ಯೂಟಿ, ಹೇಳಲಿಲ್ಲ ಅಂದ್ರೆ ಹೇಳೋದು ನಮ್ಮ ಡ್ಯೂಟಿ ಅಲ್ವಾ? ಏನು ತೊಂದರೆ ಇಲ್ಲ ಖಂಡಿತ. ಈಗ ಮೊದಲನೇ ಪ್ರಶ್ನೆ ನಿಮಗೆ, ಈಗ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನ 16 ಆಚರಿಸ್ತಾ ಇದೀವಿ ಅಂದ್ರೆ ಈ ಶನಿವಾರ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಕಿನ ಬಗ್ಗೆನೆ, ಈಗ ಬೆಳಕು ಜಾಸ್ತಿ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆ ಅಲ್ಲ ಬೇಸಿಗೆ. ಸೊ ಅದೇ ಪ್ರಶ್ನೆ ಕೇಳ್ಬಿಡೋಣ ನಿಮ್ಗೆ. ಬೆಳಕು ಭೂಮಿಯನ್ನು ತಲುಪಲು ಬೇಕಾದ ಸಮಯ ಎಷ್ಟು? ಇದೆಲ್ಲ ಸಾಮಾನ್ಯ ಓದಿರ್ತೀರಿ. ಕ್ಲೂ ಹೇಗೆ ಹೇಳೋದು ನಿಮ್ಗೆ, ಎಷ್ಟು ನಿಮಿಷ ಬೇಕು ಒಂದು ಅಂದಾಜು? ತುಂಬಾ ವೇಗವಾಗಿ ಬೆಳಕು ಚಲಿಸುತ್ತೆ, ಅದ್ರ ಹಿಂದೆ ಒಂದಷ್ಟು ನಿಮಿಷಗಳನ್ನ ಕೂಡ ಸೇರಿಸ್ಬೇಕು. 20 ಸೆಕೆಂಡ್ ಸರಿ, ನಿಮಿಷಗಳೆಷ್ಟು?

0: ಯುವವಾಣಿ ಎಷ್ಟೊತ್ತಿಗೆ ಜಯಶ್ರೀ ಶುರುವಾಗೋದು?
1: ಏನ್ ಮೇಡಮ್?
0: ಯುವವಾಣಿ ಎಷ್ಟೊತ್ತಿಗೆ ಶುರುವಾಗೋದು? ಹಲೋ ರಸ ಪ್ರಶ್ನೆ. ಹಾಗಾದ್ರೆ ಎಷ್ಟು ನಿಮಿಷ ಇರ್ಬೋದು? 8:05 ಬೇಕು. ಓಕೆ, 20 ಸೆಕೆಂಡ್ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ 8:20 ಸೆಕೆಂಡ್ಗಳಲ್ಲಿ ಸೂರ್ಯನ ಬೆಳಕೇನಿದೆ ನಮ್ಗೆ ಭೂಮಿಗೆ ತಲುಪತ್ತೆ. ಓಕೆ, ಸರಿಯಾದ ಉತ್ತರ, ಅರ್ಧ ಉತ್ತರ ಸರಿ ಹೇಳಿದ್ರಿ ಜಯಶ್ರೀ ಅವರೇ.
1: ಓಕೆ,
0: ಧನ್ಯವಾದಗಳು ಜಯಶ್ರೀ ಅವರೇ, ಹೀಗೆ ಕರೆ ಮಾಡ್ತಾರಿ, ಕಾರ್ಯಕ್ರಮ ಕೇಳ್ತಾರಿ.
1: ಓಕೆ,
0: ನಮಸ್ತೆ. ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಬೆಳಕಿನ ದಿನ May 16 ಆಚರಿಸ್ತಾ ಇದೀವಿ. ಬೆಳಕಿಲ್ಲದೆ ಏನೂ ನಡೆಯೋದಿಲ್ಲ. ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಫೋಟೋಸಿಂಥೆಸಿಸ್, ಅದು ಇಲ್ಲದೆ ನಮಗೆ ಆಹಾರ ಸಿಗೋದಿಲ್ಲ. ಅದಕ್ಕೆ ಕೂಡ ಬೆಳಕು ಬೇಕು, ಮತ್ತು ನಮ್ಮ ಜೀವನದ ಎಲ್ಲ ಕ್ರಿಯೆಗಳು ನಡೆಯೋದಕ್ಕೆ ಕೂಡ ಬೆಳಕು ಬೇಕು. 1960 ಥಿಯೋಡರ್ ಮೇಮನ್ ಲೇಸರ್ ಏನಿದೆ ಅದರ ಒಂದು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮುಗಿಸಿದಂತಹ ನೆನಪಲ್ಲಿ ನಾವು ಈ ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಯುನೆಸ್ಕೋ ಅನೌನ್ಸ್ ಮಾಡ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಸೂರ್ಯ ನಮಗೆ ಬೆಳಕಿನ ಮೂಲ. 150 ಮಿಲಿಯನ್ ಕಿಲೋಮೀಟರ್ ದೂರ ಇರುವಂತಹ ಸೂರ್ಯನ ಬೆಳಕು ಏನಿದೆ, ಕಿರಣಗಳೇನಿದೆ, 300,000 ಒಂದು ವೇಗದಲ್ಲಿ, ಪರ್ ಸೆಕೆಂಡ್ ವೇಗದಲ್ಲಿ ಭೂಮಿಯನ್ನು ತಲುಪತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ನಾನು ಕೇಳಿದೆ. ನೋಡೋಣ ಮುಂದಿನ ಕರೆ ಯಾರಿಗೆ, ಪ್ರಶ್ನೆ ಏನು. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು ಸರ್?
2: ಮೇಡಮ್, ಮೈಸೂರಿಂದ ಪ್ರವೀಣ್ ಅಂತ ಹೇಳಿ.
0: ಪ್ರವೀಣ್, ಓಕೆ. ಪ್ರವೀಣ್ ಅವ್ರು ಏನ್ ಮಾಡ್ಕೊಂಡಿರೋದು?
2: ನಾನೀಗ PG ಕಂಪ್ಲೀಟ್ ಮಾಡ್ತಾ ಸುಮ್ಮನೆ ಮನೇಲಿ ಇದ್ದೀನಿ ಮೇಡಮ್.
0: ಹೌದಾ, ಯಾವ್ದ್ರಲ್ಲಿ PG ಮಾಡಿರೋದು ಪ್ರವೀಣ್ ಅವರು?
2: ಹಿಸ್ಟ್ರಿ.
0: ಹಿಸ್ಟ್ರಿ, ಹೌದಾ, ಓಕೆ, ಖುಷಿ ಆಯಿತು. ಸೊ ನಿಮ್ಮ ಮುಂದಿನ ಫ್ಯೂಚರ್ಗೆ ನಮ್ಮ ಕಡೆಯಿಂದ ನಿಮಗೆ ಬೆಸ್ಟ್ ವಿಶಸ್, ಆಲ್ ದ ಬೆಸ್ಟ್.
2: ಥ್ಯಾಂಕ್ ಯು ಮೇಡಮ್.
0: ಓಕೆ, ಈಗ ನಿಮಗೆ ಪ್ರಶ್ನೆ ಏನು ಅಂತ ಅಂದರೆ, ಭಾರತದಲ್ಲಿ ಪಾರ್ಟಿಷನ್ ಮ್ಯೂಸಿಯಂ ಎಲ್ಲಿದೆ? ಪಾರ್ಟಿಷನ್ ಮ್ಯೂಸಿಯಂ.
2: ಪಾರ್ಟಿಷನ್ ಮ್ಯೂಸಿಯಂ ಡೆಲ್ಲಿ?
0: ಡೆಲ್ಲಿ ಅಲ್ಲ,
2: ಕಲ್ಕತ್ತಾ.
0: ಹಾ, ಕಲ್ಕತ್ತಾದಲ್ಲಿ ಭಾರತದ ಅತಿ ದೊಡ್ಡ ಮ್ಯೂಸಿಯಂ ಇದೆ, ಆದ್ರೆ ಪಾರ್ಟಿಷನ್ ಮ್ಯೂಸಿಯಂ ಅಲ್ಲಿಲ್ಲ.
2: ಪಾರ್ಟಿಷನ್ ಮ್ಯೂಸಿಯಂ ಕ್ಲೂ ಏನಾದರೂ ಇದೆ ಮೇಡಮ್?
0: ಜಲಿಯನ್ ವಾಲಾ ಬಾಗ್ ದುರಂತ ನಡೆದಂತಹ
2: ಪಂಜಾಬ್
0: ಸ್ಥಳ, ರಾಜ್ಯ.
2: ಅದೇ ಪಂಜಾಬ್.
0: ಹಾ, ಪಂಜಾಬ್ ಅಲ್ಲಿ ಎಲ್ಲಿ?
2: ಪಂಜಾಬ್ ಅಲ್ಲಿ ಎಲ್ಲಿ ಗೊತ್ತಿಲ್ಲ ಮೇಡಮ್.
0: ಇಲ್ಲಿ ತೊಂದರೆ ಇಲ್ಲ, ಅಮೃತಸರ್.
2: ಹಾ,
0: ಅಮೃತಸರ್ ಅಲ್ಲಿ ಇದೊಂದು ಪಾರ್ಟಿಷನ್ ಮ್ಯೂಸಿಯಂ ಇದೆ. ಧನ್ಯವಾದಗಳು ಪ್ರವೀಣ್ ಅವರೇ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ಸ್ನೇಹಿತರೆ, 2017 ಅಂದಿನ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಯಾದಂತಹ ಈ ಪಾರ್ಟಿಷನ್ ಮ್ಯೂಸಿಯಂ ಏನಿದೆ, ಸೊ ಇದರಲ್ಲಿ ಆ ಒಂದು ಸಮಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಸ್ತುಗಳನ್ನ ಇಟ್ಟಿದ್ದಾರೆ. May 18 ವಿಶ್ವ ವಸ್ತು ಸಂಗ್ರಹಾಲಯ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ಕೇಳಿದೆ. ಮ್ಯೂಸಿಯಂಗಳಲ್ಲಿ ಕೂಡ, ಅಂದರೆ ವಸ್ತು ಸಂಗ್ರಹಾಲಯಗಳಲ್ಲಿ ಕೂಡ ಸಾಕಷ್ಟು ತರಗಳಿದೆ. ಜನರಲ್ ಮ್ಯೂಸಿಯಂ ಇದೆ, ನ್ಯಾಚುರಲ್ ಹಿಸ್ಟ್ರಿ ಆ್ಯಂಡ್ ಸೈನ್ಸ್ ಮ್ಯೂಸಿಯಂ ಇದೆ, ಸೈನ್ಸ್ ಮತ್ತು ಟೆಕ್ನಾಲಜಿ ಮ್ಯೂಸಿಯಂ ಇರುತ್ತೆ, ಹಿಸ್ಟ್ರಿ ಮ್ಯೂಸಿಯಂ ಇರುತ್ತೆ, ಆರ್ಟ್ ಮ್ಯೂಸಿಯಂ ಇರುತ್ತೆ. ಬಹುಶಃ ಈ ಎಲ್ಲ ರೀತಿಯ ಮ್ಯೂಸಿಯಂಗಳು ನಮ್ಮ ಮೈಸೂರಲ್ಲಿ ಕೂಡ ಇದೆ. ಮತ್ತು May 18 ಮ್ಯೂಸಿಯಂ ಡೇ ಏನು ನಡೆಯುತ್ತೆ, ಅವತ್ತಿನ ದಿನ ಈ ಎಲ್ಲ ವಸ್ತು ಸಂಗ್ರಹಾಲಯಗಳನ್ನು ಒಮ್ಮೆಗೆ ಭೇಟಿ ಮಾಡುವಂತಹ ಒಂದಷ್ಟು ಯೋಜನೆಗಳನ್ನ ಕೂಡ ನಮ್ಮ ಸರ್ಕಾರ ಹಾಕಿಕೊಡುತ್ತೆ. ನೀವೆಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೊಂಡು ಈ ಎಲ್ಲ ವಸ್ತು ಸಂಗ್ರಹಾಲಯಗಳನ್ನ ನೋಡ್ಬಿಟ್ಟು ಜ್ಞಾನವನ್ನ ಹೆಚ್ಚಿಸ್ಕೋಬಹುದು ಅಂತ ಅನ್ನೋ ಮಾಹಿತಿನ ಹೇಳ್ತಾ ನೋಡೋಣ ಮುಂದಿನ ಕರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಪ್ರಕಾಶ್. ಪ್ರಕಾಶ್ ಅವ್ರು ಏನ್ ಮಾಡ್ಕೊಂಡಿರೋದು? ಟೈಲರಿಂಗ್. ಓಕೆ, ಯಾವಾಗ್ಲೂ ರೇಡಿಯೋ ಕೇಳೋಕೆ ಸಮಯ ಆಗತ್ತಾ ನಿಮ್ಗೆ? ಓಕೆ, ಸೊ ರೇಡಿಯೋ ಜೊತೆಗೆನೆ ನಿಮ್ಮ ಕೆಲಸನೂ ಸಾಕ್ತಾ ಇರುತ್ತೆ. ಓಕೆ, ಪ್ರಕಾಶ್ ಅವರೇ, ಈಗ ಇತ್ತೀಚೆಗೆ May 2 ನಾವು ಒಂದು ದಿನಾಚರಣೆಯನ್ನ ಆಚರಿಸಿದ್ವಿ, ಯಾವ್ದು ಅಂತ ನೆನಪಿಸ್ಕೋಬಹುದಾ? ಹಾ, ಹೌದು, May 2. ಹಾ, 10th ಇರ್ಲಿ, ತಾಯಂದಿರ ದಿನ, ಮದರ್ಸ್ ಡೇನ ಆಚರಿಸಿದ್ವಿ ಅಲ್ವಾ? ಸೊ ರೇಡಿಯೋ ಕೇಳಿರ್ತೀರಿ, ನಿಮ್ಗೂ ಗೊತ್ತಿರುತ್ತೆ, ಎಲ್ಲ ತಾಯಿಗೆ ಸಂಬಂಧಪಟ್ಟಂತಹ ಗೀತೆಗಳೇ ಅವತ್ತು ರೇಡಿಯೋದಲ್ಲಿ ಕೂಡ ಬಂತು. ಓಕೆ, ಸೊ ತಾಯಂದಿರ ಒಂದು ತ್ಯಾಗ, ಬಲಿದಾನ, ಪರಿಶ್ರಮ, ಸೊ ಇದನ್ನೆಲ್ಲ ನೆನಪಿಸ್ಕೊಳ್ತಾ ನಿಮ್ಗೆ ಒಂದು ಪ್ರಶ್ನೆ. ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂತಹ ಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿಯವರ ಹೆಸರೇನು? ಹ್ಮ್, ಮೈಸೂರಿನ ಮಹಾರಾಣಿ ಆಗಿದ್ರು,
3: ಸುಂದರ ಮೇಡಮ್
0: ಅಲ್ಲ ಅಲ್ಲ, ಎರಡು ಹೆಸರುಗಳಿಂದ ನಾವು ಅವ್ರನ್ನ ಗುರುತಿಸ್ತೇವೆ. ಒಂದು ಹೆಸರಿನಲ್ಲಿನೇ ಅವರ ಒಂದೇನು ಬೆಂಗಳೂರಲ್ಲಿ ಮಕ್ಕಳ ಆಸ್ಪತ್ರೆ ಇದೆ, ನೆನಪಿಸ್ಕೊಳ್ಬೋದಾ? ನೆನಪಾಗ್ತಾ ಇಲ್ವಾ? ಓಕೆ, ಮಹಾರಾಣಿ ಕೆಂಪ ನಂಜಮ್ಮಣ್ಣಿ ದೇವಿ ಅವರ ಹೆಸರು ಕೇಳಿದ್ದೀರಾ ಅಲ್ವಾ? ಹೌದು ಹೌದು, ಖಂಡಿತ ಅವರೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ. ಅವ್ರನ್ನ ವಾಣಿ ವಿಲಾಸ ಸನ್ನಿಧಾನ ಅಂತ ಕೂಡ ಕರಿತಾ ಇದ್ರು. ಅದೇ ಹೇಳಿದ್ದು, ಬೆಂಗಳೂರಲ್ಲಿರುವಂತ ಆಸ್ಪತ್ರೆಗೆ ಅವ್ರದೇ ಹೆಸರು ಕೊಟ್ಟಿರೋದು. ಸೊ 1895 1902 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಯಸ್ಸಿಗೆ ಬರೋವರೆಗೂ ಕೆಂಪನಂಜಮಣ್ಣಿ ದೇವಿಯವರೇ ಮೈಸೂರನ್ನ ಮಹಾರಾಣಿಯಾಗಿ ನೋಡಿಕೊಂಡಿದ್ದು, ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಅವರು ಮೈಸೂರಿಗೆ ಮೈಸೂರಿನ ಪ್ರಜೆಗಳಿಗೋಸ್ಕರ ಮಾಡಿದ್ರು. ಸೊ ಅದ್ರ ಬಗ್ಗೆ ನಾವೆಲ್ಲ ಕೇಳಿಯೇ ಇದ್ದೀವಿ. KRS ಕಟ್ಟುವಂತಹ ಟೈಮಲ್ಲಿ ತಮ್ಮೆಲ್ಲ ಒಡವೆಗಳನ್ನ ಕೂಡ ಅವರು ಕೊಟ್ಟಿದ್ರು ಅನ್ನೋದನ್ನ ಕೂಡ ಕೇಳಿದೀವಿ. ಸೊ ಸರಿಯಾದ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ಅವರೇ ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ಮಹಾರಾಣಿ ಕೆಂಪನಂಜಮಣ್ಣಿ ದೇವಿ ಅವ್ರನ್ನ ಈ ಒಂದು ಮದರ್ಸ್ ಡೇ ಒಂದು ಸಮಯದಲ್ಲಿ ನಾವು ನೆನೆಸ್ಕೊಳ್ಳೇಬೇಕಾಗಿದೆ. ಸೊ ಸಾಕಷ್ಟು ಜನ ಮಹಿಳೆಯರೇನಿದ್ದಾರೆ ತಮ್ಮ ತಮ್ಮ ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಾರೆ, ಅಂಥವರಲ್ಲಿ ಕೆಂಪನಂಜಮಣ್ಣಿ ದೇವಿಯವರು ಕೂಡ ಒಬ್ಬರು. ಈಗೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಸ್ನೇಹಿತರೆ ಮತ್ತೊಮ್ಮೆ ಫೋನ್ ಸಂಖ್ಯೆಗಳನ್ನ ಹೇಳಿಬಿಡ್ತೇನೆ. 251-508-9 ಮತ್ತೊಂದು 251-2582 ಎಸ್ ಟಿ ಡಿ ಕ್ರಮಾಂಕ ನಿಮಗೆಲ್ಲ ಗೊತ್ತೇ ಇದೆ, 0821. ನೋಡೋಣ ಈಗ ಕರೆ ಯಾರ್ದಿದೆ ಅಂತ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಪದ್ಮಾ ಅಂಕ್ಷಾಪುರದಿಂದ ಬಸ್ಸಾಳೋಗಿ
0: ಮೇಡಮ್. ಪದ್ಮಾ ಅವರು ಇವತ್ತು ಕಾಲ್ ಸಿಕ್ಕಿದೆ.
1: ಹೌದು ಮೇಡಮ್.
0: ಓಕೆ ಪದ್ಮಾ ಅವರು ಹೇಗಿದ್ದೀರಾ? ಹಾ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಈಗ ನಿಮ್ಗೆ ಪ್ರಶ್ನೆ ಪದ್ಮಾ ಅವರೇ, ಜೇನು ಹುಳುಗಳ ಬಗ್ಗೆ ಕೇಳಿದಿರಿ ಅಲ್ವಾ? ಭೂಮಿ ಮೇಲಿರುವಂತಹ ಸಾಕಷ್ಟು ಬುದ್ಧಿವಂತ ಜೀವಿಗಳು ಜೇನು ಹುಳುಗಳು ಅಂತ ಅನ್ಬಿಟ್ಟು ನಾವೆಲ್ಲ ಕೇಳಿದೀವಿ. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಜೇನು ಹುಳುಗಳು ತಮ್ಮ ಮಧ್ಯೆ ಹೇಗೆ ಸಂವಹನ ನಡೆಸುತ್ತವೆ ಅಂತ, ಕಮ್ಯುನಿಕೇಶನ್ ಹೇಗೆ ಮಾಡ್ಕೊಳ್ತವೆ ಅಂತ. ಮಕರಂದವನ್ನ ಹೀರ್ತವೆ, ಆದ್ರೆ ಒಂದು ಕಮ್ಯುನಿಕೇಶನ್ನ ಹೇಗೆ ಮಾಡ್ಕೊಳ್ತವೆ ಅಂದ್ರೆ, ಈ ಕಡೆ ಆಹಾರ ಇದೆ ಸೊ ಇಷ್ಟು ಅವಧಿ ಪ್ರಯಾಣ ಮಾಡಬೇಕು ಅಂತೆಲ್ಲ ಅವು ಸಂವಹನ ಮಾಡ್ಕೊಳ್ತವೆ, ಕಮ್ಯುನಿಕೇಶನ್ ಹೇಗೆ ತಿಳಿಸ್ತವೆ?
1: ರಾಣಿ ಜೇನಿನಿಂದ ಅನ್ಸುತ್ತೆ ಮೇಡಮ್.
0: ಹಾ ಹಾ, ಆ ಏನು ಸಿಂಬಲ್ ಏನು ಅಂತ ಅನ್ಬಿಟ್ಟು ಕಮ್ಯುನಿಕೇಶನ್ ಮಾಡ್ಕೊಳ್ಳೋದಕ್ಕೆ. ಹಲೋ, ಇರ್ಲಿ ತೊಂದ್ರೆ ಇಲ್ಲ, ಎರಡು ರೀತಿಯಾದ ಸಿಗ್ನಲ್ ನ ಕೊಡ್ತವೆ ಅವು ಪದ್ಮಾ ಅವರೇ. ಒಂದು ಡಾನ್ಸ್, ವ್ಯಾಗಲ್ ಡಾನ್ಸ್ ಅಂತ ಅನ್ಬಿಟ್ಟು ಹೇಳ್ತವೆ. ಸೊ ಹೇಳ್ತಾರೆ ಅವು ಒಂದು ಒಂದು ಪ್ಯಾಟರ್ನ್ ಅಲ್ಲಿ ಏನು ಡಾನ್ಸ್ ಮಾಡೋದ್ರ ಮೂಲಕ, ನೃತ್ಯ ಮಾಡೋದ್ರ ಮೂಲಕ ಸಿಗ್ನಲ್ ಕೊಡ್ತವೆ. ಇನ್ನೊಂದು ಫೆರಮೋನ್ಸ್ ಅನ್ನೋ ಒಂದು ಕೆಮಿಕಲ್ ನ ಬಿಡುಗಡೆ ಮಾಡಿ ಸಿಗ್ನಲ್ ನ ಕೊಡ್ತವೆ. ಎರಡು ರೀತಿಯಾಗಿ ಸಿಗ್ನಲ್ ನ ಕೊಡ್ತವೆ ಅವು.
1: ಒಳ್ಳೆ ಮಾಹಿತಿ ತಿಳಿಸ್ಕೊಡ್ರಿ ಮೇಡಮ್, ನೀವು ಪ್ರಶ್ನೆ ಜೊತೆಗೆ ಮಾಹಿತಿ ಕೊಡ್ತೀರಲ್ಲ, ತುಂಬಾ ಇಷ್ಟ ಮೇಡಮ್.
0: ಓಕೆ, ಧನ್ಯವಾದಗಳು ಪದ್ಮಾ ಅವರೇ, ನೀವು ಕರೆ ಮಾಡಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು.
1: ನಮಸ್ತೆ.
0: ಸ್ನೇಹಿತರೆ, ಮೇ 20ಕ್ಕೆ ನಾವು ವಿಶ್ವ ಜೇನು ಹುಳುವಿನ ದಿನವನ್ನು ಆಚರಿಸ್ತಾ ಇದ್ದೇವೆ. ಸ್ಲೊವೇನಿಯಾದ ಆಂಟನ್ ಜಾನ್ಸ, ಸೊ ಇವನ ಒಂದು ಪ್ರೇರೇಪಣೆಯಿಂದ ಈ ಒಂದು ದಿನದ ಆಚರಣೆ ಶುರುವಾಯಿತು. ನಾನು ಈಗಾಗಲೇ ಹೇಳಿದ ಹಾಗೆ ಈ ಜೇನು ಹುಳುಗಳು ನೃತ್ಯ ಮಾಡ್ತವೆ, ಅದ್ರ ಜೊತೆಗೆ ಒಂದು ಕೆಮಿಕಲ್ನ ರಿಲೀಸ್ ಮಾಡೋದ್ರ ಮೂಲಕ ಸಂವಹನ ನಡೆಸ್ತವೆ. ಸೊ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಎಷ್ಟು ಅವಧಿ ಅವು ಪ್ರಯಾಣ ಮಾಡಿದರೆ ಆಹಾರ ಸಿಗತ್ತೆ ಅಂತ ಅನ್ನೋದನ್ನೆಲ್ಲ ಸೊ ಈ ಮೂಲಕ ಅವು ತಿಳಿಸ್ತವೆ. ಸೊ ಕೃಷಿಯಲ್ಲಿ ಜೇನು ಹುಳುಗಳು ಎಷ್ಟು ಇಂಪಾರ್ಟೆಂಟ್, ಅವುಗಳ ಒಂದು ಕಾರ್ಯಾಚರಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಗೊತ್ತು. ಬಿ ಟುಗೆದರ್ ಫಾರ್ ಪೀಪಲ್ ಆ್ಯಂಡ್ ದ ಪ್ಲಾನೆಟ್, ಅ ಪಾರ್ಟ್ನರ್ಶಿಪ್ ದಟ್ ಸಸ್ಟೈನ್ಸ್ ಅಂತ ಅನ್ನೋದು ಈ ಬಾರಿಯ ಥೀಮ್ ಆಗಿದೆ. ನೋಡೋಣ ಮುಂದಿನ ಕರೆ ಯಾರ್ದಿದೆ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾವು ಪಾಂಡವಪುರದಿಂದ ಸಾವಿತ್ರಿ ಅಂತ ಮೇಡಮ್.
0: ಪಾಂಡವಪುರದಿಂದ ಸಾವಿತ್ರಿ. ಸಾವಿತ್ರಿ ಅವರು ಏನ್ ಮಾಡ್ಕೊಂಡಿರೋದು? ಹೋಮ್ ಮೇಕರ್ ಆಗಿದ್ದೀರಿ? ರೇಡಿಯೋ ಕೂಡ ಕೇಳ್ತಾ ಇರ್ತೀರಾ?
1: ರೇಡಿಯೋ.
0: ಓಕೆ, ರೇಡಿಯೋ ಕೇಳ್ಕೊಂಡೆ ನಿಮ್ಮ ಗೃಹ ಕೃತ್ಯಗಳೆಲ್ಲ ನಡೆಯತ್ ಹಾಗಾದ್ರೆ. ಹೌದಾ, ಓಕೆ, ಖುಷಿ ಆಯ್ತು ನೀವ್ ಇವತ್ತು ಕರೆ ಮಾಡಿದ್ದು. ಮೊದಲನೇ ಬಾರಿನ ಮಾಡಿರೋದು?
1: ಇಲ್ಲ ಮೇಡಮ್, ಮೊದ್ಲೊಂದ್ಸರಿ ಮಾಡಿದ್ದೆ, ಸಿಗ್ಲಿಲ್ಲ, ಸಿಕ್ಕಿ ಮತ್ತೆ ಅದು ಇದಾಗ್ಬಿಡ್ತು.
0: ಹೌದಾ, ಓಕೆ, ಇವತ್ ಸಿಕ್ಕಿದೆ, ನಮಗೂ ಖುಷಿ ಆಯ್ತು,
1: ತುಂಬಾ ಖುಷಿ ಆಯ್ತು ಮೇಡಮ್.
0: ಓಕೆ, ಈಗ ನಿಮ್ಗೆ ಪ್ರಶ್ನೆ
1: ಹೇಳಿ ಮೇಡಮ್.
0: ಹಾ ಸಾವಿತ್ರಿ ಅವರೇ
1: ಹೇಳಿ ಮೇಡಮ್,
0: ನಮ್ಮ ಭಾರತ ಸರ್ಕಾರದ ಸಂಸ್ಕೃತಿ ಖಾತೆ ಸಚಿವರು ಯಾರು? ಇದೇ ನಿಮ್ಮ ಪ್ರಶ್ನೆ. ಹಲೋ, ಭಾರತ ಸರ್ಕಾರದ ಸಂಸ್ಕೃತಿ ಖಾತೆ ಸಚಿವರು ಯಾರು? ಹೇಳ್ಬೋದಾ? ಜೊತೆಗೆ ಇವರು ಪ್ರವಾಸೋದ್ಯಮ ಖಾತೆಯ ಸಚಿವರು ಕೂಡ ಆಗಿದ್ದಾರೆ. ಸೊ ಎರಡು ಇಲಾಖೆಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಭಾರತ ಸರ್ಕಾರದ ಕೇಂದ್ರ ಸರ್ಕಾರ ಹೇಳ. ಓಕೆ, ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು.
1: ಗಜೇಂದ್ರ ಸಿಂಗ್ ಶೇಖಾವತ್,
0: ಹೌದು, ಕೇಳಿರ್ತೀರಿ ರೇಡಿಯೋದಲ್ಲಿ ಅವಾಗವಾಗ ಹೆಸರು ಅಲ್ವಾ. ಅವರು ನಮ್ಮ ಭಾರತ ಸರ್ಕಾರದ ಸಂಸ್ಕೃತಿ ಖಾತೆ ಸಚಿವರು, ಜೊತೆಗೆ ಪ್ರವಾಸೋದ್ಯಮ ಒಂದು ಇಲಾಖೆಯನ್ನ ಕೂಡ ನೋಡ್ಕೊಳ್ತಾ ಇದ್ದಾರೆ. ಜೋಧ್ಪುರ್ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ ಇವರು. ಓಕೆ, ಕರೆ ಮಾಡಿದ್ರಿ ಸಾವಿತ್ರಿ ಅವರೇ,
1: ಮೂಲಕ ಆನ್ಸರ್ ನಿಮ್ಮ ಹತ್ರ ತಿಳ್ಕೊಂಡಂಗ ಆಯ್ತು.
0: ಓಕೆ, ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾರಿ, ಕಾರ್ಯಕ್ರಮ ಕೇಳ್ತಾರೆ.
1: ತುಂಬಾ ಥ್ಯಾಂಕ್ಸ್ ಮೇಡಮ್.
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಸಿದ್ದೇಗೌಡ.
0: ಸಿದ್ದೇಗೌಡ,
2: ಕೇಸರಿ ತಳಿ ಶ್ರೀರಂಗಪಟ್ಟಣ ತಾಲೂಕು.
0: ಓಕೆ, ಸಿದ್ದೇಗೌಡ್ರು ಏನ್ ಮಾಡ್ಕೊಂಡಿರೋದು?
2: ವ್ಯವಸಾಯ
0: ವ್ಯವಸಾಯ ಓಕೆ. ರೇಡಿಯೋ ಯಾವಾಗಲೂ ಕೇಳ್ತಾ ಇರ್ತೀರಾ? ಓಕೆ ಸಿದ್ದೇಗೌಡ್ರೆ, ಈಗ ನಿಮ್ಗೆ ಒಂದು ಗಾದೆ ಕೇಳ್ತೀನಿ. ಅರ್ಧ ಗಾದೆ ನಾನು ಹೇಳ್ತೀನಿ, ಇನ್ನರ್ಧ ನೀವು ಹೇಳಬೇಕು. ಓಕೆ ಸರಿ. ಈಗ ಅರಮನೆ ಮುಂದೆ ಹೋಗಬಾರ್ದು, ಇದರ ಉಳಿದರ್ಧ. ಅರಮನೆ ಮುಂದೆ ಹೋಗಬಾರ್ದು, ಹ್ಮ್, ಇದರ ಉಳಿದರ್ಧ ಭಾಗ ಹೇಳಿ. ಅರಮನೆ ಮುಂದೆ ಹೋಗಬಾರ್ದು, ಕತ್ತೆ ಹಿಂದೆ ಹೋಗಬಾರ್ದು. ಅರಮನೆಯ ಮುಂದೆ ಹೋಗಬಾರ್ದು, ಕತ್ತೆಯ ಹಿಂದೆ ಹೋಗಬಾರ್ದು ಅಂತ ಅಂದ್ಬಿಟ್ಟು. ಓಕೆ ಓಕೆ, ನೋಡೋಣ. ಇರಲಿ, ಪ್ರಯತ್ನ ಪಟ್ರಿ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ ಸಿದ್ದೇಗೌಡ್ರೆ. ನಮಸ್ತೆ ನಮಸ್ತೆ ಸ್ನೇಹಿತರೆ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ. ಹಲೋ ಹಲೋ
3: ಹಲೋ ಹಲೋ
0: ಹಲೋ, ಯಾರು ಮಾತಾಡ್ತಿರೋದು? ಕರೆ ಕಟ್ ಆಗಿದೆ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
0: ಹಾ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ಹೆಚ್ ಪಿ ಕಿರಣ್ ಅಂತ, ಮೈಸೂರಿಂದ ಮೇಡಮ್.
0: ಹೆಚ್ ಪಿ ಕಿರಣ್, ಕಿರಣ್ ಏನ್ ಮಾಡ್ಕೊಂಡಿರೋದು?
3: ಮೇಡಮ್ ನಾನು ಗೌರಿನಗರದಲ್ಲಿ ಮ್ಯೂಸಿಕ್ ಟೀಚರ್ ಮೇಡಮ್.
0: ಮ್ಯೂಸಿಕ್ ಟೀಚರ್?
3: ಹಾ, ಗೌರಿನಗರ ಗವರ್ಮೆಂಟ್ ಸ್ಕೂಲಲ್ಲಿ. ನಿಮ್ಮ ಜೊತೆ ತುಂಬಾ ಸರಿ
0: ಮಾತಾಡಿದ್ದೀರಿ ಅಲ್ವಾ? ಹೌದು ಹೌದು, ಖಂಡಿತ. ಓಕೆ, ಇವತ್ತು ಕೂಡ ಕರೆ ಮಾಡಿದಿರಿ, ಖುಷಿ ಆಯ್ತು. ಈಗ ನಿಮ್ಗೆ ಪ್ರಶ್ನೆ ಏನ್ ಕೇಳೋಣ?
3: ಸ್ವಲ್ಪ ಈಸಿ ಕೇಳಿ ಮೇಡಮ್.
0: ಇಲ್ಲ, ಈಸಿ ಕಷ್ಟ ಅಂತ ಏನು ಇಲ್ಲ, ನೋಡೋಣ ಯಾವುದು ಅಂತ. ಓಕೆ, ಈಗ ಕಿರಣ್ ಅವರೇ ನಿಮ್ಗೆ ಪ್ರಶ್ನೆ. ಫಾದರ್ ಆಫ್ ಖವಾಲಿ ಗಜಲ್ ಮತ್ತೆ ತರಾನಾ ಮತ್ತೆ ಖ್ಯಾಲ್ ಅಂತ ಏನ್ ಹೇಳ್ತೀವಿ, ಅದರ ಆವಿಷ್ಕಾರ ಮಾಡಿದಂತಹ ಸೂಫಿ ಸಂಗೀತಕಾರ ಯಾರು?
3: ಸೂಫಿ ಸಂಗೀತಗಾರ,
0: ಫಾದರ್ ಆಫ್ ಖವಾಲಿ, ಫಾದರ್ ಆಫ್ ಗಜಲ್ ಅಂತ ಹೇಳ್ತೀವಿ ಯಾರು?

0: ತಾನ್ಸೇನ್ ಅಲ್ಲ ತಾನ್ಸೇನ್ ಅನ್ಸ್ತಾರೆ
1: ಅವ್ರಿಗಿಂತ ಹಿಂದೆ ತಾನ್ಸೇನ್ಗಿಂತ
0: ತಾನ್ಸೇನ್ ಹಿಂದೆ ಇಲ್ಲ ಮೇಡಮ್ ಇದು ಗೊತ್ತಾಗ್ತಾ ಇಲ್ಲ.
1: ಅಮೀರ್ ಖುಸ್ರೋ ಹೆಸರು ಕೇಳಿದಿರಿ ಅಲ್ವಾ?
0: ಹಾ ಮೇಡಮ್. ಬಟ್ ಅವರು ತಬ್ಲಾ ಪಿತಾಮಹ ಅಂತ ಕೇಳಿದೀನಿ ಮೇಡಮ್.
1: ಹೌದಾ?
0: ತಬ್ಲಾ ಪಕವಾಜ್ಗೆ ಅವರು ಆವಿಷ್ಕಾರ ಮಾಡಿದ್ದು ಅಂತ ಕೇಳಿದೆ.
1: ಓಕೆ, ತಬಲಾ ಇರ್ಬೋದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಿತಾರನ್ನ ಅವರು ಆವಿಷ್ಕಾರ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅಮೀರ್ ಖುಸ್ರೋ ಅವರು ಅವರನ್ನ ನಾವು ಫಾದರ್ ಆಫ್ ಖವಾಲಿ ಗಜಲ್ ಮತ್ತೆ ಪ್ಯಾರಟ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಕೂಡ ಕರಿತೀವಿ. ಓಕೆ, ಧನ್ಯವಾದಗಳು ಕಿರಣ್ ಅವರೇ, ಕರೆ ಮಾಡಿದ್ರಿ, ಹೀಗೆ ಕರೆ ಮಾಡ್ತಾರಿ, ಕಾರ್ಯಕ್ರಮ ಕೇಳ್ತಾರಿ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ನಮಸ್ತೆ. ಸ್ನೇಹಿತರೆ, ಅಮೀರ್ ಖುಸ್ರೋ ಅವರ ಏನು ಕೃತಿಗಳನ್ನ ಇವತ್ತಿಗೂ ಕೂಡ ಸಾಕಷ್ಟು ಅದು ಜನಪ್ರಿಯವಾಗಿದೆ, ಇವತ್ತು ಕೂಡ ಜನ ಹಾಡ್ತಾರೆ. ಆಗಲೇ ಹೇಳಿದ ಹಾಗೆ ಸಿತಾರನ್ನ ತ್ರಿತಂತ್ರಿ ಅಂತ ಅಂದ್ಬಿಟ್ಟು ಕರೀತಾ ಇದ್ರು, ಅದರ ಆವಿಷ್ಕಾರ ಕೂಡ ಅಮೀರ್ ಖುಸ್ರೋ ಅವರು ಮಾಡಿದ್ದು ಅಂತ ಅಂದ್ಬಿಟ್ಟು ಇತಿಹಾಸ ಹೇಳುತ್ತೆ. ಸೊ ಇವರ ರಚನೆಗಳೇನಿದೆ ಅದೆಲ್ಲನೂ ಪರ್ಷಿಯನ್ ಮತ್ತು ಹಿಂದವಿ ಭಾಷೆಯಲ್ಲಿ ಇವರ ರಚನೆಗಳು ಇದೆ. ಇತ್ತೀಚೆಗೆ ಬಂದಂತಹ ಒಂದು ಏನು ಖಾಸಗಿ ವಾಹಿನಿಯಲ್ಲಿ ಬಂದಂತಹ ಒಂದು ಸಿರೀಸಲ್ಲಿ ಕೂಡ ಇವರ ಒಂದು ಏನು ಒಂದು ಕೃತಿಯನ್ನು ಬಳಸ್ಕೊಳ್ಳಲಾಗಿತ್ತು, ಅದು ಸಾಕಷ್ಟು ಜನಪ್ರಿಯ ಕೂಡ ಆಗಿತ್ತು. ಓಕೆ, ನೋಡೋಣ ಈಗ ಕರೆ ಯಾರ್ದು. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಬಹಳ ತಿಂಗಳಾಯ್ತು ನಿಮ್ ಜೊತೆ ಮಾತಾಡಿ. ಮೂರ್ತಿ ಅಂದ್ಬಿಟ್ಟು ಚಾಮಲಾಪುರದಿಂದ.
1: ಹಾ, ಮೂರ್ತಿ ಅವರು. ಹೌದು, ತುಂಬಾ ದಿನ ಆಗಿತ್ತು ಮೂರ್ತಿ ಅವರಿಗೆ ಲೈನ್ ಸಿಕ್ಕಿ.
2: ಹೌದು ಮೇಡಮ್.
1: ಹೇಗಿದ್ದೀರಿ ಮೂರ್ತಿ ಅವರೇ?
2: ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ಹಾ, ಚೆನ್ನಾಗಿದ್ದೀನಿ. ಏನ್ ಮಾಡ್ಕೊಂಡಿರೋದು ಮೂರ್ತಿ ಅವರು?
2: ಮೇಡಮ್, ನಂದು ಅಂಗಡಿ ಇದೆ, ಚಿಲ್ಲರೆ ಅಂಗಡಿ.
1: ಹಾ, ಕರೆಕ್ಟ್ ಅಲ್ವಾ ಹೇಳಿದ್ರಿ ಅದಂದ್ರೆ. ಸೊ ರೇಡಿಯೋ ಜೊತೆಗೆ ನಿಮ್ ವ್ಯಾಪಾರ ನಡೀತಾ ಇರತ್ತೆ.
2: ಹೌದೌದು, ಬೆಳಗ್ಗೆ ಎದ್ದು ಆರು ಗಂಟೆಗೆ ರೇಡಿಯೋ ಹಾಕ್ಬಿಟ್ರೆ ರಾತ್ರಿ ಸಂಜೆ ಆರು ಗಂಟೆವರೆಗೆ, ಆಮೇಲೆ ಈ ಎಲ್ ಇಡಿ ಬಲ್ಬ್ ಹಾಕ್ಬಿಟ್ರೆ ರೇಡಿಯೋ ಕೇಳಕ್ ಆಗದ್ರೆ, ಈಗ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ
1: ಮೊಬೈಲ್ ಅಲ್ಲಿ. ಹೌದಾ? ಓಕೆ
2: ಮೇಡಮ್, ಯಾವ್ದಾದ್ರು ಒಂದು ಫಿಲಂ ಬಗ್ಗೆ ಕೇಳ್ಬಿಡಿ.
1: ಫಿಲಂ ಬಗ್ಗೆ ಯಾವ ಪ್ರಶ್ನೆ ಇದೆ ನನ್ನ ಹತ್ರ?
2: ಯಾವ್ದಾದ್ರು ಒಂದು ಕೇಳಿ ಮೇಡಮ್.
1: ಆಯ್ತು ಮೂರ್ತಿ ಅವರೇ. ಓಕೆ, ರಾಮಾಯಣ ಆಧರಿಸಿದಂತಹ ಪ್ರಥಮ ಕನ್ನಡ ಚಿತ್ರ ಯಾವುದು?
2: ರಾಮಾಯಣ ಆಧರಿಸಿದಂತಹ ಕನ್ನಡ ಚಿತ್ರ?
1: ಹೌದು,
2: ಪೌರಾಣಿಕನ.
1: ಪೌರಾಣಿಕ. ರಾಮಾಯಣನ ಆಧರಿಸಿ ಸಾಕಷ್ಟು ಚಿತ್ರಗಳು ಬಂದಿದೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ. ಮೊದಲನೇ ಚಿತ್ರ ಯಾವುದು?
2: ಮೊದಲನೇ ಚಿತ್ರ ಸಂಪೂರ್ಣ ರಾಮಾಯಣ
1: ಅಲ್ಲ, ಒಂದು ಕ್ಲೂ ಕೊಡ್ಲಾ?
2: ಕೊಡಿ ಮೇಡಮ್.
1: ಕನ್ನಡದ ಪ್ರಥಮ ಚಲನಚಿತ್ರ ಕೂಡ ಹೌದು ಇದು. ಯಾವುದು
2: ಕನ್ನಡ ಪ್ರಥಮ ಚಲನಚಿತ್ರ? ಪೌರಾಣಿಕ.
1: ಸತಿ ಸುಲೋಚನ. ಹಾ, ಸತಿ ಸುಲೋಚನ ಹೆಸರು ಕೇಳಿದ್ದೀರಿ ಅಲ್ವಾ?
2: ಮುಖ್ಯ ಚಿತ್ರ.
1: ಹೌದು, 1934 ಬಂದಂತಹ ಸತಿ ಸುಲೋಚನ ಏನಿದೆ ಇದು ವೈ ವಿ ರಾವ್ ಅವರು ನಿರ್ದೇಶನ ಮಾಡಿದ್ದು.
2: ಹೌದು, ಜೂಲಿ ಲಕ್ಷ್ಮಿ ಅವರ ತಂದೆ.
1: ಹೌದು, ಇದು ರಾಮಾಯಣದಲ್ಲಿ ಬರುವಂತಹ ಒಂದು ಉಪಕಥೆಯನ್ನ ಆಧರಿಸಿ ತೆಗೆದಂತಹ ಚಿತ್ರ.
2: ಈ ಚಿತ್ರ ತೆಗಿಬೇಕಾದ್ರೆ ಬಹಳಷ್ಟು ತಕರಾರು ಇತ್ತು ಮೇಡಮ್.
1: ಹೌದಾ ಸರ್? ಹಾ,
2: ಹೌದು ಹೌದು ಹೌದು, ಕೇಳಿದ್ದೀನಿ. ತಕರಾರ ಮೇಲೆ ಇದು ಒಂದು ಮುಖ್ಯ ಚಿತ್ರವನ್ನ ತಯಾರಿಸಿದ್ರು.
1: ಆಗ್ಲಿ, ಕನ್ನಡದಲ್ಲಿ ಅದೊಂದು ಇತಿಹಾಸನೇ ನಿರ್ಮಿಸ್ಬಿಡ್ತು ಅಲ್ವಾ?
2: ಹೌದು ಮೇಡಮ್,
1: ಖಂಡಿತ. ಸರಿಯಾದ ಉತ್ತರ ಹೇಳಿದ್ರಿ, ಧನ್ಯವಾದಗಳು ಸರ್. ಹೀಗೆ ಕರೆ ಮಾಡ್ತಾ ಇರಿ ಪ್ರತಿ ತಿಂಗಳು.
2: ಓಕೆ,
1: ನಮಸ್ತೆ. ಸ್ನೇಹಿತರೆ, ಸಂಪೂರ್ಣ ರಾಮಾಯಣ, ದಶಾವತಾರ, ರಾಮಾಂಜನೇಯ ಯುದ್ಧ, ಪ್ರಚಂಡ ರಾವಣ, ಭೂಕೈಲಾಸ, ಸಂಪೂರ್ಣ ರಾಮಾಯಣ, ಹೀಗೆ ಹಲವಾರು ಚಿತ್ರಗಳು ರಾಮಾಯಣವನ್ನು ಆಧರಿಸಿ ಬಂದಿದೆ. ಅದೆಲ್ಲದಕ್ಕೂ ಒಂದು ಏನು ಆಸ್ತಿವಾರ ಹಾಕ್ದಂತಹ ಚಿತ್ರ ಸತಿ ಸುಲೋಚನ ಅಂತ ಅಂದ್ಬಿಟ್ಟು ಹೇಳ್ಬೋದು. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬಂದು ಮತ್ತೆ ಪ್ರಶ್ನೆಗಳನ್ನ ಮುಂದುವರಿಸೋಣ.

0: ನಮಸ್ತೆ.
1: ಹಲೋ.
0: ಹಾ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಸರ್, ಹೆಸರು ಹೇಳಿ.
1: ನನ್ನ ಮುಡ್ನಾಕುಡಿಯಿಂದ ಲಿಂಗಪ್ಪ ಅಂತ ಮೇಡಮ್.
0: ಲಿಂಗಪ್ಪ, ಲಿಂಗಪ್ಪ ಅವರು ಮೊದಲನೇ ಬಾರಿನ ಕರೆ ಮಾಡ್ತಾ ಇರೋದು?
1: ಇಲ್ಲ ಮೇಡಮ್, ಮಾಡ್ತಾ ಇದೆ.
0: ಮಾಡಿದ್ದೀರಿ, ಓಕೆ. ಏನ್ ಮಾಡ್ಕೊಂಡಿರೋದು ಲಿಂಗಪ್ಪ ಅವರು?
1: ಟೀಚರ್ ಮೇಡಮ್.
0: ಟೀಚರ್, ಓಕೆ. ಎಲ್ಲಿ ಸರ್?
1: ಗುಂಡ್ಲುಪೇಟೆ.
0: ಗುಂಡ್ಲುಪೇಟೆ, ಓಕೆ. ಈಗ ಪ್ರಶ್ನೆ ನಿಮಗೆ ಲಿಂಗಪ್ಪ ಅವರೇ, ಅತಿ ಹೆಚ್ಚು ಪಿರಮಿಡ್ಗಳಿರುವುದು ಯಾವ ದೇಶದಲ್ಲಿ? ಹಲೋ ಹಲೋ. ಹಾ, ಪ್ರಶ್ನೆ ಕೇಳಿಸ್ತಾ? ಹಾ, ಅತಿ ಹೆಚ್ಚು ಪಿರಮಿಡ್ಗಳು ಇರೋದು ಯಾವ ದೇಶದಲ್ಲಿ?
1: ಪಿರಮಿಡ್.
0: ಹೌದು, ಪಿರಮಿಡ್ಸ್.
1: ಜಪಾನ್ ಅಲ್ಲ.
0: ಅಲ್ಲ,
1: ಪಿರಮಿಡ್
0: ಓಕೆ, ಆಗತ್ತೆ, ತೊಂದರೆ ಇಲ್ಲ, ನೆನಪು ಮಾಡ್ಕೊಳ್ಳಿ. ನೆನಪಾದ್ರೆ ಹೇಳಿ, ಇಲ್ಲ ಅಂದ್ರೆ ನಾನಂತೂ ಉತ್ತರ ಹೇಳಿಯೇ ಹೇಳ್ತೀನಿ. ಅತಿ ದೊಡ್ಡ ಪಿರಮಿಡ್ ಎಲ್ಲಿದೆ ಲಿಂಗಪ್ಪ ಅವರೇ? ಅತಿ ದೊಡ್ಡ ಪಿರಮಿಡ್ ಎಲ್ಲಿದೆ, ಯಾವ ದೇಶದಲ್ಲಿದೆ? ಗೀಜಾ ಪಿರಮಿಡ್ ಬಗ್ಗೆ, ಪಿರಮಿಡ್ ಆಫ್ ಗೀಜಾ ಬಗ್ಗೆ ಕೇಳಿದಿವಿ ಅಲ್ಲ, ಈಜಿಪ್ಟ್ ಅಲ್ಲಿ ಇರೋದು. ಈಜಿಪ್ಟ್ ಅಲ್ಲಿ ಇದಾವೆ, ಆದ್ರೆ ಸಂಖ್ಯೆ ಎಲ್ಲಿ ಜಾಸ್ತಿ ಇರೋದು ಅನ್ನೋದು ಪ್ರಶ್ನೆ. ಹಾ, ಸುಡಾನ್ ಅಲ್ಲಿ. ಹಾ, ಈಜಿಪ್ಟ್ ಅಲ್ಲಿ ಇದೆ, ಸುಡಾನ್ ಅಲ್ಲಿ. ಸುಡಾನ್ ದೇಶದ ಹೆಸರು ಕೇಳಿದಿರಿ ಅಲ್ವಾ? ಹಾ ಹೌದು, ಸುಡಾನ್ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಿರಮಿಡ್ಗಳು ಇದಾವೆ. ಈಜಿಪ್ಟು ಹೌದು, ಸರಿಯಾದ ಉತ್ತರನೇನೆ. ಈಜಿಪ್ಟ್ ಅಲ್ಲಿ ನೋಡಿ, 150ರವರೆಗೂ ಪಿರಮಿಡ್ಗಳು ಇದಾವೆ. 118ರಿಂದ 138 ಪಿರಮಿಡ್ಗಳು ಇದುವರೆಗೂ ಸಿಕ್ಕಿದೆ ಅಂತ ಹೇಳ್ತಾರೆ. ಆದ್ರೆ ಸುಡಾನ್ ಅಲ್ಲಿ 200ರಿಂದ 255 ಪಿರಮಿಡ್ಗಳವರೆಗೂ ಇದಾವಂತೆ. ಹಾ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಸುಡಾನ್ ಅಲ್ಲಿ. ಓಕೆ, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಸ್ನೇಹಿತರೆ, ಕುಶ್ ವಂಶದ ನೂಬಿಯನ್ ಅನ್ನೋ ಒಂದು ರಾಜನಿಂದ ಶುರುವಾಗಿ, ಸೊ ಈ ಒಂದು ಏನು ಪಿರಮಿಡ್ಗಳ ನಿರ್ಮಾಣ ಸುಡಾನ್ನಲ್ಲಿ ಕೂಡ ಶುರುವಾಯಿತು. ಈಜಿಪ್ಟ್ನಲ್ಲಿ ಆದ 1000 ವರ್ಷಗಳ ನಂತರ ಸುಡಾನ್ನಲ್ಲಿ ಈಜಿಪ್ಟ್ ಏನು ಪಿರಮಿಡ್ಗಳ ನಿರ್ಮಾಣ ಶುರುವಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಈಜಿಪ್ಟ್ನಲ್ಲಿ ಇರೋವಂತಹ ಪಿರಮಿಡ್ಗಳಷ್ಟು ಗಾತ್ರ ಸುಡಾನ್ನ ಪಿರಮಿಡ್ಗಳಿಗೆ ಇಲ್ಲ. ಸೊ 20-30 ಮೀಟರ್ಗಳಷ್ಟು ಎತ್ತರ ಮಾತ್ರ ಇಲ್ಲಿ ನಾವು ಸುಡಾನ್ನ ಒಂದು ಪಿರಮಿಡ್ಗಳಲ್ಲಿ ಕಾಣಬಹುದು. ಸೊ ಈ ಒಂದು ಮಾಹಿತಿ ಜೊತೆಗೆ ನೋಡೋಣ ಮುಂದಿನ ಕರೆ ಯಾರ್ದಿದೆ. ಹಲೋ ನಮಸ್ತೆ.
2: ಹಲೋ.
0: ಹಾ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಿವೇದಿತ ಸಿಸ್ಟರ್ ಅವರಿಗೆ ನಂಜುಗಳು ಮಹೇಶ್ ನಾಯ್ಕ ನಮಸ್ಕಾರಗಳು ಮೇಡಮ್.
0: ಓಕೆ, ಮಹೇಶ್ ಅವರೇ ಹೇಗಿದ್ದೀರಿ?
2: ಆರಾಮ್ ಮೇಡಮ್.
0: ಆರಾಮ್, ಓಕೆ. ಸೊ ಪ್ರಶ್ನೆ ಕೇಳ್ಬಿಡದ ಸರ್ ನಿಮ್ಗೆ?
2: ಕೇಳಿ ಮೇಡಮ್.
0: ಓಕೆ, ಈಗ ನಿಮ್ಗೆ ಪ್ರಶ್ನೆ, ಕೃಷ್ಣನ ಬಿಲ್ಲಿನ ಹೆಸರೇನು? ಕೃಷ್ಣ, ಭಗವಾನ್ ಶ್ರೀಕೃಷ್ಣನ ಬಿಲ್ಲು, ಅವನ ಕೈಯಲ್ಲಿ ಕೂಡ ಬಿಲ್ ಇರತ್ತೆ ಅಲ್ವಾ, ಅದರ ಹೆಸರೇನು ಅನ್ನೋದು ನಿಮ್ಮ ಪ್ರಶ್ನೆ. ಗಾಂಡೀವ ಅರ್ಜುನಂದು, ಕೋದಂಡ ಶ್ರೀರಾಮಂದು ಅಲ್ವಾ? ಹೌದು, ಇಲ್ಲಿ ತೊಂದ್ರೆ ಇಲ್ಲ. ಸಾರಂಗಪಾಣಿ ಅನ್ನೋ ಹೆಸರು ಕೇಳಿದಿರಿ ಅಲ್ವಾ? ಸಾರಂಗಪಾಣಿ ಅಂತ ಹೆಸರಿಡ್ತಾರೆ ಅಲ್ವಾ? ಹೌದಾ, ಸರಿ. ಸಾರಂಗ ಅಂತ ಅನ್ನೋದು ಶಾರಂಗ ಅಂತ ಕೂಡ. ಸಾರಂಗ ಶಾರಂಗ ಅನ್ನೋದು ಕೃಷ್ಣನ ಬಿಲ್ಲಿನ ಹೆಸರು, ಅದಕ್ಕೆ ಕೆಲವಷ್ಟು ಜನ ಸಾರಂಗಪಾಣಿ ಅಂತ ಕೂಡ ಹೆಸರಿಡ್ತಾರೆ, ಹಾಗಂದ್ರೆ ಕೃಷ್ಣ ಅಂತ.
2: ಸರಿ ಮೇಡಮ್, ನಮ್ಮ ಮೈಸೂರು ಆಕಾಶವಾಣಿ ಬಗ್ಗೆ ಒಂದು ಆರ್ಟಿಕಲ್ ಬರ್ರಿ ಮೇಡಮ್, ತುಂಬಾ ಬೇರೆ ಕಾರ್ಯಕ್ರಮಗಳೆಲ್ಲ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತೀರ. ಕನ್ನಡ ಚಿತ್ರರಂಗದ ಬಗ್ಗೆ ಬರ್ದಿದ್ರ
0: ಖಂಡಿತ ಖಂಡಿತ. ಮಹೇಶ್ ಅವರೇ, ಕರೆ ಮಾಡಿದ್ರಿ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತೀರಿ ಹಾಗೆ. ಓಕೆ ಸ್ನೇಹಿತರೆ, ದೇವಶಿಲ್ಪಿ ವಿಶ್ವಕರ್ಮನಿಂದ ಈ ಒಂದು ಸಾರಂಗ ಬಿಲ್ಲಿನ ತಯಾರಾಗತ್ತೆ, ಬಿಲ್ಲು ತಯಾರಾಗತ್ತೆ. ಜರಾಸಂಧನನ್ನ ಎದುರಿಸೋದಕ್ಕೆ ಅವನನ್ನ ಒಂದು ಅವನ ಒಂದು ಅವನ ಉಪಟಳ ಜಾಸ್ತಿ ಆದಾಗ, ಸೊ ಅವನ ಹತ್ಯೆ ಮಾಡೋದಕ್ಕೆ, ಅವನ ಸಂಹಾರ ಮಾಡೋದಕ್ಕೆ ಕೃಷ್ಣನಿಗೆ ಈ ಒಂದು ಬಿಲ್ಲನ್ನು ವಿಶ್ವಕರ್ಮ ಮಾಡಿಕೊಡ್ತಾನೆ ಅಂತ ಅಂದ್ಬಿಟ್ಟು ಪುರಾಣ ಹೇಳತ್ತೆ. ಓಕೆ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಮಸ್ತೆ ಮೇಡಮ್, ನನ್ನ ಹೆಸರು ಶಾರದಾ ಅಂತ.
0: ಶಾರದಾ, ಶಾರದಾ ಅವರು ಹಿಂದೆ ಕೂಡ ಕರೆ ಮಾಡಿದ್ರಿ.
3: ಮಾಡ್ತಾ ಇರ್ತೀನಿ ಮೇಡಮ್.
0: ಎಲ್ಲಿರೋದು ಶಾರದಾ ಅವರು?
3: ಎಚ್ಎನ್ಎಲ್ಲಿ ಅವರು ಮೇಡಮ್. ಎಚ್ಎನ್ಎಲ್ಲಿ ಅಂತ ಬರುತ್ತೆ, ಬನ್ನೂರ್ ಹತ್ರ.
0: ಬನ್ನೂರ್ ಹತ್ರ, ಓಕೆ. ಕೇಳ್ತಾ ಇದ್ದೀರಾ ಎಲ್ಲಾ ಕಾರ್ಯಕ್ರಮಗಳನ್ನ ಶಾರದಾ ಅವರು?
3: ಬಾಣ ಸಂಗತಿನೇ ರೇಡಿಯೋ ಮೇಡಮ್.
0: ಓ ಸರಿ ಸರಿ, ಖುಷಿ ಆಯ್ತು.

0: ಈಗ ನಿಮಗೆ ಪ್ರಶ್ನೆ.
1: ಮೈ
0: ಲೈಫ್ ಮೈ ಮ್ಯೂಸಿಕ್ ಅನ್ನೋದು ಒಬ್ಬ ಸಂಗೀತಗಾರನ ಜೀವನ ಚರಿತ್ರೆ, ಆತ್ಮಚರಿತ್ರೆ. ಯಾರು ಆ ಸಂಗೀತಗಾರ ಅನ್ನೋದು ನಿಮ್ಮ ಪ್ರಶ್ನೆ.
1: ಮೈ ಲೈಫ್ ಮೈ
0: ಮೈ ಮ್ಯೂಸಿಕ್
1: ಅಂದ್ರೆ ಕರ್ನಾಟಕದವ್ರು ಇಲ್ಲ ಅಂತ ಅನ್ಕೋತೀನಿ.
0: ಸಿತಾರ್ ವಾದಕರು, ಇವರು ಅಂತಾರಾಷ್ಟ್ರೀಯ ಖ್ಯಾತಿಯ ಸಿತಾರ್ ವಾದಕರು.
1: ಅಷ್ಟು ಗೊತ್ತಿಲ್ಲ ಮೇಡಮ್.
0: ಓಕೆ, ಪಂಡಿತ್ ರವಿಶಂಕರ್ ಅವ್ರ ಬಗ್ಗೆ ಕೇಳಿದಿರಿ ಅಲ್ವಾ? ಹಾ, ಪಂಡಿತ್ ರವಿಶಂಕರ್ ಅವರ ಆತ್ಮಚರಿತ್ರೆ ಮೈ ಲೈಫ್ ಮೈ ಮ್ಯೂಸಿಕ್.
1: ಥ್ಯಾಂಕ್ ಯು ಮೇಡಮ್, ನಿಮ್ಮ ಅನುಭವ ಚೆನ್ನಾಗಿ ಪ್ರಶ್ನೋತ್ತರದಲ್ಲಿ ಬಿಡಿಸಿ ವಿವರವಾಗಿ ಕೊಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್.
0: ಓಕೆ, ಧನ್ಯವಾದಗಳು ಶಾರದಾ ಅವರೇ. ಹೀಗೆ ಕರೆ ಮಾಡ್ತಾ ಇರಿ, ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ. ನಮಸ್ತೆ ಸ್ನೇಹಿತರೆ. 1969 ಬಂದಂತಹ ಈ ಆಟೋಬಯೋಗ್ರಫಿ ಜೀವನ ಚರಿತ್ರೆ ಏನಿದೆ, ಪಂಡಿತ್ ರವಿಶಂಕರ್ ಅವರ ಒಂದು ಜೀವನ ಯಾನವನ್ನು ನಮಗೆ ಹೇಳುತ್ತೆ. ನಾವೆಲ್ಲ ಪಂಡಿತ್ ರವಿಶಂಕರ್ ಅವರ ಸಂಗೀತವನ್ನು ಕೇಳಿ ಆಸ್ವಾದಿಸಿದ್ದೀವಿ. ಈಗ ಅವರ ಮಕ್ಕಳಾದ ಅನುಷ್ಕಾ ಮತ್ತು ನೋರಾ ಜೋನ್ಸ್ ಕೂಡ ಅವರ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಅವರಿಂದ ಈ ಒಂದು ಇವರ ಸಂಗೀತದ ಕಲಿಕೆ ಶುರುವಾಯಿತು. ಮತ್ತು ಆಕಾಶವಾಣಿಯ ಸಂಗೀತ ನಿರ್ದೇಶಕರು ಕೂಡ ಪಂಡಿತ್ ರವಿಶಂಕರ್ ಅವರು ಆಗಿದ್ದರು ಅಂತ ಅನ್ನೋದು ನಮಗೆಲ್ಲ ಒಂದು ಹೆಮ್ಮೆಯ ಪ್ರಶ್ನೆ. ಅಪ್ಪು ಟ್ರಿಲಾಜಿ ಅನ್ನೋ ಸತ್ಯಜಿತ್ ರೇ ಅವರ ಚಲನಚಿತ್ರಕ್ಕೆ ಕೂಡ ಪಂಡಿತ್ ರವಿಶಂಕರ್ ಅವರದೇ ಒಂದು ಏನು ಸಂಗೀತ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸಂಗೀತವನ್ನು ಸಿತಾರನ್ನು ಪ್ರಸಿದ್ಧಿಗೊಳಿಸಿದವರಲ್ಲಿ ರವಿಶಂಕರ್ ಅವರ ಹೆಸರು ಮೊದಲು ಬರುತ್ತೆ. ಸೊ ಅವರನ್ನು ನೆನಪಿಸ್ಕೊಳ್ತಾ ಮುಂದಿನ ಪ್ರಶ್ನೆ ಯಾರಿಗೆ ನೋಡೋಣ. ಹಲೋ, ನಮಸ್ತೆ.
2: ಆತ್ಮೀಯ ಸಹೋದರಿ ನಿವೇದ ಅವರಿಗೆ ಖ್ಯಾತಿಯಲ್ಲಿ ಸೋಮಶೇಖರ್ ಮಾಡುವ ಅನಂತ ಧನ್ಯವಾದಗಳು.
0: ಸೋಮಶೇಖರ್ ಅವರೇ, ಕರೆ ಸಿಕ್ಕೇ ಇರಲಿಲ್ಲ, ಈಗ ಈ ವಾರ ಕೂಡ ಈ ತಿಂಗಳು ಕೂಡ ಕರೆ ಸಿಕ್ಕಿಬಿಟ್ಟಿದೆ.
2: ಸ್ಟಾರ್ಟಿಂಗ್ ಇಂದ ಪ್ರಯತ್ನ ಪಟ್ಟೆ, ಆರ್ ರಿಂಗ್ ಆಯ್ತು, ಬೇರೆ ಫೋನ್ ಎತ್ಕೊಂಡ್ರಿ, ನಮ್ಮ ಫೋನ್ಗೆ ಅದೃಷ್ಟ ಇರಲಿಲ್ಲ.
0: ಹೌದಾ? ಓಕೆ, ಒಟ್ನಲ್ಲಿ ನಿಮ್ಗೆ ಕರೆ ಸಿಕ್ತಲ್ಲ, ಖುಷಿ ಆಯ್ತು.
2: ಮಾತಾಡೋದು ಅದೇ ನಿಮ್ಗೆ ತುಂಬಾ ಆನಂದ ಸಹೋದರಿ.
0: ನಮಗೂ ಅಷ್ಟೇ, ನಿಮ್ಗೆ ಮತ್ತೆ ಕರೆ ಸಿಕ್ಕಿರೋದು ನಮ್ಗೆ ಕೂಡ ಖುಷಿ ಆಗಿದೆ. ಓಕೆ, ಸೋಮಶೇಖರ್ ಅವರೇ ಪ್ರಶ್ನೆ ಕೇಳ್ಬಿಡೋಣ. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಜಿಗಿಯಲಾಗದ ಅಂದ್ರೆ ಜಂಪ್ ಮಾಡಕ್ಕೆ ಆಗದೆ ಇರುವಂತಹ ಸಸ್ತನಿ ಯಾವುದು?
2: ವಿಜಯನಗರಕ್ಕೆ
0: ಜಂಪ್ ಮಾಡಕ್ ಆಗದೆ ಇರುವಂತಹ ಸಸ್ತನಿ ಪ್ರಾಣಿ ಯಾವುದು? ನಾಲ್ಕು ಕಾಲಿನ ಪ್ರಾಣಿ ಯಾವುದು? ಈಗ ಪ್ರಾಣಿಗಳಿದಾವೆ ಅಲ್ಲ, ನಾಲ್ಕು ಕಾಲಿನ ಪ್ರಾಣಿಗಳು ಸಾಕಷ್ಟಿದಾವೆ. ಹಲೋ,
2: ವಿಜಯನಗರ ಬಂದದ್ದು ಆನೆ.
0: ಸರಿಯಾಗಿ ಹೇಳ್ಬಿಟ್ರಲ್ಲ,
2: ಅಲ್ಲಿ ಆನೆ ಅಂಬಾರಿ ಶುರು ಮಾಡಿದಾಗ ಆನೆ ಬಂದದ್ದು.
0: ಓಕೆ, ನಿಮ್ಗೆ ಪ್ರಶ್ನೆ ಕೇಳಿಸ್ತಾ ಗೊತ್ತಾಯ್ತಾ ಸೋಮಶೇಖರ್ ಅವರೇ? ಜಿಗಿಯಲಾಗದಂತಹ ಪ್ರಾಣಿ ಯಾವುದು ಅಂತ ಕೇಳಿದ್ದೆ, ಆನೆ ಅನ್ನೋ ಉತ್ತರ ಹೇಳಿದ್ರಿ, ಸರಿಯಾಗಿದೆ. ಓಕೆ, ನಮಸ್ತೆ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಸ್ನೇಹಿತರೆ, ಇಲ್ಲಿ ಜಿಗಿಯಲಾಗದ ಸಸ್ತನಿ ಆನೆ ಅಂತ ಅನ್ನೋದಿದೆ. ಬಟ್ ಯಾವ ರೀತಿಯಲ್ಲಿ ಜಿಗಿಯಕ್ಕಾಗದೇ ಇರೋದು ಅಂತಂದರೆ, ಈಗ ರೈನೋಸಾರಸ್ಸು, ಹಿಪ್ಪೋಪೋಟಮಸ್ಸು ಮತ್ತು ಸ್ಲಾತ್ ಎಲ್ಲ ಏನಿದೆ ಅವುಗಳು ಕೂಡ ಜಿಗಿಯಕ್ಕಾಗದೇ ಇರೋ ಪ್ರಾಣಿ ಅಂತ ಹೇಳ್ತಾರೆ. ಆದರೆ ಇವೆಲ್ಲವನ್ನೂ ಯಾವುದೋ ಒಂದು ಕ್ಷಣದಲ್ಲಿ ನಾಲ್ಕೂ ಕಾಲುಗಳನ್ನ ಗಾಳಿಯಲ್ಲಿ ಆಡಿಸೋ ಅಷ್ಟಾದರೂ ಜಂಪ್ ಮಾಡ್ತವೆ. ಆದರೆ ಆನೆ ಏನಿದೆ ಗೊತ್ತಲ್ಲ, 6,000 kgಗಿಂತ ಹೆಚ್ಚು ಒಂದು ದೇಹದ ಭಾರ ಇರುತ್ತೆ. ಸೊ ಆನೆ ಏನಿದೆ ಯಾವತ್ತಿಗೂ ಕೂಡ ಇಡೀ ದೇಹವನ್ನು ಅಂದರೆ ಇಡೀ ನಾಲ್ಕು ಕಾಲುಗಳನ್ನ ಒಂದು ಏನು ಗಾಳಿಯಲ್ಲಿ ಇಟ್ಕೊಂಡು ಅದು ಜಂಪ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜಿಗಿಯಲಾಗದಂತಹ ಸಸ್ತನಿ ಯಾವುದು ಅಂತ ಅಂದರೆ ನಾವು ಆನೆ ಅಂತ ಅಂದ್ಬಿಟ್ಟು ಉತ್ತರ ಹೇಳಬೇಕಾಗುತ್ತೆ. ಸೊ ಆದರೆ ಓಟದಲ್ಲಿ ಮಾತ್ರ ಆನೆ ತುಂಬ ಫಾಸ್ಟ್, 40 km/h ವೇಗದಲ್ಲಿ ಆನೆ ಓಡುತ್ತೆ. ಸೊ ಸಾಕಷ್ಟು ಅಪಘಾತಗಳೇನಾಗ್ತವೆ, ಆನೆಯನ್ನು ಕೆಣಕಿ ಜನ ಏನು ಅಪಘಾತಗಳನ್ನ ತಂದುಕೊಳ್ತಾರೆ, ಸೊ ಅದಕ್ಕೆ ಈ ಆನೆಯ ಈ ಒಂದು ಓಟ ಕೂಡ ಕಾರಣ ಆಗುತ್ತೆ. ಓಕೆ, ಮುಂದಿನ ಕರೆ ನೋಡೋಣ ಯಾರ್ದಿದೆ. ಹಲೋ, ನಮಸ್ತೆ. ಓಕೆ, ಕಟ್ ಆಯ್ತು. ಹಲೋ
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾವು ನಾಗಮಂಗಲದಿಂದ ರಾಧಾ ಹಿರಿಯಣ್ಣ ಅಂತ.
0: ಓಕೆ, ರಾಧಾ ಅವ್ರು ಕಳೆದ ಬಾರಿ ಕೂಡ ಕರೆ ಮಾಡಿದ್ರಿ ಅಲ್ವಾ?
3: ಹೌದು ಮೇಡಮ್, ಸುಮಾರ್ ದಿವಸ ಆಗಿತ್ತು, ಈಗ ಸಿಕ್ಕಿ ನಡುವೆ ಸಿಕ್ಕಿರ್ಲಿಲ್ಲ, ಈಗ ಸಿಕ್ತು ಮೇಡಮ್, ಖುಷಿ ಆಯ್ತು.
0: ಖುಷಿ ಆಯ್ತು ನಮ್ಗೂ ಕೂಡ ರಾಧಾ ಅವರೇ. ಈಗ ನಿಮ್ಗೆ ಪ್ರಶ್ನೆ, ರಾಧಾ ಅವ್ರು ಏನ್ ಮಾಡ್ಕೊಂಡಿರೋದು? ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ? ಕೇಳ್ತಾ ಇರ್ತೀರಾ, ಭಾಗವಹಿಸ್ತಾನು ಇರ್ತೀರಿ ಅಲ್ವಾ? ತುಂಬಾ ಖುಷಿ ವಿಚಾರ ರಾಧಾ ಅವರೇ. ಈಗ ನಿಮ್ಗೆ ಪ್ರಶ್ನೆ, ಸಂಸ್ಕೃತ ಸಾಹಿತ್ಯದ ರಚನೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಇಬ್ಬರು ಸಾಹಿತಿಗಳಿದ್ದಾರೆ, ಯಾರ್ದಾದ್ರೂ ಒಬ್ಬರ ಹೆಸರು ಹೇಳಿ ನೀವು.
3: ಸಂಸ್ಕೃತ

0: ಹೌದಾ ಮೇಡಮ್?
1: ಈಗ ಭಾರತೀಯ ಭಾಷೆಗಳಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿಗಳು ಸಲ್ತವೆ, ಕನ್ನಡಕ್ಕೆ ಕೂಡ ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಅಲ್ವಾ? ಸೊ ಹಾಗೆ ಸಂಸ್ಕೃತ ಭಾಷೆ ಸಾಹಿತ್ಯ ರಚನೆಗೆ,
0: ಮಾಸ್ತಿ ವೆಂಕಟೇಶ್
1: ಅಲ್ಲ
0: ಅವರು.
1: ಅಲ್ಲ ಅಲ್ಲ, ಅದು ಕನ್ನಡ, ಕನ್ನಡ ಸಣ್ಣ ಕಥೆಗಳ ಜನಕ ಅಂತೀವಿ, ಮಾಸ್ತಿ ಅವರಿಗೆ ದೊರೆತಿದ್ದು ಕನ್ನಡ. ಇವರು ಕರ್ನಾಟಕದವರಲ್ಲ, ಸಂಸ್ಕೃತ ಸಾಹಿತ್ಯ ರಚನೆ.
0: ಪಂಡಿತ್ ಭೀಮ್ಸೇನ್ ಜೋಶಿ ಮೇಡಮ್.
1: ಅಲ್ಲ, ಇಬ್ಬರಿಗೆ ಬಂದಿದೆ. ಮೊದಲನೇ ಬಾರಿ ಜ್ಞಾನಪೀಠ ಪ್ರಶಸ್ತಿ ಸಂಸ್ಕೃತ ಸಾಹಿತ್ಯಕ್ಕಾಗಿ ಬಂದಿದ್ದು ಸತ್ಯವ್ರತ ಶಾಸ್ತ್ರಿಗಳು ಅವರಿಗೆ, 2006ರಲ್ಲಿ ಬಂತು. ಇನ್ನೊಂದೇನಿದೆ, ಅದು ಇತ್ತೀಚೆಗೆ ಅಂದರೆ ನಮ್ಮ ಏನು ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ 2023ರಲ್ಲಿ ಅವರಿಗೆ ಅವರ ಒಂದು ಸಂಸ್ಕೃತ ಸಾಹಿತ್ಯ ರಚನೆಗಳಿಗಾಗಿ ಅವರಿಗೆ ಜ್ಞಾನಪೀಠ ಸಂದಿತು. ಓಕೆ, ಸರಿಯಾದ ಉತ್ತರ. ಪ್ರಯತ್ನ ಪಟ್ರಿ ರಾಧಾ ಅವರೇ, ಧನ್ಯವಾದಗಳು ಹೀಗೆ ಕರೆ ಮಾಡ್ತಾ ಇರಿ.
0: ಮೇಡಮ್ ಖುಷಿ ಆಯ್ತು ಮೇಡಮ್. ನಮ್ಮ ಮಗನು ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ಕೋತಿದ್ದಾನೆ ಮೇಡಮ್. ಬಿಕಾಮ್ ಆಯ್ತು
1: ಹೌದಾ? ಓಕೆ,
0: ಅವನಿಗೆ ಕ್ವಶನ್ಗಳೆಲ್ಲ ನಾನು ಬರ್ಕೊಂಡು ಇದು ಕಳುಹ ಇದು ಮಾಡ್ತೀವಿ ಮೇಡಮ್.
1: ಓ, ತುಂಬ ಖುಷಿ
0: ನೀವು
1: ವಿಚಾರ.
0: ಚೆನ್ನಾಗಿ ನಡ್ಕೊಡ್ತೀರೋ ಮೇಡಮ್, ತುಂಬ ಎಲ್ಲ ನಮಗೆ ಮಾಹಿತಿ ಕೊಡ್ತೀರಾ, ತುಂಬ ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ.
1: ಧನ್ಯವಾದಗಳು ರಾಧಾ ಅವರೇ. ನೀವು ಕೂಡ ಮರೀದೆ ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹೇಳ್ತೀರಾ, ಭಾಗವಹಿಸ್ತೀರಾ ಅಲ್ವಾ? ಅದು ಕೂಡ ನಮಗೆ ತುಂಬ ಸಂತೋಷದ ವಿಚಾರ. ಸೊ ನಿಮ್ಮ ಮಗನಿಗೆ ಕೂಡ ಆಲ್ ದ ವೆರಿ ಬೆಸ್ಟ್, ಅವನ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಹಾರೈಕೆ. ಓಕೆ,
0: ನಿಮ್ಮ ಆಶೀರ್ವಾದದಿಂದ ಆಗ್ಬಿಡ್ಲಿಕ್ಕೆ ಮೇಡಮ್,
1: ಆಶೀರ್ವಾದ
0: ತುಂಬ
1: ಅಲ್ಲ,
0: ಖುಷಿ
1: ಹಾರೈಕೆ
0: ಆಯ್ತು ಮೇಡಮ್.
1: ಖಂಡಿತ, ಎಲ್ಲರ ಹಾರೈಕೆ. ಓಕೆ, ಹೀಗೆ ಕಾರ್ಯಕ್ರಮ ಕೇಳ್ತಾ ರೀ, ಕರೆ ಮಾಡ್ತಾ ರೀ. ನಮಸ್ತೆ.
0: ನಮಸ್ಕಾರ
1: ನಮಸ್ತೆ
0: ಮೇಡಮ್.
1: ನಮಸ್ತೆ. ಸ್ನೇಹಿತರೆ, ಮೊದಲನೇ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಶ್ರೀ ಸತ್ಯವ್ರತ ಶಾಸ್ತ್ರಿಗಳವರಿಗೆ. ಸೊ ಅವರು 3 ಮಹಾಕಾವ್ಯಗಳನ್ನ ರಚಿಸಿದ್ದಾರೆ, 3 ಖಂಡಕಾವ್ಯಗಳನ್ನ ರಚಿಸಿದ್ದಾರೆ, ಹಾಗೆ ಒಂದು ಪತ್ರಕಾವ್ಯವನ್ನು ಕೂಡ ಸತ್ಯವ್ರತ ಶಾಸ್ತ್ರಿಗಳವರು ರಚಿಸಿದ್ದಾರೆ. ಸೊ ಈಗ 2023ರಲ್ಲಿ ಜಗದ್ಗುರು ರಾಮಭದ್ರಾಚಾರ್ಯ ಅವರಿಗೆ ಅವರ ಸಂಸ್ಕೃತ ರಚನೆಗಳಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಸೊ ಈ ಮಾಹಿತಿಯೊಂದಿಗೆ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ, ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ.

0: ನೋಡೋಣ ಮುಂದಿನ ಪ್ರಶ್ನೆ ಯಾರಿಗೆ. ಹಲೋ ನಮಸ್ತೆ.
1: ಹಲೋ.
0: ಹಾ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಮಾಧವನ್, ಚೆನ್ನೈಲಿ.
0: ಚೆನ್ನೈಯಿಂದ ಮಾಧವನ್ ಅವರು. ಸರ್ ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ,
0: ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಶುರುವಾದಾಗಿಂದ? ಕೇಳ್ತಾ ಇದ್ದೀರಿ, ಖುಷಿ ಆಯ್ತು. ಸರ್ ನೀವು ದೂರದ ಚೆನ್ನೈಯಿಂದ ಕಾಲ್ ಮಾಡಿರೋದು. ಓಕೆ, ಈಗ ನಿಮಗೆ ಪ್ರಶ್ನೆ. ಗುಲಾಬಿ ಬಣ್ಣದ ಬೆವರನ್ನ ಹರಿಸುವಂತಹ ಪ್ರಾಣಿ ಯಾವುದು? ಅಲ್ಲ, ಗುಲಾಬಿ ಬಣ್ಣದ ಬೆವರು. ಹಾ ಹೌದು, ಇದೊಂದು ಸಸ್ಯಾಹಾರಿ ಪ್ರಾಣಿ. ಅಲ್ಲ ಅಲ್ಲ, ಕಸ್ತೂರಿ ಮೃಗದ್ದು ಸುವಾಸನೆ ಅಲ್ಲ ಸರ್. ಹೌದು, ಇದು ಪಿಂಕ್ ಕಲರ್ದು ಸ್ವೆಟ್ ಬೆವರು. ಹಾ, ಸಸ್ಯಾಹಾರಿ ಪ್ರಾಣಿ, ಒಂಥರ ಬೃಹತ್ ಆಗಿರುವಂತಹ ಪ್ರಾಣಿ. ಆನೆ ಅಲ್ಲ, ಇನ್ನೊಂದು ಹಿಪ್ಪೋಪೊಟಾಮಸ್. ಅಲ್ಲ, ಹಿಪ್ಪೋಪೊಟಾಮಸ್. ಹಾ, ಹಿಪ್ಪೋ ಹಿಪ್ಪೋ ಅಂತೀವಲ್ಲ, ಹಿಪ್ಪೋಪೊಟಾಮಸ್. ಸೊ ಇದರ ಬೆವರು ಏನಿದೆ ಅದು ಪಿಂಕ್. ಹಾ ಹೌದು, ಇದರ ಬೆವರು ಏನಿದೆ ಅದು ಪಿಂಕ್ ಕಲರ್ ಇರುತ್ತೆ ಅಂತ ಅಂದ್ಬಿಟ್ಟು ಅದೊಂದು ಹೇಳ್ತಾರೆ. ಹೇಳ್ತಾರೆ ಅಲ್ಲ, ಪಿಂಕ್ ಬಣ್ಣದ್ದಾಗಿರತ್ತೆ. ಸೊ ಇದು ಏನು ಇದರ ಹಿಪ್ಪೋ.
1: ಜಲ್ಪಾಯಿಗುರಿಲಿ ಹೋಗಿದ್ದೆ ಮೇಡಮ್, ಇದ್ರದ್ದು ಇದಿದೆ ಅಲ್ಲಿ.
0: ಹಾ ಹಾ,
1: ಅಲ್ಲಿ ಜಲ್ಪಾಯಿಗುರಿಲಿ ಇದು, ಅಲ್ಲಿ ಬಂದು ನೀರು ಕುಡಿಯತ್ತೆ, ಹೋಗಿ ಅಲ್ಲಿ ನೋಡ್ಕೊಂಡ್ ಬಂದಿದ್ದೆ.

0: ಓಕೆ.
1: ಅದು ತುಂಬಾ ದೂರದಿಂದ ನಮ್ಮನ್ನ ತೋರಿಸ್ತಾರೆ.
0: ಓಕೆ ಓಕೆ, ಸರಿ ಸರಿ. ಮೈಸೂರು ಮೃಗಾಲಯದಲ್ಲಿ ಕೂಡ ಇದೆ ಸರ್?
1: ಅಲ್ಲ, ರಾಣಿ ಇಲ್ಲಿ ಇದೆ, ಅಲ್ಲಿ ನ್ಯಾಚುರಲ್ ಆಗಿ ಓಡಾಡ್ತಾರೆ.
0: ಹೌದು ಹೌದು, ಸಫಾರಿನಲ್ಲಿ. ಕರೆಕ್ಟ್,
1: ಸಫಾರಿ ಜಲಪಾಯಿ.
0: ಓಕೆ, ಇದರಲ್ಲಿ ಎರಡು ಕೆಮಿಕಲ್ ಇರತ್ತಂತೆ, ಹಿಪ್ಪೋಸಿಡೋರಿಕ್ ನಾರ್ ಹಿಪ್ಪೋಸುಡೋರಿಕ್ ಅಂತ ಅನ್ನೋದು. ಎರಡು ಕೆಮಿಕಲ್ಸು ಇದರ ಒಂದು ಬೆವರನ್ನ ಏನ್ ಮಾಡತ್ತೆ, ರೆಡ್ ಮತ್ತೆ ಆರೆಂಜ್ ಆಗಿ ಆಚೆ ಬರುತ್ತೆ. ಅದು ಎರಡೂ ಸೇರಿ ಒಂದೇನು ಪಿಂಕ್ ಬಣ್ಣದ್ದಾಗಿ ಇದರ ಬೆವರು ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದೇನಿದೆ, ಇದಕ್ಕೆ ನ್ಯಾಚುರಲ್ ಆಗಿ ಇದು ಸನ್ಸ್ಕ್ರೀನ್ ಕೆಲಸ ಮಾಡುತ್ತೆ, ಜೊತೆಗೆ ಆಂಟಿಬಯೋಟಿಕ್ಸ್, ಆ ಬ್ಯಾಕ್ಟೀರಿಯಾಗಳು ಏನಿರುತ್ತೆ ಅದೆಲ್ಲ, ಅದರಿಂದ ಇದಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಕೂಡ ಈ ಎರಡು ಕೆಮಿಕಲ್ ನೋಡ್ಕೊಳ್ತವೆ ಅಂತ ಅಂದ್ಬಿಟ್ಟು ವಿಜ್ಞಾನ ಹೇಳುತ್ತೆ. ಓಕೆ, ಸರಿಯಾಗಿದ್ದ ಉತ್ತರ ಹೇಳೋಕೆ ಟ್ರೈ ಮಾಡಿದ್ರಿ ಸರ್, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ.
1: ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್, ತುಂಬಾ ದಿನ ಆಗಿತ್ತು ನಾನು ಮಾತಾಡಿ.
0: ಓ, ಖುಷಿ ಆಯ್ತು ಸರ್, ಧನ್ಯವಾದಗಳು.
1: ಧನ್ಯವಾದ,
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, ಈ ಎರಡು ಏನು ಕೆಮಿಕಲ್ಸ್ ಏನಿದೆ, ಇದರ ಒಂದು ಪ್ರಭಾವದಿಂದ ಕೆಲವೊಮ್ಮೆ ಹಿಪ್ಪೋಪೊಟಾಮಸ್ಗಳ ಹಾಲು ಕೂಡ ಸ್ವಲ್ಪ ಪಿಂಕ್ ಬಣ್ಣಕ್ಕೆ ತಿರುಗತ್ತೆ ಅಂತ, ತಿರುಗತ್ತೆ ಯಾವಾಗಲೂ ಅಲ್ಲ, ಒಂದಷ್ಟು ಒಂದೊಂದು ಸತಿ ಪಿಂಕ್ ಬಣ್ಣದ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಜೊತೆಗೆ ಇನ್ನೊಂದು ಏನು ಒಂದು ಆಶ್ಚರ್ಯಕರವಾದ ವಿಷಯ ಅಂತ ಅಂದರೆ, 30 km/h ಒಂದು ವೇಗದಲ್ಲಿ ಹಿಪ್ಪೋಪೊಟಾಮಸ್ಗಳು ಓಡ್ತವೆ, ಮತ್ತು ಇವುಗಳ ಬಾಯಿ ಏನಿದೆ 150 degrees ಅಗಲವಾಗಿ ಅವುಗಳನ್ನ ಬಾಯನ್ನು ತೆರೆಯಬಹುದು, ಮತ್ತು ಅವುಗಳ ಹಲ್ಲುಗಳೇನಿರುತ್ತೆ ಕೋರೆದಾಡುಗಳು 2 feet ಉದ್ದ ಇದಾವೆ, ಮತ್ತೆ 10 kg ತೂಗತ್ತಂತೆ. ಓಕೆ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ಮೇಡಮ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಮೇಡಮ್, ನಾವು ಮೈಸೂರಿಂದ ರಾಜಮ್ಮ ಮೇಡಮ್.
0: ಮೈಸೂರಿಂದ
2: ರಾಜಮ್ಮ ಮೇಡಮ್.
0: ರಾಜಮ್ಮ ಅವ್ರು ಮಾಡ್ತಾ ಇದ್ರಿ ಕರೆ ಅಲ್ವಾ?
2: ಹೌದು ಮೇಡಮ್, ಮಾಡ್ತಾ ಇರ್ತೀನಿ ಮೇಡಮ್.
0: ಮಾಡ್ತಾ ಇರ್ತೀರಾ, ಓಕೆ. ಏನ್ ಮಾಡ್ಕೊಂಡಿರೋದು ರಾಜಮ್ಮ ಅವರು?
2: ಮೇಡಮ್, ನಾನು ಗೃಹಿಣಿ.
0: ಗೃಹಿಣಿ, ಸೊ ಕೇಳ್ತಾ ಇರ್ತೀರಾ ಯಾವಾಗ್ಲೂ ಕಾರ್ಯಕ್ರಮಗಳನ್ನ? ಇಷ್ಟ. ಓಕೆ ಓಕೆ, ಈಗ ನಿಮ್ಗೆ ಪ್ರಶ್ನೆ ರಾಜಮ್ಮ ಅವರೇ. ಕಾಮನ್ವೆಲ್ತ್ ನಲ್ಲಿ ಎಷ್ಟು ದೇಶಗಳಿವೆ? ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ, ಕಾಮನ್ವೆಲ್ತ್ ಸಮಿಟ್ ನಡೆಯುತ್ತೆ, ಸಭೆಗಳು ನಡೆಯುತ್ತೆ ಅಲ್ವಾ, ಈ ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಎಷ್ಟು ದೇಶಗಳಿದ್ದಾವೆ? ಅಂದ್ರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಯಾವ್ಯಾವ ದೇಶಗಳಿದ್ವು ಆ ಎಲ್ಲಾ ದೇಶಗಳು ಸೇರ್ಬಿಟ್ಟು ಒಂದು ಒಕ್ಕೂಟವನ್ನ ಮಾಡ್ಕೊಂಡಿದ್ದಾವೆ, ಅದನ್ನ ಕಾಮನ್ವೆಲ್ತ್ ಒಕ್ಕೂಟ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸೊ ಅದರಲ್ಲಿ ಸದ್ಯ 56 ಇದಾವೆ. ಓಕೆ, May 24 ನಾವು ಈ ಒಂದು ಕಾಮನ್ವೆಲ್ತ್ ಡೇನ ಆಚರಿಸ್ತೀವಿ, ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ನಾನು ನಿಮಗೆ ಕೇಳಿದೆ. ಓಕೆ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು.
2: ಆಯ್ತು ಮೇಡಮ್,
0: ಓಕೆ, ನಮಸ್ತೆ. ಹಾಗೆ ಸ್ನೇಹಿತರೆ, ಭಾರತವೇ ಅದರಲ್ಲಿ ಇರೋವಂತಹ ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ದೇಶ. ಈ ಬಾರಿಯ ಭಾರತದಲ್ಲಿ ಕೂಡ ಕಾಮನ್ವೆಲ್ತ್ ಗೇಮ್ಸ್ ನಡೆದಿತ್ತು. ಈ ಬಾರಿ 2026 ಒಂದು ಕಾಮನ್ವೆಲ್ತ್ ಗೇಮ್ ಏನಿದೆ ಅದು ಸ್ಕಾಟ್ಲೆಂಡ್ನ ಗ್ಲಾಸ್ಕೋನಲ್ಲಿ ನಡೀತಾ ಇದೆ. ಓಕೆ, ಮುಂದಿನ ಕರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ.
0: ಹಲೋ, ಯಾರು ಮಾತಾಡ್ತಾ ಇರೋದು? ಓಕೆ, ಧನ್ವಾ, ಬಹುಶಃ ಲಾಸ್ಟ್ ಕಾಲರ್. ಓಕೆ, ಇವಾಗ ಕ್ವಿಕ್ ಆಗಿ ಪ್ರಶ್ನೆ ಕೇಳ್ಬಿಡೋಣ. ಈಗ IPL ನಡೀತಾ ಇದೆ ಅಲ್ವಾ? ಓಕೆ, IPL ಅಲ್ಲಿ ಅತ್ಯಂತ ವೇಗವಾಗಿ 50 ಈ ಸೀಸನ್ ನಲ್ಲಿ ಗಳಿಸಿದಂತಹ ಪ್ಲೇಯರ್ ಯಾರು?
3: ಅದು ಉರ್ವಿಲ್ ಪಟೇಲ್ ಅಂತ, ಅವನು ಆಲ್ ಟೈಮ್ ಅಲ್ಲೂ ಫಾಸ್ಟೆಸ್ಟ್ ಅವನದೇ ಇರೋದು.
0: ಓಕೆ, ಸೊ ಉರ್ವಿಲ್ ಪಟೇಲ್
3: ಮತ್ತೆ ಜೈಸ್ವಾಲ್.
0: ಜೈಸ್ವಾಲ್, ಹೌದು, ಜೈಸ್ವಾಲ್ 2023 ಹೊಡೆದಿದ್ದು 13 ಬಾಲ್ಗಳಿಗೆ ಅಲ್ವಾ?
3: ಈ ಸತಿ ಉರ್ವಿಲ್ ಪಟೇಲ್.
0: ಉರ್ವಿಲ್ ಎಷ್ಟು ಬಾಲ್ಗಳಿಗೆ?
3: 13.
0: ಸೇಮ್. ಓಕೆ, ಸರಿಯಾದ ಉತ್ತರ ಹೇಳಿದೆ ಧನ್ವಾ, ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ಸ್ನೇಹಿತರೆ, ಇಂಟರ್ನ್ಯಾಷನಲ್ T20 ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಇನ್ನೂ ಯಾರೂ ಮುರಿಯೋಕ್ಕಾಗಿಲ್ಲ. 12 50 ಹೊಡೆದಿದ್ರು. ಸೊ ಈ ಬಾರಿಯ IPL ಕೂಡ ಯಾರು ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಹಲೋ ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತು ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಿವೇದಿತಾ ಹೆಚ್. ಇದು ಇಂದಿನ ಯುವವಾಣಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ಸಮಾಚಾರ್ ಸಂಧ್ಯಾ ಹಾಗೂ ನ್ಯೂಸ್ ಅಟ್ 9.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಕೃಷ್ಣನ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ತ್ಯಾಗರಾಜರ ಮತ್ತೊಂದು ಕೃತಿ ಉಪಚಾರಮು ಜೇಸೆ, ಭೈರವಿರಾಗ ರೂಪಕತಾಳದಲ್ಲಿ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸುರುಟಿ ರಾಗ ಮಿಶ್ರ ಛಾಪುತಾಳದಲ್ಲಿ ಸ್ವಾತಿ ತಿರುನಾಳ್ ಅವರ ಕೃತಿ ಅಲರ್ಷರ ಪರಿತಾಪಂ.

0: ಈಗ ಸಮಯ 10 ಗಂಟೆ.
1: ಆಕಾಶವಾಣಿ ಈಗ ನಾಟಕ ತಪ್ಪಿಸಿಕೊಂಡವರು. ರಚನೆ HN ದ್ವಾರಕಾನಾಥ್. ನಿರ್ದೇಶನ ಶಿವಶಂಕರ್ ಕಣಾಜ್ನವರ್.

0: ಸ್ನೇಹಿತರೆ, ನಿನ್ನೆ ಪೂರ್ತಿ ನಾವೆಲ್ಲ ಮೋಹನ್ಗೋಸ್ಕರ ಹುಡುಕಾಡಿದೆವು. ಈ ಕೆಟ್ಟ ಹವಾಮಾನದಲ್ಲಿ ಹೆಲಿಕಾಪ್ಟರ್ ಕೂಡ ಬರೋದಕ್ಕಾಗ್ತಾ ಇಲ್ಲ.
1: ಆದರೆ ಡಾಕ್ಟರ್ ನಾಯಕ್, ನೀವು ತಾನೇ ನಮ್ಮ ತಂಡದ ನಾಯಕರು. ಎಲ್ಲ ರಕ್ಷಣೆ ಜವಾಬ್ದಾರಿ ನಂದು ಅಂತ ಬೇಸ್ ಕ್ಯಾಂಪ್ನಲ್ಲಿ ಹೇಳಿದ್ರಿ.
2: ಚಂದ್ರಹಾಸ್, ದಯವಿಟ್ಟು ಈ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ರು ದೋಷಾರೋಪಣೆ ಮಾಡ್ತಾ ಇರೋದು ಸರಿಯಲ್ಲ. ಇಲ್ಲಿ ತನಕ ಪಶ್ಚಿಮ ದಿಕ್ಕಿನಿಂದ ಕುಮಾವು ಎರಡನೇ ಶಿಖರನ ಯಾರೂ ಹತ್ತಿದ್ದಿಲ್ಲ. ನಾವು ತಾನೇ ಈ ಸಾಹಸನ ಕೈಗೊಂಡ್ವು. ಅಂದಹಾಗೆ ಮಿಲಿಟರಿಗೆ ಮೆಸೇಜ್ ಕಳಿಸಿದ್ರ ನಾಯಕ್?
0: ನೋಡಿ, ರೇಡಿಯೋ ಕಂಟ್ರೋಲ್ ಜವಾಬ್ದಾರಿನ ಮೋಹನ್ ಅವರೇ ವಹಿಸಿಕೊಂಡಿದ್ರು. ಅದಕ್ಕೇನೆ
1: ಇದನ್ನೇ ನಾನು ಹೇಳ್ತಿರೋದು ಡಾಕ್ಟರ್ ನಾಯಕ್. ಮೋಹನ್ ಕಳೆದು ಹೋಗಿ 3 ದಿನ ಆಯ್ತು, ಅದಾದ್ರೆ ಗೊತ್ತಿದೆಯಲ್ಲ ನಿಮಗೆ. ಎಲ್ಲ ಹೇಳಿಬಿಡ್ತೀನಿ ಕೇಳಿ. ಮೋಹನ್ನ ನೀವು ರೇಡಿಯೋ ಕಂಟ್ರೋಲ್ಗೆ ಹಾಕಿದ್ ಯಾಕೆ ಗೊತ್ತೇನು? ನಿಮಗೆ ಅದರ ABC ಕೂಡ ಗೊತ್ತಿಲ್ಲ. ಅದಕ್ಕೆ ಅಷ್ಟೇ ಅಲ್ಲ, ಮೋಹನ್ ಈ ಪರ್ವತ ಶಿಖರ ಹತ್ತೋ ತಂಡದಲ್ಲಿ ಇರಬಾರದು ಅಂತ ನೀವೇನೇ.
0: ಚಂದ್ರಹಾಸ್, ಬೇಡ ಬೇಡ, ಹೀಗೆ ಮಾತಾಡಿದ್ರೆ.
1: ಏನು ಏನು ಹೀಗೆ ಮಾತಾಡಿದ್ರೆ ಏನ್ ಮಾಡ್ತೀರಿ? ಮೋಹನ್ ಹೋದ ಕಡೆ ನಿನ್ನ ಕಳಿಸ್ತಿರ್ತಾನೆ. ಆದ್ರೆ ಇಷ್ಟು ಮಾತ್ರ ಹೇಳಿರ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ರೋಹಿಣಿ ತಲ್ವಾರ್. ನಾನು ನಾಳೆ ನಾಪತ್ತೆ ಆದ್ರೆ ಕೇವಲ ಡಾಕ್ಟರ್ ನಾಯಕ್ ಅವರೇ ಹೊಣೆಗಾರರು.
0: ಚಂದ್ರಹಾಸ್, ನಿಲ್ಲಿಸಿ ಸಾಕು.
2: ಚಂದ್ರಹಾಸ್, ಯಾಕೆ ನೀವು ಅಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ರಿ? ಮೋಹನ್ 3 ದಿನದಿಂದ ನಾಪತ್ತೆ ಆಗಿರೋದು

0: ಕೆಟ್ಟ ಹವಾಮಾನದಿಂದ. 18,200 ಅಡಿ ಎತ್ತರದಲ್ಲಿ ಈ ನಾಲ್ಕನೇ ಟೆಂಟ್ ಹಾಕಿದ ಜಾಗ ಸರಿ ಇಲ್ಲ. ಸುತ್ತಮುತ್ತ ಎಲ್ಲ ಆಳದ ಕಂದಕಗಳಿವೆ, ಹಿಮಪಾತ ಇದೆ. ಇಷ್ಟೊಂದು ವೇಗವಾಗಿ ಹಗಲು ರಾತ್ರಿ ಗಾಳಿ ಬೀಸ್ತಾ ಇದೆ. ನಾವೆಲ್ಲ ಈ ರಿಸ್ಕ್ ತಗೊಂಡಲ್ವೇ ಬಂದಿದ್ದು?
1: ಮಿಸ್ ರೋಹಿಣಿ ತಲ್ವಾರ್, ನಿಮಗೆ ಇಷ್ಟೇ ಗೊತ್ತಿರೋದು ಮಾತ್ರ. ಆದರೆ ಬೇಸ್ ಕ್ಯಾಂಪ್ನಲ್ಲಿ ನಡೆದ ಕಥೆ ಗೊತ್ತಿಲ್ಲ ನಿಮಗೆ?
0: ಏನು?
1: ಅವತ್ತು ರಾತ್ರಿ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ಡೈರೆಕ್ಟರು ಯಾರನ್ನ ನಾಯಕ ಅಂತಾನೆ ಆರಿಸಲಿಲ್ಲ, ಬರೀ ನಮ್ಮ ನಾಲ್ಕು ಜನರ ಹೆಸರು ಮಾತ್ರ. ಅಂದರೆ ನಾನು, ಚಂದ್ರಹಾಸ್, ನೀವು ರೋಹಿಣಿ ತಲ್ವಾರ್, ಮೂರನೆಯವರು ಡಾಕ್ಟರ್ ನಾಯಕ್, ಮತ್ತೆ ಆ ಮೋಹನ್, ಇಷ್ಟು ಹೆಸರು ಮಾತ್ರ ಹೇಳಿದ್ರು ಅಷ್ಟೇ. ಆ ಪ್ರಕಟಣೆ ಆಗ್ತಿದ್ದ ಹಾಗೆ

0: ಫ್ರೆಂಡ್ಸ್, ಈಗ ತಾನೇ ನಾವೆಲ್ಲ ಇಲ್ಲಿ ಒಂದಾಗಿದ್ದೇವೆ. ಕುಮಾವು ಎರಡನೇ ಶಿಖರ ಹತ್ತಬೇಕು ಅನ್ನೋ ಉತ್ಸಾಹ ನಮ್ಮ ಎಲ್ಲರಲ್ಲೂ ತುಂಬಿದೆ. ಈ ವಿಚಾರದಲ್ಲಿ ನಮ್ಮೆಲ್ಲರ ಅಭಿಪ್ರಾಯ ಒಂದೇ.
1: ಡಾಕ್ಟರ್ ನಾಯಕ್, ದಯವಿಟ್ಟು ಕ್ಷಮಿಸಿ, ನನಗೆ ತಾವು ಈ ತಂಡದ ನಾಯಕ ಅಂತ ಗೊತ್ತಿರಲಿಲ್ಲ.
2: ನನಗೂ ಗೊತ್ತಿರಲಿಲ್ಲ. ತಾವು ಈ ತಂಡಕ್ಕೆ ನಾಯಕ ಆಗೋದಕ್ಕೆ ವೈಯಕ್ತಿಕವಾಗಿ ನನ್ನದೇನೂ ಅಭ್ಯಂತರ ಇಲ್ಲ. ಹೆಸರು ಡಾಕ್ಟರ್ ನಾಯಕ್ ಅಂತಾನೆ ಇರೋದ್ರಿಂದ ಮೇ ಬಿ ಇಟ್ಸ್ ಓಕೆ.
0: ಇಲ್ಲಿ ಒಂದು ಸ್ವಲ್ಪ ವಿವರಣೆ ಅಗತ್ಯ ಅಂತ ನನಗನ್ಸುತ್ತೆ. ಈ ಎಕ್ಸ್ಪೆಡಿಷನ್ ಟೀಮ್ ಸೆಲೆಕ್ಟ್ ಮಾಡಿದವನು ನಾನು, ಈ ಸಾಹಸಕ್ಕೆ ಫಂಡ್ಸ್ನ ಮಾರ್ಷಲ್ ಮಾಡಿದವನು ನಾನು, ಪ್ರಪೋಸಲ್ನ ಆರ್ಮಿಯಿಂದ ಕ್ಲಿಯರೆನ್ಸ್ ಮಾಡಿಸ್ಕೊಂಡವನು ನಾನು.
3: ಡಾಕ್ಟರ್ ನಾಯಕ್, ನಾನು ಈ ಪ್ರಪೋಸಲ್ನ ಕಳಿಸಿದ್ದೆ.
0: ಇರಬಹುದು, ಆದರೆ ಮಿನಿಸ್ಟ್ರಿ ಒಪ್ಪಿಗೆ ಕೊಟ್ಟಿರೋದು ನನ್ನ ಪ್ರಪೋಸಲ್ಗೆ. ಅಷ್ಟಕ್ಕೂ ನಾನು ಲೀಡರ್ ಅಂದ್ಬಿಟ್ಟು, ನಿಮ್ಮೆಲ್ಲರ ಒಪ್ಪಿಗೆ ಇದ್ರೆ ಮಾತ್ರ ನಾನು ಲೀಡ್ ಮಾಡ್ತೀನಿ, ಇಲ್ಲದೆ ಇದ್ರೆ.
1: ಅಂದ್ಹಾಗೆ ನಮ್ಮ ಮೋಹನ್ ಅವ್ರನ್ನ ಡೆಪ್ಯೂಟಿ ಲೀಡರ್ ಮಾಡೋಣ.
0: ಅದೇ ಅಲ್ವೇ ನನ್ನ ಸಲಹೆ ಕೂಡ. ಈ ತಂಡದ ನ್ಯಾವಿಗೇಟರ್ ಮಾರ್ಗದರ್ಶಕ ಮೋಹನ್ ಅಂದ ಮೇಲೆ ಬೇರೆ ಮಾತೇ ಇಲ್ವಲ್ಲ. ನ್ಯಾವಿಗೇಟರ್ ಪಾತ್ರ ಬಹಳ ಮಹತ್ವದ್ದು. ನಿಜ ಹೇಳಬೇಕು ಅಂದರೆ ಈ ತಂಡದ ನಾಯಕನಿಗಿಂತ ಮಾರ್ಗದರ್ಶಕನಿಗೆ ಹೆಚ್ಚಿನ ಹೊಣೆಗಾರಿಕೆ ಇರುತ್ತೆ. ಬೇಸ್ ಕ್ಯಾಂಪ್ ಜೊತೆ ರೇಡಿಯೋ ಸಂಪರ್ಕ, ಹಗ್ಗಗಳು, ಹುಗ್ಗಳು, ಸ್ಲೀಪಿಂಗ್ ಬ್ಯಾಗ್ಸ್, ಸ್ಪೈಕ್ ಶೂಸ್ಗಳು, ಈ ಬಗ್ಗೆ ಇನ್ನೊಬ್ಬ ವ್ಯಕ್ತಿನ ನಾವು ಹೊಣೆಗಾರನನ್ನಾಗಿ ಮಾಡಬೇಕಾಗುತ್ತೆ. ಆ ಕೆಲಸನ ನನ್ನ ದೃಷ್ಟಿಯಲ್ಲಿ ಚಂದ್ರಹಾಸ್, ಸಾರಿ ಮಿಸ್ಟರ್ ಚಂದ್ರಹಾಸ್, ಅವರು ಮಾಡೋದೇ ಒಳ್ಳೇದು ಅನಿಸುತ್ತೆ.
2: ನಾನು ಉತ್ತರಕಾಶಿನಲ್ಲಿ ನಡೆದ ಅಡ್ವಾನ್ಸ್ಡ್ ಮೌಂಟನೇರಿಂಗ್ ಟ್ರೈನಿಂಗ್ನಲ್ಲಿ ನಾನು ಇಡೀ ದೇಶಕ್ಕೆ ಮೊದಲನೆಯೊಳಗಾಗಿ ಬಂದಿದ್ದೆ ಅನ್ನೋದನ್ನು ಡಾಕ್ಟರ್ ನಾಯಕ್ ಮರಿತಾ ಇದ್ದಾರೆ ಅಂತ ಕಾಣುತ್ತೆ.
0: ಖಂಡಿತ ಇಲ್ಲ ರೋಹಿಣಿ ತಲವಾರ್ ಅವರೇ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನ ಆಹಾರ ಇಲಾಖೆಗೆ.
2: ಸ್ಟಾಪ್. ಹೆಂಗಸು ಅಂದ ತಕ್ಷಣ ಅಡಿಗೆ ಇಲಾಖೆ ಅನ್ನೋದು ಒಂದೇ ಯೋಚನೆ. ಭೂಮಿ ಮೇಲಿಂದ ಎಷ್ಟು ಎತ್ತರ ಬಂದರೂ ಬದಲಾಗೋಲ್ಲ ಅಲ್ವೇ?
3: ಛೇ ಛೇ, ಸಾಕು ಈ ತರಹ ಮಾತು.
2: ನಾನು ಈ ತಂಡದ ಲೀಡರ್ ಆಗಬಲ್ಲೆ, ನಾನು ಈ ಎಕ್ಸ್ಪೆಡಿಷನ್ಗೆ ನೇವಿಗೇಟರ್ ಆಗಬಲ್ಲೆ, ಆ್ಯಂಡ್ ಆಫ್ ಕೋರ್ಸ್ ಆಹಾರ ಪೂರೈಕೆನೂ ಅದ್ರ ಬಗ್ಗೆ ಕೂಡ ದಕ್ಷತೆಯಿಂದ ಕೆಲಸ ಮಾಡಬಲ್ಲೆ. ಐ ಆಕ್ಸೆಪ್ಟ್ ಟು ಡೂ ದ ಜಾಬ್. ಆದರೆ ನಾನು ಇದೊಂದೇ ಕೆಲಸಕ್ಕೆ ಲಾಯಕ್ಕು ಅನ್ನೋದು ನಿಮ್ಮ ಯಾರ ತಲೆನಲ್ಲೂ ಇರಬಾರ್ದು ಅಂತ ಆಬ್ಜೆಕ್ಟ್ ಮಾಡಿದೆ ಅಷ್ಟೇ. ಓಕೆ, ಈಗ ನಮ್ಮ ಕ್ಯಾಂಪ್ ಫೈರ್ ಹಬ್ಬ ಮುಂದುವರಿಬೋದಲ್ಲ.
4: ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ.

0: ಹಾಗಂದ್ರೆ ಏನರ್ಥ? ಡಾಕ್ಟರ್ ನಾಯಕ್ ಲೀಡರ್ ಆಗ್ಲಿ ಅಂತ ಮೋಹನ್ ಅವರೇ ಸಲೀಸಾಗಿ ಒಪ್ಪಿದ್ರಲ್ಲ
1: ರೋಹಿಣಿಯವರೇ. ಅದೇ ಅದೇ ಅಲ್ಲಿರೋದು. ಈ ತಂಡದಲ್ಲಿ ನಾಯಕನಾಗೋ ಅರ್ಹತೆ ಡಾಕ್ಟರ್ ನಾಯಕ್ಗಿಂತ ಮೋಹನ್ಗೆ ಹೆಚ್ಚಿದ್ದದ್ದು ಅದು ನಾಯಕ್ಗೂ ಚೆನ್ನಾಗಿ ಗೊತ್ತು. ಬೇಸ್ ಕ್ಯಾಂಪ್ನಿಂದ ಈ 4ನೇ ಕ್ಯಾಂಪಿಗೆ ಬರೋ ಹೊತ್ತಿಗೆ ತಾನು ಲೀಡರ್ ಆಗಿ ಮುಂದೆ ಉಳಿಯೋಲ್ಲ ಅಂತಾನು ನಾಯಕ್ಗೆ ಚೆನ್ನಾಗಿ ಅರ್ಥ ಆಯ್ತು. ಮೋಹನ್ ಕಥೆ ಮುಗಿಸಿದ್ರೇನೆ
0: ಅನುಮಾನ ಅವಮಾನ. ಹೌದು ಹೌದು, ಮೋಹನ್ ಕಾಣದೆ ಮಾಯ ಆಗಿರೋದಕ್ಕೆ ಅವಮಾನನೇ ಕಾರಣ.
1: ರೋಹಿಣಿ, ನಿಮ್ಮಲ್ಲಿ ನೀವೇನೋ ಮಾತಾಡ್ಕೊಳ್ತಿದ್ದೀರಿ. ನಾನು ಡಾಕ್ಟರ್ ನಾಯಕ್ಗೆ ಆಗೋ ಅವಮಾನದ ಬಗ್ಗೆ ಹೇಳ್ತಾ ಇದ್ದೆ.
0: ಇಲ್ಲ, ಅದಲ್ಲ ಕಾರಣ. ಬೇಸ್ ಕ್ಯಾಂಪ್ನಲ್ಲಿ ನಡೆದ ಮಾತುಕತೆಗಿಂತ ಹೆಚ್ಚು ಗಂಭೀರ, ಹೆಚ್ಚು ಅವಮಾನ 3ನೇ ಕ್ಯಾಂಪ್ನಲ್ಲಿ ನಡೀತು. ಹೌದು ಹೌದು ಚಂದ್ರಹಾಸ್, ಮನಸ್ಸಲ್ಲಿರೋದನ್ನ ನಿಮ್ಮ ಹತ್ರ ಹಂಚ್ಕೊಂಡ್ರೆ ಸ್ವಲ್ಪನಾದರೂ ಭಾರ ಕಡಿಮೆ ಆಗ್ಬೋದು ನನಗೆ.
1: ಹೇಳಿ.
0: ಆವತ್ತು 3ನೇ ಕ್ಯಾಂಪ್ನಲ್ಲಿ ನೀವಿಬ್ಬರು ಪ್ಯಾಕ್ಡ್ ಊಟ ಮಾಡಿ ಸ್ಲೀಪಿಂಗ್ ಬ್ಯಾಗ್ಸ್ ತಗೊಂಡು ಹೊರಟ್ರಿ. ನಾನು ಮೋಹನ್ ಇಬ್ಬರು ಮಾತನಾಡ್ತಾ ಕುಳಿತಿದ್ವಿ.

0: ಮೋಹನ್, ನಿಮ್ಮ ಮುರಳಿ ಗಾನ ನನಗೆ ತುಂಬಾ ತುಂಬಾ ಹಿಡಿಸ್ತು. ರಿಯಲಿ ಎಂಚಾಂಟಿಂಗ್.
1: ಓ ಥ್ಯಾಂಕ್ ಯು, ಥ್ಯಾಂಕ್ ಯು ರೋಹಿಣಿ ಅವರೇ. ರೋಹಿಣಿ ಅವರೇ, ನಿಮ್ಮ ಹಾಡು ಕೂಡ ನನಗಂತೂ ನಿಮ್ಮನ್ನು ನೋಡಿದ ಕ್ಷಣದಿಂದ ಮನಸ್ಸು ಹೊಯ್ದಾಡ್ತಿತ್ತು. ಅದನ್ನ ಹೇಗೆ ಹೇಗೆ ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ.
0: ನಿಮ್ಮ ಮನಸ್ಸಲ್ಲಿರೋದು ನಾನು ಚೆನ್ನಾಗಿ ಊಹಿಸಬಲ್ಲೆ. ಆದ್ರೆ ಅದು ಬರೀ ಊಹೆನಲ್ಲಿದ್ರೆ ಚೆನ್ನ ಏನು, ಕಲ್ಪನೆಯಲ್ಲಿರೋಷ್ಟು ಆನಂದ ನಿಜವಾಗಿರೋದಿಲ್ವಲ್ಲ ಮೋಹನ್.
1: ಇಲ್ಲಿ ನೋಡಿ, ನಿಮಗೊಂದು ಸರ್ಪ್ರೈಸ್.
0: ಏನು?
1: ಒಂದ್ ನಿಮಿಷ ಕಣ್ಣು ಮುಚ್ಕೊಳ್ಳಿ. ಹಾಗೆ ಹಾಗೆ, ಈಗ ನಿಮ್ಮನ್ನ ನಿಮ್ಮ ಪುಣೆಗೆ ಲಕ್ಷ್ಮೀ ರೋಡ್ ಮಧ್ಯ ಭಾಗಕ್ಕೆ ಕರೆತಂದು ನಿಲ್ಲಿಸ್ತೇನೆ.
0: ಇದನ್ನೆಲ್ಲ ನೀವ್ ಯಾಕೆ ಟೇಪ್ ಮಾಡ್ಕೊಂಡು ತಂದ್ರಿ?
1: ನೀವು ಅನುಭವಿ ಪರ್ವತಾರೋಹಿ ಅಲ್ವೇ? ಒಂದೊಂದ್ಸಲ ಈ ಪರ್ವತ ಹತ್ತುತ್ತಾ ಹತ್ತುತ್ತಾ ಕಾಲುಗಳೆಲ್ಲ ಹುಣ್ಣಾಗಿ ಶರೀರ ನಿತ್ರಾಣವಾಗಿ ಉಸಿರೇ ಆಡೋದಕ್ಕೆ ತೊಂದರೆ ಆಗಿ ಯಾಕಪ್ಪ ಇಂಥ ಕೆಲಸಕ್ಕೆ ಕೈ ಹಾಕದೆ ಅನ್ನಿಸ್ದಾಗ ಟಕ್ ಅಂತ ಇದನ್ನ ಒತ್ತಿದ್ರೆ ಆ ಪಟ್ಟಣದ ಗಡಿಬಿಡಿ, ಯಾಂತ್ರಿಕ ಬದುಕು, ಧೂಳು, ಗಲಭೆ ಇವುಗಳನ್ನೆಲ್ಲ ಚಿತ್ರಿಸಿಕೊಂಡ್ರೆ
0: ಒಬ್ಳೇ ಹುಡುಗಿ ಪಕ್ಕದಲ್ಲಿ ಕುಳಿತುಕೊಂಡು ಕಲ್ಪನಾ ಪ್ರಪಂಚದಲ್ಲಿ ನಿಮ್ಮನ್ನ ತೇಲಿಸಿ ತೇಲಿಸಿ ಕರ್ಕೊಂಡು ಹೋಗ್ತಿದ್ದಾಗ.
1: ಅದಕ್ಕೂ ಇಟ್ಟಿದ್ದೀನಿ ರೋಹಿಣಿ ಸರಕು. ಈಗ ಇನ್ನೊಂದ್ಸಲ ಕಣ್ ಮುಚ್ಕೊಳ್ಳಿ.
0: ಆಯ್ತು. ಏನ್ ಮಾಡ್ತಿದ್ದೀರಿ ಮೋಹನ್? ಛೇ,
1: ಕ್ಷಮಿಸಿ ಕ್ಷಮಿಸಿ ರೋಹಿಣಿ, ಅದು ನಾನು.
0: ಇಲ್ಲ, ನೀವೆಲ್ಲ ಹೀಗೆ
1: ಅಲ್ಲ,
0: ನಾನ್ ನಿಮ್ಮನ್ನ ಏನೋ ದೊಡ್ಡ ಮನುಷ್ಯ, ಜೆಂಟಲ್ ಮ್ಯಾನ್ ಅಂತ ತಿಳ್ಕೊಂಡು.
1: ರೋಹಿಣಿ ಪ್ಲೀಸ್ ಪ್ಲೀಸ್.
0: ಎಂಥ ಮೋಸ ಮಾಡಿದ್ರಿ, ಯು ಆರ್ ಅ ಬ್ರೂಟ್. ಒಬ್ಳೇ ಹುಡುಗಿ ಸಿಕ್ಕಿದ ತಕ್ಷಣ, ಓ ಗಾಡ್, ನಾನಿನ್ನ ದ್ವೇಷಿಸ್ತೇನೆ ಮೋಹನ್. ಐ ಹೇಟ್ ಯು, ಐ ಹೇಟ್ ಯು.
1: ರೋಹಿಣಿ ಪ್ಲೀಸ್, ರೋಹಿಣಿ

0: ಆಮೇಲೆ
1: ನಾನು ಮೋಹನ್ಗೆ ಅವಮಾನ ಮಾಡಿಬಿಟ್ಟೆ ಚಂದ್ರಹಾಸ್. ನನಗೆ ಗೊತ್ತಿಲ್ಲದ ಹಾಗೆ ಅವ್ರನ್ನ ಹಂತ ಹಂತವಾಗಿ ಉತ್ತೇಜನ ಕೊಟ್ಟೆ. ಯಾವುದೋ ಆವೇಶಕ್ಕೆ ಸಿಕ್ಕಿ ಬಾಯಿಗೆ ಬಂದ ಹಾಗೆ ಮಾತನಾಡ್ಬಿಟ್ಟೆ. ನಿಜವಾಗಿ ಹೇಳೋದಾದರೆ ನಾನು ಅವನ್ನ ತುಂಬ ಇಷ್ಟಪಡ್ತೀನಿ. ಆದರೆ ಯಾಕೋ ಏನು ಈಗ ನನ್ನ ವರ್ತನೆ ಬಗ್ಗೆ ನಾನೇ ತಲೆ ತಗ್ಸೋ ಹಾಗಾಗಿದೆ. ಈ ಪರ್ವತ ಶ್ರೇಣಿಯೆಲ್ಲ ನನ್ನ ಕಡೆ ನೋಡಿ ಒಟ್ಟಿಗೆ ನಗ್ತಾ ಇವೇನೋ ಅಂತ ಅನಿಸ್ತಾ ಇದೆ. ನಾನು ಆ ರೀತಿ ವರ್ತಿಸಿದ್ದಂದಾನೆ ಮೋಹನ್ ನಮ್ಮೆಲ್ಲರನ್ನು ಬಿಟ್ಟು ಎಲ್ಲೋ ದೂರ ಹೊರಟು ಹೋಗಿದ್ದಾರೆ.
0: ನೀವು ಹೇಳೋ ಹಾಗೆ ಮೋಹನ ನಿಮ್ಮ ಹಸ್ತ ಸ್ಪರ್ಶ ಆದ ಮೇಲೆ ಅವಮಾನ ಆಗಿ ಮತ್ತೆ ನಿಮಗೆ ನಮಗೆ ಎಲ್ಲರಿಗೂ ಮುಖ ತೋರಿಸೋದಕ್ಕೆ ಆಗದೇನೆ ಈ ಕ್ಯಾಂಪ್ ವಲಯದಿಂದ ಓಡಿ ಹೋಗಿದ್ದಾನೆ ಅಂತಾನೆ. ಇಲ್ಲಿಂದ ಎಲ್ಲಿಗೆ ಹೋಗಕ್ಕೆ ಸಾಧ್ಯ?
1: ಅದನ್ನು ನನ್ನ ಬಾಯಿಂದಲೇ ಹೇಳಿಸ್ಬೇಕು ಅಂತಿದ್ದೀರಾ ಚಂದ್ರಹಾಸ್? ಏನೂ ಕಾರಣ ಇಲ್ಲದೆ ಈ ಕೆಟ್ಟ ಪರ್ವತಗಳ ಇಳಿಜಾರಿನಲ್ಲಿ ಒಂದು ನಿಮಿಷ ಎಚ್ಚರ ತಪ್ಪಿದ್ರು ನೂರಾರು ಸಾವಿರಾರು ಅಡಿ ಪ್ರಪಾತಕ್ಕೆ ಹೋಗಿ ಬಿದ್ದು ಬಿಟ್ಟು ನುಚ್ಚು ನೂರಾಗೋ ಸಂದರ್ಭಗಳಿರುವಾಗ ಮನಸ್ಸು ಬೇಜಾರಾಗಿ ತನ್ನ ಬಗ್ಗೆನೇ ತನಗೆ ತಿರಸ್ಕಾರ ಬಂದಿರೋ ವ್ಯಕ್ತಿ ಏನಾಗಬಹುದು?
0: ಆತ್ಮಹತ್ಯೆ? ನೋಡಿ ನೋಡಿ ನೋಡಿ ರೋಹಿಣಿ, ರೋಹಿಣಿ ನೋಡಿ, ಸಮಾಧಾನ ಸಮಾಧಾನ ಪಡ್ಕೊಳ್ಳಿ.
1: ಇಲ್ಲ ಚಂದ್ರಹಾಸ್, ನನಗೆ ಗೊತ್ತು ಇದೇ ಆಗಿರೋದು.
0: ಅದನ್ನೇ ನಾನು ನಿಮಗೆ ಈಗ ಹೇಳ್ತಿರೋದು. ಸಮಾಧಾನ ಮಾಡ್ಕೊಳ್ಳಿ ರೋಹಿಣಿ. ಮೋಹನ್ ತನ್ನ ಭಾವನೆಗಳ ಲೋಕದಲ್ಲಿ ಏನಾದರೂ ಆಗಿರಬಹುದು, ಆದರೆ ವ್ಯವಹಾರಿಕ ಬದುಕಿನಲ್ಲಿ ಮಾತ್ರ ಬಹಳ ಜಾಣ ರೋಹಿಣಿ. ಈ ಪರ್ವತಾರೋಹಣ ಸಾಹಸ ಕಾರ್ಯದಲ್ಲಿ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಉದ್ದೇಶ ಇರಬಹುದು. ಇಲ್ಲಿ ಕೇಳಿ ರೋಹಿಣಿಯವರೇ, ಮೂಲತಃ ನಾವೆಲ್ಲ ಕೀರ್ತಿಗೆ ಹೆಸರುವಾಸಿಯಾಗೋದಕ್ಕೆ ದಾಖಲೆಗಳ ಪುಸ್ತಕದಲ್ಲಿ ಕುಮಾವು ಎರಡನೇ ಶಿಖರ ಹತ್ತಿದ ಮೊಟ್ಟ ಮೊದಲ ಪರ್ವತಾರೋಹಿಗಳು ಇವರು ಅಂತ ರೆಕಾರ್ಡ್ ಮಾಡೋದಕ್ಕೆ ಹೊರಟಿರೋ ನಿಜ. ಆದರೆ ಮೋಹನ್ ಅವತ್ತು ಸಂಜೆ ನಮ್ಮ ತಂಡದ ಪ್ರಕಟಣೆ ಆದ ರಾತ್ರಿ ನಾವಿಬ್ರೇ ಕುಳಿತಿದ್ವಿ. ಆಗ ಏನಾಯ್ತು ಗೊತ್ತೇ ರೋಹಿಣಿ?

0: ಚಂದ್ರಹಾಸ್, ಏನು ನಿದ್ದೆ ಬರ್ತಿದೆಯೇನು?
1: ಇವತ್ತು ರಾತ್ರಿ ನಾನು ನಿದ್ದೆ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಕನಸಿನಲ್ಲಿ ನಾನು ಆಗಲೇ ಕುಮಾವು ಶಿಖರ ಹತ್ತುತ್ತಾ ಇದ್ದೀನಿ. 6 ತಿಂಗಳ ಫಿಸಿಕಲ್ ಫಿಟ್ನೆಸ್ ಕ್ರಮಬದ್ಧ ಶ್ರಮ ಈಗ ಕೈಗೂಡ್ತಾ ಇದೆ ಮೋಹನ್. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಚಿತ್ರಕಲಾವಿದ ನಾನು ಕುಮಾವು ಶಿಖರದ ಮೇಲೆ ನಿಂತು ಕುಂಚಿನಿಂದ ಚಿತ್ರ ಬರಿತೀನಿ. ಇಲ್ಲಿವರೆಗೂ ಅನಾಮಿಕನಾಗಿ ಬಾಳಿದ್ದೆ. ಆದರೆ ಇವತ್ತು ನನ್ನ ಮುಂದೆ ಭವ್ಯ ಅವಕಾಶವೊಂದು ಎದುರು ನಿಂತಿದೆ.
0: ನಿಜ ಚಂದ್ರಹಾಸ್, ನಮ್ಮೆಲ್ಲರಿಗೂ ಆ ಉತ್ಸಾಹ ಅಂತರಾಳದಲ್ಲಿ ಪ್ರೇರಣೆ ನೀಡ್ತಾ ಇರೋದ್ರಿಂದಲೇ ನಾವು ಈ ಹುಚ್ಚು ಸಾಹಸಕ್ಕೆ ಕೈ ಹಾಕಿರೋದು. ನನ್ನ ತಂಡದಲ್ಲಿ ಬೇರೆ ಯಾರಿಗೆ ಏನ್ ಆಸೆ ಇದೆಯೋ ನನಗಂತೂ ಗೊತ್ತಿಲ್ಲ.
1: ನಿಮ್ಮ ಯೋಜನೆ ನನಗೆ ಗೊತ್ತೇ ಇದೆ. ಈಗಾಗಲೇ ನೀವು ಹಿಮಾಲಯದಿಂದ ಬಂದೇ ಪುಸ್ತಕ ಬರೆದು ದೇಶದಲ್ಲೇ ಹೆಸರು ಮಾಡಿದ್ದೀರಿ. ಇನ್ನೊಂದು ಪುಸ್ತಕಕ್ಕೆ ಅನುಭವದ ಸಾಮಗ್ರಿ ಹುಡುಕೊಂಡು ಹೊರಟಿದ್ದೀರಿ ನೀವು.
0: ಹಾ, ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ಸುಮ್ಮನೆ ನಿಮ್ಮ ಮನಸ್ಸಲ್ಲಿರಲಿ. ಅದು ಈಗ ಇಲ್ಲಿದೆಯಲ್ಲ ಟೇಪ್ ರೆಕಾರ್ಡರ್, ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡಿ.
1: ಇದೊಂದು ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ನನ್ನ ಕಣ್ಣಿಗೆ. ಇರಲಿ, ಸಾಮಾನ್ಯ ಟೇಪ್ ರೆಕಾರ್ಡ್ಗಿಂತ ದೊಡ್ಡದು. ಆದರೆ
0: ಈ ಸದ್ದು ಕೇಳಿ, ಇದು ಇನ್ನೊಂದು ಸೈಡು, ಇನ್ನೊಂದು ಶಬ್ದ ಚಿತ್ರ. ಈಗ ಬೇರೆ ಟೇಪ್ ಹಾಕ್ತೀನಿ. ಈ ಟೇಪ್ನಲ್ಲಿ ಬರೋ ಸದ್ದು ಕೇಳಿ.
1: ಏನು ಇದರಲ್ಲಿ ಯಾವ ಇಫೆಕ್ಟು ರೆಕಾರ್ಡ್ ಆಗಿಲ್ವಲ್ಲ?

0: ಅದೇ ಇದರ ಗುಟ್ಟು. ಈ ಟೇಪ್ನಲ್ಲೂ ಶಬ್ದ ರೆಕಾರ್ಡ್ ಆಗಿದೆ, ಆದರೆ ಕೆಲವು ವಿಶಿಷ್ಟ ಹವಾಮಾನಗಳಲ್ಲಿ ಟೇಪ್ ಮಾಡಿದೆ. ಅಂತಹದೇ ಹವಾಮಾನದಲ್ಲಿ ರೀಪ್ಲೇ ಮಾಡಿದಾಗ ಏನಾಗತ್ತೆ ಅಂತ ನೋಡ್ಬೇಕು.
1: ಯಾವ ವಾತಾವರಣದಲ್ಲಿ ಹವಾಮಾನದಲ್ಲಿ ರೆಕಾರ್ಡ್ ಮಾಡಿದ್ರು ಅಲ್ಲೇ ಅದನ್ನ ರಿಪ್ಲೇ ಮಾಡಿದ್ರೆ ಗೊತ್ತಾಗ್ತಾಯಿತ್ತು.
0: ಗುಡ್, ಅಲ್ಲಿ ಅದನ್ನ ರೀಪ್ಲೇ ಮಾಡಿದ್ರು ನಿಜ, ಆದ್ರೆ ರೆಕಾರ್ಡ್ ಮತ್ತು ರೀಪ್ಲೇ ಮಾಡಿದ ಎರಡೂ ಸಂದರ್ಭಗಳನ್ನ ಪ್ರಯೋಗಶಾಲೆಯಲ್ಲಿ ಕೃತಕವಾಗಿ ಸೃಷ್ಟಿ ಮಾಡಿ ಸಿಮ್ಯುಲೇಟ್ ಮಾಡಿ ಟೇಪ್ ಮಾಡಿದ್ದಾರೆ. ವಾಸ್ತವಿಕ ಸನ್ನಿವೇಶಗಳಲ್ಲಿ ಇದನ್ನ ಪ್ರಯೋಗ ಮಾಡಿದಾಗ ಅಕಾಡೆಮಿಕ್ ಪ್ರಶಸ್ತಿಗಿಂತ ವಾಣಿಜ್ಯ ಉದ್ದೇಶಗಳಿಗೆ ಪ್ರಚಾರ ಹೆಚ್ಚು ಸಿಗುತ್ತೆ.
1: ಇದು ನನಗಿಂತ ಬೇರೆಯಾದ ವಿಚಾರನೇ ನಿಜ ಮೋಹನ್.
0: ಹಾಗಿದ್ರೂ ಅದೇನು ನೀವು ಅರ್ಥ ಮಾಡ್ಕೊಳಕ್ ಆಗದಷ್ಟು ಅಲ್ಲ.
1: ಅಂದ್ರೆ
0: ಈಗ ನಾನು ಈ ಪರ್ವತಾರೋಹಣಕ್ಕೆ ತರ್ತಾ ಇರೋ ಎಲ್ಲಾ ಸಾಧನಗಳು ಸಹ ಅತಿ ಎತ್ತರದ ಪ್ರದೇಶಗಳಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸುತ್ತೆ ಅಥವಾ ನಿರ್ವಹಿಸಲಿಲ್ಲ, ಯಾಕೆ ನಿರ್ವಹಿಸಲಿಲ್ಲ, ಏನಾದರೂ ತೊಂದರೆ ಆಯ್ತಾ ಅನ್ನೋದನ್ನ ನಾನು ಈ ಸಾಧನ ನಿರ್ಮಾಪಕರಿಗೆ ತಿಳಿಸಿದ್ರೆ ನನಗೆ 2% ಹಾಗೆ ಲಾಭದಲ್ಲಿ ಪಾಲು ಸಿಗತ್ತೆ.
1: 2% ಅಂದ್ರೆ ನನಗೆ ಅದರ ಕಲ್ಪನೆ ಬರೋಲ್ಲ.
0: ತೀರಾ ಕಡಿಮೆ ಅಂದ್ರೂ ನನಗೆ ಸುಮಾರು 10 ಲಕ್ಷ ರೂಪಾಯಿ ಗ್ಯಾರಂಟಿ.
1: ಆದ್ರೆ ಮೋಹನ್, ಆ ಕಾರಣಕ್ಕೋಸ್ಕರ ನೀವು ನಿಮ್ಮ ಪ್ರಾಣನೇ ಬಲಿ ಕೊಡುವಷ್ಟು ತಯಾರಾಗಿ ಹೊರಟಿದ್ರೇನು?
0: ಇಲ್ಲ ಚಂದ್ರಹಾಸ್, ಇಲ್ಲಿ ಪ್ರಾಣನ ಬಲಿ ಕೊಡೋ ಪ್ರಶ್ನೆನೆ ಬರೋದಿಲ್ಲ. ಅದಕ್ಕೇನೆ ಡಾಕ್ಟರ್ ನಾಯಕ್ ತಾವು ಈ ತಂಡದ ನಾಯಕರಾಗಿ ನಿಂತಾಗಲೂ ನಾನು ಆ ಸೂಚನೆ ನನ್ನ ಅನುಕೂಲಕ್ಕೆ ಇದ್ದಿದ್ರಿಂದ ಸುಮ್ಮನೆ ಇದ್ದೆ. ನನ್ನನ್ನ ಹೇಗೂ ಸಾಧನಗಳ ವಿಭಾಗಕ್ಕೆ ಬಿಟ್ಟಿದಾರಲ್ಲ, ರೇಡಿಯೋ, ಟೇಪು, ವಿಡಿಯೋ, ಕ್ಯಾಮರಾ, ಹವಾಮುನ್ಸೂಚನೆ ಸಾಧನ ಇವೆಲ್ಲ ನಾನು ಹೇಗೂ ತರಲೇಬೇಕಾಗಿತ್ತು. ಜೊತೆಗೆ ಈ ಮೊತ್ತದ ಹಣ ಕೂಡ ನನಗೆ ಬೇಕಾಗಿತ್ತು.
1: ಅದೆಲ್ಲ ಒಪ್ಪದೆ ಮೋಹನ್, ಆದ್ರೆ ನನಗೆ ನೀವು ಈ ರಹಸ್ಯ ತಿಳಿಸಿ ಹೇಳಿದ ಕಾರಣ.
0: ಕಾರಣ ಬಹಳ ಸರಳ. ಪರ್ವತಾರೋಹಿಗಳ ಬಹಳ ಹಳೆ ಕಾನೂನು ಅದು.
1: ಅಂದ್ರೆ
0: ತಂಡದಲ್ಲಿ ಯಾರನ್ನಾದರೂ ಒಬ್ಬರನ್ನ ಸಂಪೂರ್ಣ ವಿಶ್ವಾಸಕ್ಕೆ ತಗೊಂಡ್ಬೇಕು. ಮಾನವೀಯ ಸಂಬಂಧಗಳ ಕೊಂಡಿ ನಿಮ್ಮ ಈ ನೈಲಾನ್ ರೂಪಿಗಿಂತ ಹೆಚ್ಚು ಬಲಶಾಲಿ, ಹೆಚ್ಚು ವಿಶ್ವಾಸಾರ್ಹ. ನಡೀರಿ ಹೋಗೋಣ. ಆದ್ರೆ ಟೇಪ್ನಲ್ಲಿ ಕೆಲವು ಇಫೆಕ್ಟ್ಸ್ ಕೇಳಿಸದೇ ಇದ್ರೆ ಆಶ್ಚರ್ಯ ಪಡಬೇಡಿ, ಅವು QHF ನಲ್ಲಿ ರೆಕಾರ್ಡ್ ಆಗಿರುತ್ತವೆ. ಯಾವುದಕ್ಕೂ ಈಗ ನಾವು ಕ್ಯಾಂಪ್ ಫೈರ್ ನಲ್ಲಿ ರೆಕಾರ್ಡ್ ಮಾಡಿರೋ ಹಾಡು ಹಾಕ್ತೇನೆ, ಅದನ್ನ ಕೇಳ್ತಾ ಟೆಂಟ್ಗೆ ಹೋಗೋಣ.

0: ಚಂದ್ರಹಾಸ್, ಚಂದ್ರು.
1: ಓಹ್, ಹಾಗೆ ಮಂಪರು ಬಂದ್ಬಿಟ್ಟಿತ್ತು. ಈ ಹಿಮಪ್ರಪಾತದಲ್ಲಿ ಏನ್ ಮಾಡೋದೇ ಗೊತ್ತಾಗ್ತಾ ಇಲ್ಲ.
0: ಅಲ್ಲ ಚಂದ್ರಹಾಸ್, ಆ QHF ನಲ್ಲಿ ರೆಕಾರ್ಡ್ ಆದ ಟೇಪ್ಗಳು ಎಲ್ಲಿವೆ ಈಗ? ಆ ರೆಕಾರ್ಡರ್ ಸಹ.
2: ಓ, ಇಲ್ಲಿ ಕೂತಿದ್ದೀರಾ ನೀವಿಬ್ರು? ಇನ್ನು ನಿಮ್ಮನ್ನು ಹುಡುಕೊಂಡು ಎಲ್ಲೆಲ್ಲಿ ಅಲಿಬೇಕಾಗಿತ್ತೋ ಈ ರಾತ್ರಿ ಅಂತ ಯೋಚನೆ ಮಾಡ್ತಿದ್ದೆ. 4 ದಿವಸದಿಂದ ಈ ಮೋಹನ್ ನಮ್ಮ ತಲೆ ತಿಂತಿದ್ದಾನೆ ಮಾರಾಯ.
0: ಮೋಹನ್ ಸತ್ತಿದ್ದಾನೇನು?
2: ಅವನು ಸಾಯೋದಲ್ದೆ ನಮ್ಮನ್ನು ಸಾಯಿಸ್ತಿದ್ದಾನೆ. ಈ ಎಕ್ಸ್ಪೆಡಿಷನ್ ಆರಂಭದಲ್ಲೇ ನನಗೆ ಅನುಮಾನ ಆಯಿತು ಅವನ ಬಗ್ಗೆ. ನನಗಿಂತ ಎಷ್ಟೋ ಪಟ್ಟು ಹಿರಿಯ ಪರ್ವತಾರೋಹಿ ಆಗಿದ್ರು ಸಹ ನಾನ್ ಲೀಡರ್ ಅಂತ ಹೇಳಿದ ತಕ್ಷಣನೇ ಒಪ್ಕೊಂಡ್ಬಿಟ್ನಲ್ಲ, ಆಗ್ಲಿಂದನೇ ಅನುಮಾನ ಆಯ್ತು.
3: ದೊಡ್ಡ ಮನುಷ್ಯರು ಯಾವಾಗ್ಲೂ ಹಾಗೆ ಲೀಡರ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ರೆ ಆಗಲ್ಲ, ಲೀಡ್ ಮಾಡೋ ತಾಕತ್ ಇರಬೇಕು.
2: ತಾಕತ್ ಬಗ್ಗೆ ಮಾತಾಡಿದ್ರೆ ಇಲ್ಲೇ 4 ತದಕ್ ಬಿಡ್ತೀನಿ. ಆವಾಗ್ಲಿಂದ ನಿನ್ ತಲೆ ಹರಟೆ ಜಾಸ್ತಿ ಆಗೋಗಿದೆ.
3: ನನಗೂ ಯಾರ್ದಾದ್ರೂ ಕರಳು ಬಗೆದ ರಕ್ತ ಹೀರೋ ಅನಿಸ್ತಾ ಇದೆ. ನನ್ನ ಮೊಟ್ಟ ನಾಯಕ್ ನೀನು, ಹೊಟ್ಲಿ ಅನಿಸ್ಬಿಡ್ತೀನಿ.
0: ಸಾಕು ಸಾಕು, ನಿಲ್ಸಿ, ಏನಿದು ಹುಚ್ಚಾಟ?
2: ಇವೆಲ್ಲ ಹೈ ಆಲ್ಟಿಟ್ಯೂಡ್ ಸಿಂಡ್ರೋಮ್ಗಳು ರೋಹಿಣಿ ತಲ್ವಾರ್. ನಿರಾಶೆಯ ಶಿಖರದಲ್ಲಿರೋ ವ್ಯಕ್ತಿಗಳು ಹತಾಶರಾಗಿ ಶರೀರ ಶಕ್ತಿ ಕಡೆ ಹೋಗ್ತಾರೆ.

0: ತರ್ಕ ಸಾಮಾನ್ಯವಾಗಿ ಯೋಚನೆ ಮಾಡೋದು ಈ ಎಲ್ಲ ಗುಣಗಳು ಮರೆಯಾಗ್ಬಿಟ್ಟಿರುತ್ತೆ.
1: ಕ್ಷಮಿಸಿ ರೋಹಿಣಿ, ನಾವು ನಡ್ಕೊಂಡದ್ದು ಸರಿ ಇರಲಿಲ್ಲ. ಓಕೆ ಡಾಕ್ಟರ್ ನಾಯಕ್, ಮೋಹನ್ ಅವರ ಎಕ್ವಿಪ್ಮೆಂಟು, ಟೇಪ್ ರೆಕಾರ್ಡರು, ಟೇಪು ಎಲ್ಲ ಎಲ್ಲಿದೆ ಈಗ?
0: ಅದನ್ನೇ ಹೇಳೋದಕ್ಕೆ ಬಂದೆ. ಆ ಎಲ್ಲ ಎಕ್ವಿಪ್ಮೆಂಟ್ಗಳು ಕಾಣ್ತಾ ಇಲ್ಲ.
1: ಓ, ಅದನ್ನು ಮೋಹನ್ ಜೊತೆಗೆ ಡಂಪ್ ಮಾಡಿಬಿಟ್ರಿ ಅಂತ ಕಾಣುತ್ತೆ.
0: ಚಂದ್ರಹಾಸ್, ಈ ಸಲ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಜಾಸ್ತಿ ಪ್ರಚೋದನೆ ಮಾಡಬೇಡಿ ದಯವಿಟ್ಟು.
1: ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಆ ಹೆಣಭಾರದ ಎಕ್ವಿಪ್ಮೆಂಟ್ಗಳು ಮೋಹನ್ ಜೊತೆಗೆ

0: ಏನಿದು
1: ಮೋಹನ್? ಮೋಹನ್ ಹಿಂತಿರುಗಿ ಬಂದ, ಮೋಹನ್ ಹಿಂತಿರುಗಿ ಬಂದ್ಬಿಟ್ಟ. ನನ್ನ ಮೋಹನ್, ಓ ನನ್ನ ಮೋಹನ್.
2: ರೋಹಿಣಿ. ಹಲೋ ಡಾಕ್ಟರ್ ನಾಯಕ್. ಹಲೋ ಚಂದ್ರಹಾಸ್.
3: ಹಲೋ,
0: ಎಲ್ಲಿಂದ ಬರ್ತಿದ್ದೀರಾ? ಈ 4 ದಿವಸ ಎಲ್ಲಿದ್ದೀರಿ? ನೀವು ಜೀವ ಸಹಿತ ಇಲ್ಲ ಅಂತ ನಾವೆಲ್ಲ.
2: ಈ ಮೋಹನನ ಜೊತೆ ಮುರಳಿ ಇತ್ತಲ್ಲ. ನಮ್ಮ ತಂಡ ಕುಮಾವು 2 ಶಿಖರ ಹತ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ.
0: ಹತ್ತಿ ಬಂದ್ಬಿಟ್ರ?
2: ಈಗ ಸ್ವಲ್ಪ ಈ ಗಾಳಿ ಕಡಿಮೆ ಆದ್ಮೇಲೆ ನೀವು ಅಲ್ಲಿಗೆ ಹತ್ತುತ್ತೀರಾ. ಕೇವಲ 80 ಮೇಲೆ ಹತ್ತಿದ್ರೆ ಕುಮಾವು 2 ಶಿಖರ ಸ್ಥಾನ ಸಿಗತ್ತೆ. 4 ದಿನದ ಹಿಂದೆ ರೋಹಿಣಿ ಅವರ ಜೊತೆ ಮಾತಾಡಿದ ಮೇಲೆ ನನ್ನ ಎಕ್ವಿಪ್ಮೆಂಟ್ ಸಮೇತ ಹಿಂದಿರುಗಿ ಹೋಗೋಣ ಅಂತ ಮನಸ್ಸು ಮಾಡಿದವನು ಟೆಂಟ್ನಿಂದ ಹೊರಗೆ ಬಂದೆ. ಒಂದೊಂದೇ ಹೆಜ್ಜೆ ಇಡ್ತಾ ಮೇಲೆ ಹೋದೆ, ಎತ್ತರದ ಶಿಖರದಿಂದ ಕೆಳಗೆ ಜಿಗಿದು ಬಿಡೋಣ ಅಂತ. ಒಂದು ಕ್ಷಣದಲ್ಲಿ ಹಿಮಗಾಳಿ ಕಡಿಮೆ ಆಯಿತು, ಸುತ್ತ ಕವಿದಿದ್ದ ಮಂಜು ಮಾಯ ಆಯಿತು. ಆದರೆ ಅದೊಂದೇ ಕ್ಷಣ ಅಷ್ಟೇ. ನಾನು ಶಿಖರದ ಮೇಲೆ ನಿಂತ ಮಹಾ ಅನುಭವ ಆಯಿತು. ಕ್ಯಾಮರಾ ಲೋಡ್ ಮಾಡಿದೆ, ಬಾವುಟ ನೆಟ್ಟೆ, ಕುಣಿದು ನಲಿದಾಡ್ದೆ.
0: ಅಭಿನಂದನೆಗಳು.
2: ಶಿಖರದ ಮೇಲೆ QHF ನಲ್ಲಿ ಟೇಪ್ ಮಾಡಿದ್ದನ್ನ ಕೇಳಿದೆ, ಬಹಳ ಚೆನ್ನಾಗಿ ಕೇಳಬಂತು. ಆದರೆ ನಾನು ಟೇಪ್ ಮಾಡಿದ್ದನ್ನ ಕೇಳೋ ಹೊತ್ತಿಗೆ ಈ 4 ದಿನಗಳ ಕಾಲ ನಮ್ಮನ್ನ ಜೈಲಿನಿಟ್ಟ ಹಾಗೆ ಹಿಮಪಾತ ಆವರಿಸ್ತು. ಜೊತೆಯಲ್ಲಿ ಇದ್ದದ್ದು ಈ ನನ್ನ ಮುರಳಿ ಮಾತ್ರ.
1: ಹಾಗಿದ್ರೆ ಈಗ ಕೇಳೋಣ, ಅಲ್ಲಿ ನಿಮ್ಮ ಏಕಾಂತದಲ್ಲಿ ಶಿಖರದ ಮೇಲೆ ಟೇಪ್ ಮಾಡಿದ್ದು ಏನು ಅಂತ.
4: ರೋಹಿಣಿ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು

0: ಚೆನ್ನಾಗೇನೋ ಆಗಿದೆ ಟೇಪು, ಆದರೆ ನಾನು ಹೇಳಿದ್ದೇ ಒಂದು, ಅಲ್ಲಿ ಆಗಿರೋದೇ ಒಂದು ಅಲ್ವಾ ರೋಹಿಣಿ?
1: ಇಲ್ಲ ಇಲ್ಲ ಮೋಹನ್, ನೀವು ಹೇಳಿದ್ದೇ ಅಲ್ಲಿ ಟೇಪ್ ಆಗಿದೆ. ನನ್ನ ನನ್ನ ಮನಸ್ಸಲ್ಲಿ ಇದ್ದದ್ದೇ ಟೇಪ್ ಆಗಿದೆ.
2: ಹಾಗಿದ್ರೆ ಏನಿಲ್ಲ ನನ್ನ ಮಿತ್ರ ಚಂದ್ರಹಾಸ್, ಹಿಮಪಾತ ಕಡಿಮೆ ಆಗ್ತಿದ್ದ ಹಾಗೆ ನಾವೂನು ಕುಮಾವು ಎರಡನೇ ಶಿಖರ ಹತ್ತಿ ಫೋಟೋ ವಿಡಿಯೋ ಸೌಂಡ್ ರೆಕಾರ್ಡ್ ಮಾಡಿ ಮತ್ತೆ ಡಾರ್ಜಿಲಿಂಗ್ ಕಡೆ ಹೋಗೋಣ. ಅದಕ್ಕೆ ಮೊದಲು ಈಗ ತಕ್ಷಣಕ್ಕೆ ಮೋಹನ್ ಮೋಹನ್ ಮೋಹನ್ ಮೋಹನ್

ತಪ್ಪಿಸಿಕೊಂಡವರು ನಾಟಕ ಕೇಳಿದಿರಿ. ರಚನೆ ಎಚ್ ಎನ್ ದ್ವಾರಕಾನಾಥ್. ಪಾತ್ರವರ್ಗ: ರೋಹಿಣಿ ತಲ್ವಾರ್, ಪ್ರೇಮಲತಾ ದಿವಾಕರ್, ಮೋಹನ್ ಎಚ್ ವಿ ನಟರಾಜ್, ಡಾಕ್ಟರ್ ನಾಯಕ್ ಉದಯಾದ್ರಿ. ಚಂದ್ರಹಾಸನ ಪಾತ್ರ ವಹಿಸಿ ನಾಟಕ ನಿರ್ದೇಶಿಸಿ ಸಾದರಪಡಿಸಿದವರು ಶಿವಶಂಕರ್ ಕಣಾಜ್ನವರ್.

ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 6:35 ಜ್ಞಾನ ಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ, ಪ್ರಸ್ತುತಿ ಬಿಕೆ ಮೀನಾಕ್ಷಿ. 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಉಮೇಶ್ ಎಸ್ಎಸ್. 100.6 ಸಮಯ 10:30 ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿರುವ ವಿಜಯವಾಣಿ ಚಿತ್ರದ ಗೀತೆ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳೋಣ ರಾಜನ್ ನಾಗೇಂದ್ರ ಅವರ ಸಂಗೀತ, ಗೀತಾಪ್ರಿಯ ಅವರ ಸಾಹಿತ್ಯವಿರುವ ಹೊಂಬಿಸಿಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಬೆಸುಗೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಜಯ ಭಾಸ್ಕರ್ ಅವರದು.

ಡಾಕ್ಟರ್ ರಾಜ್ಕುಮಾರ್ ಅವರು ಒಲವು ಗೆಲುವು ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ಜಿ ಕೆ ವೆಂಕಟೇಶ್ ಕುಮಾರ್ ಅವರದು.

ಕೇಳುಗರೆ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿ, ಕ್ಷಮಿಸಿ, ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇನ್ನು ಮುಂದೆ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಅರಿಶಿನ ಕುಂಕುಮ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಜಿಕೆ ವೆಂಕಟೇಶ್ ಅವರ ಸಂಗೀತ, ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವಿರುವ ಬಂಗಾರದ ಮನುಷ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ.

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಉಡುಗೊರೆ ಚಿತ್ರದ್ದು. ಹಾಡಿದ್ದಾರೆ ಬಿ ವಸಂತ.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:00. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ, 6:35 ಜ್ಞಾನಜ್ಯೋತಿ ಜೀವನ ಪಾಠ ಕಲಿಸಿದ ಸಾಧಕಿಯರ ಪರಿಚಯ ಮಾಲಿಕೆ ಪ್ರಸ್ತುತಿ ಬಿಕೆ ಮೀನಾಕ್ಷಿ, ಮರು ಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ, 7:45, 8:45 ಹಾಗೂ 9:35 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ನಾ ಕಸ್ತೂರಿ ಅವರ ಪಾತಾಳದಲ್ಲಿ ಪಾಪಚ್ಚಿ ಮಕ್ಕಳ ಸಾಹಿತ್ಯ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಉಮೇಶ್ ಎಸ್ಎಸ್, 9:00 ನಮ್ಮ ಆರೋಗ್ಯ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅರವಳಿಕೆ ತಜ್ಞರು ಹಾಗೂ ಪೇಯ್ನ್ ಫಿಸಿಷಿಯನ್ ಡಾಕ್ಟರ್ ರಾಧಿಕಾ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಗಾಂಧಿ ಸ್ಮೃತಿ ನಾಳೆ ಬೆಳಗ್ಗೆ 9:30, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿವಿ ದುರ್ಗಾ ಭವಾನಿ ಅವರ ಹಾಡುಗಾರಿಕೆ, 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಕಾಮನಬಿಲ್ಲು ಬದುಕಿನ ಬಣ್ಣಗಳ ಚಿತ್ತಾರ ಪ್ರಸ್ತುತಿ ಜಿಎನ್ ಮಂಜುನಾಥ್, 12:05 ವನಿತಾ ವಿಹಾರ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ, 12:35 ಭಕ್ತಿಗೀತೆಗಳು ಪಿಎಸ್ ರಂಜಿನಿ ಅವರಿಂದ, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್, 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಈ ಕುರಿತು ಮಾಹಿತಿ ನೀಡುತ್ತಾರೆ ಯೋಗೇಶ್ ಎಂಎನ್, 1:20 ಜಿಎಸ್ ಲಕ್ಷ್ಮಿ ಅವರು ಹಾಡಿರುವ ಭಾವಗೀತೆಗಳು, 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ದಾರಿ ದೀಪ ಪ್ರಾಯೋಜಿತ ಕಾರ್ಯಕ್ರಮ, 2:55 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿರ್ಮಲಾ ರಾಜಶೇಖರ್ ಅವರ ವೀಣಾವಾದನ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ, 4:00 ಮಹಿಳಾ ರಂಗ ಸಖ್ಯ ಸಾಹಿತ್ಯ ಮಹಿಳಾ ಬರಹಗಾರರ ಜೊತೆ ಮಾತುಕತೆ ಭಾಗವಹಿಸುತ್ತಾರೆ ಕಾದಂಬರಿ ಕಾರ್ತಿ ಪೂರ್ಣಿಮಾ ಸುರೇಶ್ ಪ್ರಸ್ತುತಿ ನೇತ್ರಾ ಕೆ, 4:30 ವೃತ್ತಿ ಮಾರ್ಗದರ್ಶನ ಸರ್ಕಾರಿ ಐಟಿಐ ಕಾಲೇಜಿನಲ್ಲಿ ಇರುವ ಅಧ್ಯಯನ ಹಾಗೂ ವೃತ್ತಿಪರ ಅವಕಾಶಗಳು ಈ ಕುರಿತು ಮೈಸೂರಿನ ಸರ್ಕಾರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಲುಬ್ನಾ ನಿಖತ್ ಅವರೊಂದಿಗಿನ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ಅರ್ಚನಾ ಆರ್ಯ, 6:30 ಅವಲೋಕನ, 6:50 ಕೃಷಿ ರಂಗ ಪ್ರಾಣಿ ಕಲ್ಯಾಣದ ಪ್ರಾಮುಖ್ಯತೆ ಈ ಕುರಿತು ಮೈಸೂರಿನ ಪಶುಪಾಲನೆ ಹಾಗೂ